ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಕಂಪನಕಗಳು 101.8 ಮೆಗಾಹೆರ್ಟ್ಸ್ಗಳು. ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳು 15ನೆಯ ತಾರೀಕು, ಇಂದು ಮಂಗಳವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಭಾರತಿ ಸುಣಗಾರ ಮಾಡುವ ಶುಭ ಮುಂಜಾವಿನ ನಲ್ಮೆಯ ನಮಸ್ಕಾರಗಳು. ಸಮಯ ಬೆಳಗಿನ 5:58

ಆಕಾಶವಾಣಿ ವಿಜಯಪುರ. ಇನ್ನೀಗ ಕೇಳಿ, ನಿಲಯವು ಇಂದು ಬಿತ್ತರ ಮಾಡುತ್ತಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ಕೇಳುತ್ತೀರಿ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:30 ಚಿಂತನ ಹೊನ್ನಪ್ಪ ಕರಿಕನಮ್ಮಯ್ಯ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ನಮ್ಮ ನಿಲಯದಿಂದ ಜಾನಪದ ಸಂಗೀತ ಕಾರ್ಯಕ್ರಮ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ ಕೇಳಲಿದ್ದೀರಿ. 7:45 8:30 ಹಾಗೂ 9:30 ಚಿತ್ರಗೀತೆಗಳು. ಈ ಬೆಳಗ್ಗೆ 9:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ ಹಾಗೂ ಕನ್ನಡ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಈ ಬೆಳಗ್ಗೆ 10:00 ಗಾನಗಂಗೆ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ. 12:05 ವನಿತಾ ವಿಹಾರ. ಇದರಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿದ ಗೀತಾ ಎಂ ವೈ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು, ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮಾಲಾ ಸಾಮ್ರಾಣಿ.

ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. ಒಂದು ಗಂಟೆಗೆ ಪ್ರಗತಿ ಪಥ ಈ ಕಾರ್ಯಕ್ರಮ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಆಕಾಶವಾಣಿ ಮಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಇನ್ನು ನಿಲಯದಿಂದ ಇಂದು ಸಂಜೆ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30 ಮಹಿಳಾ ಆರೋಗ್ಯ ಕುರಿತು ಕಾರ್ಯಕ್ರಮ ಮೂಡಿಬರುವುದು, 5:55 ಚಜ್ಜಿ ರೊಟ್ಟಿ ಚೌಳಿಕೈ ನೀತಿಕತೆ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ, 6:10 ಕಾರ್ಯಕ್ರಮಗಳ ಪರಿಚಯ ಸುತ್ತಮುತ್ತ ಕೇಳಲಿದ್ದೀರಿ. 6:30 ಅವಲೋಕನ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ, 6:50 ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ನಿಲಯದಿಂದ, 7:20 ನಮ್ಮ ನಿಲಯದಿಂದ ಜಾನಪದ ಸಂಗೀತ ಕಾರ್ಯಕ್ರಮ, 7:45 ಕನ್ನಡ ಚಿತ್ರಗೀತೆಗಳು, ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇಂದು ರಾತ್ರಿ 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಮೂಡಿಬರುವುದು ಬೆಂಗಳೂರು ನಿಲಯದಿಂದ. 9:30 ಮನಿ ಟೆಲ್ ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ. ರಾತ್ರಿ 10:00 ಕರೆಂಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುತ್ತದೆ. ರಾತ್ರಿ 10:00 ಬೆಂಗಳೂರು ನಿಲಯದಿಂದ 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಕೇಳಲಿದ್ದೀರಿ.

ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಈಗ ಸಮಯ ಆಗ್ತಾ ಇದೆ 6:05. ಕೆಲವೇ ಕ್ಷಣಗಳಲ್ಲಿ ಕೇಳಲಿದ್ದೀರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಕೊನೆಯದಾಗಿ ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದರೆ ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಕೇಳಲಿದ್ದೀರಿ.
1: ಈ ಗೀತೆಯೊಂದಿಗೆ ಶುಭೋದಯ.
2: ಚಿಂತನ ಹೊನ್ನಪ್ಪ ಕರೆಕೆಮ್ಮನಾರ್ ಅವರಿಂದ.
3: ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಹಭಾಗಿತ್ವವಿಲ್ಲದೆ ಆಧುನಿಕ ಮನುಷ್ಯನ ಬದುಕನ್ನು ಅರ್ಥೈಸಲಾರದಷ್ಟು ಅವು ನಮ್ಮ ಬದುಕನ್ನು ಇಂದು ಆವರಿಸಿಕೊಂಡಿವೆ. ಭೂಗೋಳದಿಂದ ಖಗೋಳದವರೆಗೂ, ಅಣುವಿನಿಂದ ಅನಂತದವರೆಗೂ ಅಡಗಿರುವ ಈ ವಿಜ್ಞಾನದ ಏನೆಲ್ಲ ಸಾಧ್ಯತೆಗಳನ್ನು ಈ ಜೀವ ಜಗತ್ತಿಗೆ ದೊರಕಿಸಿಕೊಡುವ ಹಿಂದಿರುವ ಪ್ರೇರಕ ಶಕ್ತಿಯೇ ಎಂಜಿನಿಯರುಗಳು. ಅಂತಹ ಭಾರತ ಕಂಡ ಶ್ರೇಷ್ಠ ಎಂಜಿನಿಯರುಗಳಲ್ಲಿ ಒಬ್ಬರಾದ ಆಧುನಿಕ ಭಾರತದ ನಿರ್ಮಾತೃ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 15 ರಾಷ್ಟ್ರೀಯ ಎಂಜಿನಿಯರುಗಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ 1861 ಸೆಪ್ಟೆಂಬರ್ 15 ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮನವರ ದಂಪತಿಗಳ ಮಗನಾಗಿ ಜನಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯನವರು ಬದುಕಿನ ಅನಂತ ಅಗ್ನಿದಿವ್ಯಗಳನ್ನು ದಾಟಿ ಸಾಧನೆಗೈದಿರುವ ಕನ್ನಡದ ಮೇರು ಪ್ರತಿಭೆ. ಅವರ ಪ್ರೇರಣಾದಾಯಕ ಬದುಕು ಮತ್ತು ತಾಂತ್ರಿಕ ಸಾಧನೆಗಳನ್ನು ಸ್ಮರಿಸುವುದೇ ಈ ದಿನದ ಉದ್ದೇಶ. ಕೈಗಾರೀಕರಣ ಮತ್ತು ತಾಂತ್ರಿಕ ನೈಪುಣ್ಯದಿಂದ ಮಾತ್ರ ಭಾರತದ ಬಡತನ, ನಿರುದ್ಯೋಗ ಮತ್ತು ಆರ್ಥಿಕ ಶಿಸ್ತನ್ನು ಸುಧಾರಿಸಲು ಸಾಧ್ಯವೆಂದು ಬಲವಾಗಿ ನಂಬಿದ್ದ ವಿಶ್ವೇಶ್ವರಯ್ಯನವರು ಜನಸಾಮಾನ್ಯರ ಜೀವನ ಸ್ಥಿತಿಗತಿಗಳನ್ನು ಸುಧಾರಿಸಲು ಮೈಸೂರು ರಾಜ್ಯದ ದಿವಾನರಾಗಿ, ಆರ್ಥಿಕ ತಜ್ಞರಾಗಿ, ಆಡಳಿತ, ಶಿಕ್ಷಣ, ನೀರಾವರಿ, ಅಣೆಕಟ್ಟು ನಿರ್ಮಾಣಗಳಂತಹ ದೂರದೃಷ್ಟಿ ದಾರ್ಶನಿಕ ಯೋಜನೆಗಳಲ್ಲಿ ಅವರು ತೋರಿರುವ ಜ್ಞಾನ ಶಿಸ್ತು ಸಮಯ ಪ್ರಜ್ಞೆಗಳೆಲ್ಲವೂ ಇಂದಿನ ಭಾರತದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಎಂಜಿನಿಯರುಗಳಿಗೆ ದಾರಿದೀಪವೆಂದೇ ಹೇಳಬಹುದು. ಅದರಲ್ಲೂ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ಮುಂಚಿನಂತೆ ಓಡುತ್ತಿರುವ ಆಧುನಿಕ ಜಗತ್ತಿಗೆ ಸರಿಸಾಟಿಯಾಗಿ ನಿಲ್ಲಲು ಈ ವಿಶ್ವೇಶ್ವರಯ್ಯನವರು ಪ್ರತಿಪಾದಿಸಿದ ತಾಂತ್ರಿಕ ಜ್ಞಾನದ 16 ಶಾಖೆಗಳನ್ನು ಮತ್ತಷ್ಟು ವಿಸ್ತರಿಸಿಕೊಂಡು ಮುನ್ನಡೆಯುವುದು ಈ ಹೊತ್ತಿನ ಅಗತ್ಯವೂ ಕೂಡ ಹೌದು. ಏಕೆಂದರೆ ಇಂದಿನ ಯಾವುದೇ ಒಂದು ರಾಷ್ಟ್ರದ ಪ್ರಗತಿಯನ್ನು ಅಲ್ಲಿನ ತಾಂತ್ರಿಕ ನೈಪುಣ್ಯದ ಮೇಲೆ ನಿರ್ಧರಿಸಲ್ಪಡುವ ಕಾಲಘಟ್ಟದಲ್ಲಿ ನಾವಿರುವುದರಿಂದ ಈ ತಾಂತ್ರಿಕ ಸ್ವಾಧೀನತೆ ಎನ್ನುವುದು ನಮ್ಮ ನಿರೀಕ್ಷೆ ಕೂಡ ಆಗಬೇಕಿದೆ. ಅದನ್ನು ಸ್ಪಷ್ಟವಾಗಿ ಮನಗಂಡಂತಿರುವ ನಮ್ಮ ದೇಶದ ಸೃಜನಶೀಲ ಎಂಜಿನಿಯರುಗಳು ಇಂದು ನಮ್ಮ ದೇಶವನ್ನು ಬಹುತೇಕ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯತ್ತ ಕೊಂಡೊಯ್ಯುವುದರ ಜೊತೆಗೆ ಜಗತ್ತಿನ ಬಹುತೇಕ ರಾಷ್ಟ್ರಗಳ ಅಗತ್ಯತೆಗಳನ್ನು ಪೂರೈಸುವಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಇಂದು ರಾಷ್ಟ್ರದ ನಿರ್ಣಾಯಕ ಮೂಲ ಸೌಕರ್ಯಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಈ ಎಂಜಿನಿಯರುಗಳು ರಸ್ತೆ, ಕುಡಿಯುವ ನೀರು, ವಸತಿ, ವಿದ್ಯುತ್ ಉತ್ಪಾದನೆ, ಅಣೆಕಟ್ಟು ಮತ್ತು ಬಂದರುಗಳ ನಿರ್ಮಾಣದಂತಹ ಅನೇಕ ಜನೋಪಯೋಗಿ ಕಾರ್ಯಗಳ ಮೂಲಕ ಭಾರತದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸುತ್ತಿರುವುದು ಒಂದೆಡೆಯಾದರೆ, ಜ್ಞಾನಚಾಲಿತ ನಾವೀನ್ಯತೆಗಳನ್ನು ಮುನ್ನಡೆಸುವುದರ ಮೂಲಕ ಮಾಹಿತಿ ತಂತ್ರಜ್ಞಾನದಲ್ಲಂತೂ ಕ್ರಾಂತಿಕಾರಿ ಹೆಜ್ಜೆಗಳನ್ನೇ ಇಟ್ಟಿರುವ ನಮ್ಮ ಎಂಜಿನಿಯರುಗಳು ಕಂಪ್ಯೂಟರ್, ಇಂಟರ್ನೆಟ್, ಸೆಲ್ ಫೋನ್ ಮುಂತಾದ ಸಂವಹನ ಮಾಧ್ಯಮಗಳ ಹೊಸ ಹೊಸ ಆವಿಷ್ಕಾರಗಳಿಂದ ಈ ಡಿಜಿಟಲ್ ಯುಗಕ್ಕೆ ಶಕ್ತಿಯನ್ನು ತುಂಬುವುದರ ಜೊತೆಗೆ ಗೂಗಲ್, ಮೈಕ್ರೋಸಾಫ್ಟ್, ಅಡೋಬ್ ಮುಂತಾದ ಅನೇಕ ದೈತ್ಯ ಕಂಪನಿಗಳ ಮುಖ್ಯಸ್ಥರುಗಳಾಗಿ ಭಾರತೀಯರೇ ಮುನ್ನಡೆಸುತ್ತಿದ್ದಾರೆ. ಜೊತೆಗೆ ವಿಶ್ವದ ಸೆಮಿಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ಭಾರತವು 20% ತನ್ನ ಪಾಲನ್ನು ಹೊಂದಿದ್ದು, ಸ್ಟ್ಯಾನ್ಫೋರ್ಡ್ AI ಸೂಚ್ಯಂಕ 2024 ಪ್ರಕಾರ AI ತಂತ್ರಜ್ಞಾನವನ್ನು ಅರ್ಥೈಸಿಕೊಂಡು ಅದರೊಟ್ಟಿಗೆ ಕಾರ್ಯನಿರ್ವಹಿಸುವವರ ಕೌಶಲ್ಯದಲ್ಲಿಯೂ ಕೂಡ ಜಾಗತಿಕವಾಗಿ ಭಾರತ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿವೆ. ಇನ್ನು ಆರೋಗ್ಯ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಅಸಂಖ್ಯಾತ ಜೀವಗಳನ್ನು ಉಳಿಸುತ್ತಿರುವ ಔಷಧಿಗಳು,

0: ಎಂಆರ್ಐ ಯಂತ್ರಗಳು ಮತ್ತು ಪೇಸ್ ಮೇಕರ್ಗಳಂತಹ ವೈದ್ಯಕೀಯ ಸಾಧನಗಳಿಂದ ಹಿಡಿದು ಕೃತಕ ಅಂಗಾಂಗಗಳ ಜೋಡಣೆಗಳವರೆಗೆ ಈ ಎಂಜಿನಿಯರುಗಳ ಕೈಚಳಕವನ್ನು ಕಾಣಬಹುದಲ್ಲದೆ ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲೂ ಸಹ ಅತ್ಯಾಧುನಿಕ ಕ್ಷಿಪಣಿಗಳು, ರಾಡಾರ್ ಮತ್ತು ಫಿರಂಗಿಗಳು, ಯುದ್ಧ ವಿಮಾನಗಳು ಸಂಶೋಧಿಸಲ್ಪಡುತ್ತಿರುವುದರಿಂದ ಅದು ದೇಶದ ಆತ್ಮನಿರ್ಭರತೆಯ ಕನಸಿಗೆ ಜೀವ ತುಂಬುತ್ತಿದೆ. ಅಷ್ಟೇ ಅಲ್ಲದೆ ಇಸ್ರೋದ ಚಂದ್ರಯಾನ 3 ಬಾಹ್ಯಾಕಾಶದ ಅಪ್ರತಿಮ ಸಾಧನೆಗಳು ಜಗತ್ತಿನ ಗಮನ ಸೆಳೆಯುತ್ತಿವೆ. ಹೀಗೆ ಸಿವಿಲ್ ಎಂಜಿನಿಯರಿಂಗ್ನಿಂದ ಹಿಡಿದು ಇಂದಿನ ಡಿಜಿಟಲ್ ರೂಪಾಂತರವನ್ನು ಮುನ್ನಡೆಸುವವರೆಗೆ ಏನೆಲ್ಲ ಸಾಧನೆಗಳ ಮೂಲಕ ನಮ್ಮ ನಿತ್ಯದ ಬದುಕನ್ನು ಈ ತಂತ್ರಜ್ಞರು ನಿರಾಯಾಸಗೊಳಿಸುತ್ತಿದ್ದಾರೇನೋ ನಿಜ. ಆದರೆ ಈ ಯಾಂತ್ರಿಕ ನಾಗಾಲೋಟದಿಂದ ಪ್ರಕೃತಿ ಮತ್ತು ಮಾನವೀಯತೆ ಮೇಲೆ ಯಾವ ಪರಿಣಾಮ ಬೀರುತ್ತಿದೆ ಎನ್ನುವುದರ ಮೇಲೆ ಈ ಕ್ಷೇತ್ರದ ಯಶಸ್ಸು ನಿಂತಿದೆ. ಏಕೆಂದರೆ ಎಷ್ಟೋ ಸಾರಿ ಈ ಅಭಿವೃದ್ಧಿಯ ಹೆಸರಿನಲ್ಲಿ ಬೆಟ್ಟ ಗುಡ್ಡಗಳನ್ನು ಅಗೆದು ಕಾರ್ಖಾನೆಗಳನ್ನು ನಿರ್ಮಿಸುವುದು, ಕಾಡುಗಳನ್ನು ಕಡಿದು ನಗರೀಕರಣಗೊಳಿಸುವುದು, ಹರಿಯುವ ನದಿಗಳ ದಿಕ್ಕು ಬದಲಿಸುವುದು, ಅಗತ್ಯಗಳಿಗಿಂತ ಹೆಚ್ಚು ಯಂತ್ರಗಳನ್ನು ಸಂಶೋಧಿಸುವುದು, ವಿನಾಶಕಾರಿ ಅಣ್ವಸ್ತ್ರಗಳನ್ನು ಕಂಡುಹಿಡಿದು ಎಲ್ಲೆಂದರಲ್ಲಿ ಪ್ರಯೋಗಿಸುವುದು ಮುಂತಾದವುಗಳಿಂದ ಮಾನವ ಮತ್ತು ಪ್ರಕೃತಿಯ ಮೇಲೆ ಯಾವ ಋಣಾತ್ಮಕ ಪರಿಣಾಮಗಳು ಬೀರಬಹುದೆಂಬ ವಿವೇಕ ಮತ್ತು ವೈಚಾರಿಕತೆ ಪ್ರತಿಯೊಬ್ಬ ಎಂಜಿನಿಯರ್ಗಳಿಗೆ ಇದ್ದಾಗ ಮಾತ್ರ ಈ ತಾಂತ್ರಿಕ ಯುಗಕ್ಕೆ ಚಲುವು ಮತ್ತು ಅರ್ಥವಂತಿಕೆ ಮೂಡಲು ಸಾಧ್ಯ.
1: ಇದುವರೆಗೂ ಹೊನ್ನಪ್ಪ ಕರೆಕನ್ನಮ್ಮನಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಸಮಯ 6:35.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಕೇಳಿ ರೈತರಿಗೆ ಸಲಹೆಗಳು.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ರಾಧಾಕೃಷ್ಣ, ಉಪ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಜಯಪುರ. ರೈತರೇ, ನಮ್ಮ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರೈತರು, ರೈತ ಮಹಿಳೆಯರು ಹಾಗೂ ಕೃಷಿ ಯುವಕರಿಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಅದರಲ್ಲಿ ಬೆಳೆ ಉತ್ಪಾದನೆ, ಸಮಗ್ರ ಕೃಷಿ ಪದ್ಧತಿ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಮಣ್ಣಿನ ಸಂರಕ್ಷಣೆ ಹಾಗೂ ನೀರಿನ ಸಂರಕ್ಷಣೆ, ತೋಟಗಾರಿಕಾ ವಿಷಯಗಳ ಬಗ್ಗೆ, ಪಶುಸಂಗೋಪನೆ ಬಗ್ಗೆ ಹಾಗೂ ಕೃಷಿಯಲ್ಲಿ ಉಪಕಸುಬುಗಳಾದಂಥ ಕುರಿ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಅಣಬೆ ಕೃಷಿ, ಆಹಾರ ಸಂಸ್ಕರಣೆ, ಮೌಲ್ಯವರ್ಧನೆ ಹಾಗೂ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ತರಬೇತಿಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ತರಬೇತಿಗಳಿಂದ ರೈತರು ಹೆಚ್ಚಿನ ಒಂದು ಮಾಹಿತಿಯನ್ನು, ಅದರಲ್ಲೂ ಕೃಷಿಯಲ್ಲಿ ನವೀನ ತಾಂತ್ರಿಕತೆಗಳೇನಿದ್ದಾವೆ ಅದರ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಒಂದು ಕ್ಷೇತ್ರಗಳಲ್ಲೆಲ್ಲ ಅಳವಡಿಸಿಕೊಂಡು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಅದರಲ್ಲೂ ಉತ್ಪಾದನಾ ವೆಚ್ಚವನ್ನು, ಅನಾವಶ್ಯಕವಾದ ವೆಚ್ಚವನ್ನು ಕಡಿಮೆ ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸಿ ಇಳುವರಿ ಮಟ್ಟವನ್ನು ಹೆಚ್ಚಿಸಿ ಹೆಚ್ಚಿನ ಆದಾಯ ಗಳಿಸಲಿಕ್ಕೆ ನಾವು ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಏನು ಈಗ ಒಂದು ಪ್ರಸಕ್ತ ಮಳೆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಪರ್ಯಾಯ ಬೆಳೆ ಪದ್ಧತಿಗಳೇನಿದ್ದಾವೆ ಅವುಗಳ ಬಗ್ಗೆಯೂ ಸಹ ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ವಿಜ್ಞಾನಿಗಳಿಂದ ಮಾಹಿತಿಯನ್ನು ನಾವು ನೀಡ್ತಾ ಬಂದಿದ್ದೀವಿ. ಹಾಗಾಗಿ ಎಲ್ಲ ರೈತರು ಈ ಒಂದು ತರಬೇತಿ ಕೇಂದ್ರದಲ್ಲಿ, ತರಬೇತಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತರಬೇತಿಯ ಸದುಪಯೋಗವನ್ನು ಪಡಿಸ್ಕೋಬೇಕು. ನಮ್ಮ ತರಬೇತಿ ಕೇಂದ್ರದಲ್ಲಿ ತರಬೇತಿಗಳಿಗೆ ಬರೋಂಥ ರೈತರಿಗೆ ನಾವು ಏನು ಒಂದು 3 ದಿನ 5 ದಿನ 6 ದಿನ ಸಾಂಸ್ಥಿಕ ತರಬೇತಿಗಳನ್ನು ಸಹ ನಾವು ಹಮ್ಮಿಕೊಳ್ತೀವಿ. ಬರುವಂಥ ರೈತರಿಗೆ ಉಚಿತವಾಗಿ ಒಂದು ಊಟದ ವ್ಯವಸ್ಥೆ ಮತ್ತು ವಸತಿ ಸೌಕರ್ಯವನ್ನು ಸಹ ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನೀಡ್ತಾ ಬರ್ತಾ ಇದ್ದೀವಿ. ಅದಲ್ಲದೆ ಏನು ಒಂದು ರೈತರಿಗೆ ಬರ್ಲಿಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳಿದ್ರೆ ನಾವೇ ಒಂದು ಹಳ್ಳಿಗಳಿಗೆ ಹೋಗಿ ಹೊರಾಂಗಣ ತರಬೇತಿಗಳನ್ನು ಸಹ ನಾವು ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಏನು ಒಂದು ಆನ್ಲೈನ್ ತರಬೇತಿಗಳಂತ ಏನು ಹೇಳ್ತೀವಿ, ಅವರು ಕುಳಿತಲ್ಲೇ ತಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ಲಾಗಿನ್ ಆಗಿ ನಾವು ಮುಂಚೆನೆ ಏನು ಪ್ರಕಟಣೆ ಮಾಡ್ತೀವಿ ಆ ಒಂದು ತರಬೇತಿ ಕಾರ್ಯಕ್ರಮ ಇಂಥ ವಿಷಯದ ಬಗ್ಗೆ ಇರುತ್ತೆ ಅಂತ ನಾವು ದಿನಪತ್ರಿಕೆಗಳಿರ್ಬೋದು ಅಥವಾ ವಾಟ್ಸಪ್ ಗ್ರೂಪಲ್ಲಿರ್ಬೋದು ಅಥವಾ ರೇಡಿಯೋ ಮುಖಾಂತರ ಇರ್ಬೋದು ನಾವು ಪ್ರಚಾರ ಮಾಡ್ತೀವಿ. ಅದನ್ನು ತಿಳ್ಕೊಂಡು ಆನ್ಲೈನ್ನಲ್ಲಿ ಸಹ ರೈತರು ಭಾಗವಹಿಸಿ ತರಬೇತಿ ಕಾರ್ಯಕ್ರಮಗಳ ಒಂದು ಸದುಪಯೋಗವನ್ನು ಪಡ್ಕೋಬಹುದು. ಅದಲ್ಲದೆ ನಾವು ಏನು ಒಂದು ವಿಶೇಷ ತರಬೇತಿಗಳನ್ನು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಆಯೋಜನೆ ಮಾಡ್ತಿದ್ದೀವಿ, ಆ ಒಂದು ತರಬೇತಿಗಳಲ್ಲಿ ಭಾಗವಹಿಸಿ ಪೂರ್ಣಗೊಳಿಸಿದವರಿಗೆ ನಾವು ಸರ್ಟಿಫಿಕೇಟ್ಗಳನ್ನು ಸಹ ನಾವು ನೀಡ್ತೀವಿ. ಆ ಒಂದು ಸರ್ಟಿಫಿಕೇಟ್ಗಳ ಮುಖಾಂತರ ಅವರಿಗೆ ಏನು

ಒಂದು ಬ್ಯಾಂಕ್ಗಳಿಂದ ಒಂದು ಸಾಲ ಸೌಲಭ್ಯವನ್ನು ಸಹ ಸಿಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರಿಂದ ಅವರು ಉದ್ದಿಮೆಗಳನ್ನು ಸಹ ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಸಹ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ರೈತರು ಆಗಮಿಸಿ ತಮ್ಮ ಒಂದು ಆಸಕ್ತಿ ಯಾವ ಒಂದು ತರಬೇತಿಗೆ ಬೇಕಿರುತ್ತೋ ಆ ಒಂದು ತರಬೇತಿಗಳಲ್ಲಿ ತಾವೆಲ್ಲ ನೋಂದಾಯಿಸಿಕೊಂಡು ತರಬೇತಿಗಳೆಲ್ಲ ಭಾಗವಹಿಸಿ ತರಬೇತಿ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಭಾಗವಹಿಸಿ ನೀವು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಾನು ವಿನಂತಿಸ್ಕೋತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ತಾವು ಬರ್ಕೋಬಹುದು. 8277930604. ಧನ್ಯವಾದಗಳು.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣೆ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
2: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಕೇಳಿ ತಿಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ ಆಗ್ತಾ ಇದೆ 6:55. ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ.

0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ. ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಿಂದು. ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ತಾಲೂಕು ಕಪ್ಪಗಲ್ಲು, ಜಾಲಿಬೆಂಚು, ಎತ್ತಿನ ಬುದಿಹಾಳ್ ಹಾಗೂ ಇಬ್ರಾಹಿಂಪುರ ಗ್ರಾಮಗಳ ರೈತರು ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಪಂಪ್ಸೆಟ್ ಅಳವಡಿಸಿಕೊಂಡು ಲಭ್ಯ ನೀರು ಬಳಸಿ ಭತ್ತ, ಮೆಣಸಿನಕಾಯಿ, ಶೇಂಗಾ, ಅಂಜೂರ, ಮೆಕ್ಕೆಜೋಳ ಹಾಗೂ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ. ವಿದ್ಯುತ್ ವಿತರಣಾ ಕಂಪನಿಗಳ ಗ್ರಿಡ್ ಮೇಲಿನ ಒತ್ತಡ ಗಣನೀಯವಾಗಿ ಕಡಿಮೆಯಾಗಲಿದೆ. ಈ ಯೋಜನೆಯಡಿ 3 ಅಶ್ವಶಕ್ತಿಯಿಂದ 10 ಅಶ್ವಶಕ್ತಿವರೆಗಿನ ಸಾಮರ್ಥ್ಯದ ಸೌರ ಪಂಪ್ಸೆಟ್ಗಳಿಗೆ ಧನಸಹಾಯ ಒದಗಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಶೇಕಡ 30, ರಾಜ್ಯ ಸರ್ಕಾರ ಶೇಕಡ 50ರಷ್ಟು ಧನಸಹಾಯ ನೀಡುತ್ತಿದ್ದು, ರೈತರು ಕೇವಲ ಶೇಕಡ 20ರಷ್ಟು ವಂತಿಗೆ ಪಾವತಿಸಬೇಕಾಗುತ್ತದೆ. ಬಳ್ಳಾರಿ ತಾಲೂಕು ವ್ಯಾಪ್ತಿಯ 112 ಜನ ರೈತರು ಸೌರ ಪಂಪ್ಸೆಟ್ಗೆ ಅರ್ಜಿ ಸಲ್ಲಿಸಿದ್ದು, 25 ಜನ ರೈತರು ವಂತಿಗೆ ಪಾವತಿಸಿದ್ದಾರೆ. ಈಗಾಗಲೇ 22 ಜನ ರೈತರು ಯಶಸ್ವಿಯಾಗಿ ಕುಸುಮ್ ಬಿ ಯೋಜನೆ ಸೌಲಭ್ಯ ಪಡೆದಿದ್ದಾರೆ ಎಂದು ಬಳ್ಳಾರಿ ಜೆಸ್ಕಾಂ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಬಾಬು ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬರ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ತಾವು ಪ್ರಬಲವಾಗಿ ಪ್ರತಿಪಾದಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮ ಹಾಗೂ ರೈತರ ಸಂಕಷ್ಟದ ಕುರಿತು ತಾವು ಗಮನ ಸೆಳೆದಿದ್ದಾಗಿ ನುಡಿದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ, ಕೆರೆ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಕಾಮಗಾರಿ ಕೈಗೊಳ್ಳಲಾಗಿದೆ. 9 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಎಂದರು. ಬಾವಡಿ ಕಾಮಗಾರಿ ಹಿನ್ನೆಲೆ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಲಾಗಿದ್ದು, ವಾರ್ಷಿಕ 350 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಾರಿಗೆ ಖಾತೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕನ್ನಾಘಟ್ಟ ಗ್ರಾಮದಲ್ಲಿ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಯವರು ವಿದ್ಯಾರ್ಥಿಗಳ ಬಸ್ ಪಾಸ್ ಹಣವನ್ನು ರಾಜ್ಯ ಬೊಕ್ಕಸದಿಂದ ಭರಿಸುವ ಭರವಸೆ ನೀಡಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಗೆ ಶೀಘ್ರ 100 ಬಸ್ಗಳು ಮಂಜೂರಾಗಲಿವೆ ಎಂದು ಸಚಿವರು ಹೇಳಿದರು. ಬೀದರ್ ಜಿಲ್ಲೆ ಔರಾದ್, ಬಸವಕಲ್ಯಾಣ, ಭಾಲ್ಕಿ ಸೇರಿದಂತೆ 5 ತಾಲೂಕುಗಳಲ್ಲಿ ಅಪಾಯದ ಸ್ಥಿತಿಯಲ್ಲಿರುವ ಶಾಲೆಗಳ ಕೊಠಡಿಗಳನ್ನು ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪಟ್ಟಿ ಆಧರಿಸಿ ಜಿಲ್ಲೆಯ 434 ಶಾಲೆಗಳ 1311 ಶಿಥಿಲ ಕೊಠಡಿಗಳನ್ನು ನೆಲಸಮಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ

0: ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯಲ್ಲಿ 1861ರಲ್ಲಿ ಸರ್ ಎಂ ವಿಶ್ವೇಶ್ವರಾಯ ಜನಿಸಿದರು. ಸರ್ ಎಂ ವಿಶ್ವೇಶ್ವರಾಯ ಅವರ ಅಭಿಯಾಂತ್ರಿಕ ಸಾಧನೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಧಾರವಾಡದ ಡಾಕ್ಟರ್ ಬಸವರಾಜ್ ಅಕ್ಕಿ.
1: ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಹಾಗೂ 1912ರಿಂದ 1918ರವರೆಗೆ ದಿವಾನರಾಗಿ ಅಪಾರ ಸೇವೆ ಸಲ್ಲಿಸಿದರು. ಅವರ ಅವಧಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳ ಸ್ಥಾಪನೆ, ಶ್ರೀಗಂಧ ಎಣ್ಣೆ ಹಾಗೂ ಸರ್ಕಾರಿ ಸಾಬೂನು ಕಾರ್ಖಾನೆಗಳು, ಭದ್ರಾವತಿಯ ಕಿನ ಕಾರ್ಖಾನೆ, ಮೈಸೂರು ಬ್ಯಾಂಕ್, ಮಲೆನಾಡು ಅಭಿವೃದ್ಧಿ ಮಂಡಳಿ, ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಶ್ರೀ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮಹತ್ವದ ಸಂಸ್ಥೆಗಳು ಸ್ಥಾಪನೆಯಾದವು. ಕೈಗಾರಿಕೆ, ಶಿಕ್ಷಣ, ನೀರಾವರಿ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರಗಳಿಗೆ ನೀಡಿದ ಅಪೂರ್ವ ಕೊಡುಗೆಗಾಗಿ ಭಾರತ ಸರ್ಕಾರವು 1955ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವ ಹಕ್ಕು ಆದ್ಯತೆ ಗಮನ ಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ವಿಶೇಷ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಣಿಮೆಳ್ಳಿಹಳ್ಳಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ವಿಷಯದ ಸಹಶಿಕ್ಷಕಿ ಕೆಬಿ ರೇಖಾ ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಬಳಸಿ ಗಮನ ಸೆಳೆದಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಪ್ರಯೋಗದ ಕುರಿತು ಮಾಹಿತಿ ನೀಡಿದ್ದಾರೆ.
5: AI ಸುಲಭವಾಗಿ ಕಥೆಯ ರೂಪದ ವಿಡಿಯೋ ಮೂಲಕ ತಿಳಿಸಿಕೊಡುವುದರಿಂದ ಮಕ್ಕಳು ವಿಜ್ಞಾನದ ಕ್ಲಿಷ್ಟ ಪರಿಕಲ್ಪನೆಗಳನ್ನು ಸವಿಯುವರು. ಕಲಿಕೆ ಕಷ್ಟಕರವಾಗಿರದೆ ಇಷ್ಟವಾಗುವುದು. AI ಮತ್ತು ತಂತ್ರಜ್ಞಾನ ನಮಗೆ ಸಹಾಯ ಮಾಡುವುದರಿಂದ ನನ್ನ ಬೋಧನೆಯಲ್ಲಿ ಮಕ್ಕಳ ಕಲಿಕೆಯಲ್ಲಿ AI ತಂತ್ರಜ್ಞಾನಾಧಾರಿತ ಪ್ರಯೋಗಾಧಾರಿತ ಚಟುವಟಿಕೆಯಾಧಾರಿತ ಬೋಧನೆಯನ್ನ ಮಾಡುತ್ತಿರುವೆ. ನಮ್ಮ ಹಳ್ಳಿಯ ಮಕ್ಕಳು ಪ್ರೊಜೆಕ್ಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಬಳಸಲು ಬಹಳ ಉತ್ಸುಕತೆ ತೋರಿಸುತ್ತಿದ್ದಾರೆ. ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ.
0: ಮಣ್ಣು, ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವ ಜೋಡೆತ್ತು ಅವಲಂಬಿತ ರೈತರನ್ನು ದೇವರು ಮೆಚ್ಚುವ ನೇಗಿಲ ಯೋಗಿಗಳು ಎಂದು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಪಿಯು ನಂದಿಹಾಳ ಗ್ರಾಮದಲ್ಲಿ ಜರುಗಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಕೃಷಿ ಪದವೀಧರರು ಆರಂಭಿಸಿರುವ ನಂದಿ ಕೂಗು ಅಭಿಯಾನದ ಅಂಗವಾಗಿ ಗ್ರಾಮದ ಜೋಡೆತ್ತಿನ ಕೃಷಿಕರಿಗೆ ಅಭಿನಂದನಾ ಪತ್ರ ನೀಡಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಮಹತ್ವ ಸಾರಲಾಯಿತು. ರಾಜ್ಯದಲ್ಲಿ ನಂದಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಕಾನೂನು ಜಾರಿಗೆ ಆಗ್ರಹಿಸಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ಮನಗೂಳಿ ತಿಳಿಸಿದರು. ಬೀದರ್ ಜಿಲ್ಲೆ ಭಾಲ್ಕಿಯ ಸಿದ್ದಾರ್ಥ ನಗರದಲ್ಲಿ 1.18 ಕೋಟಿ ರೂಪಾಯಿ ಅನುದಾನದಲ್ಲಿ ನೂತನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಅವರ ವಾಸಸ್ಥಳದ ಸಮೀಪದಲ್ಲೇ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಬಿಳಿಗಿರಿ ರಂಗನಾಥ ದೇವಾಲಯ ವ್ಯಾಪ್ತಿಯ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಚಾಮರಾಜನಗರ ತಾಲೂಕು ಬಡಗಲಪುರ ಗ್ರಾಮದ 65 ವರ್ಷದ ಬಸವಣ್ಣ ಎಂಬುವರು ಹಸುಗಳಿಗೆ ಹುಲ್ಲು ತರಲು ಕಾಡಿಗೆ ಹೋದಾಗ ಹುಲಿ ದಾಳಿಯಿಂದ ಮೃತಪಟ್ಟ ಘಟನೆ ನಡೆದಿದೆ.

0: ಕಾಡಾನೆ ದಾಳಿಗೆ ಗುಂಡ್ಲುಪೇಟೆ ತಾಲೂಕು ಕೋಟೆಕೆರೆ ಗ್ರಾಮದ ಜನ್ನೂರು ನಾಯಕ್ ಎಂಬ ಕೃಷಿಕ ಮೃತಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂಭ್ರಮದ ಹಿನ್ನೆಲೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಯಿಲ್ ಭಾಗ್ಲಾ ತಿಳಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ಮೂರ್ತಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ, ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಲ್ಲಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಿಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನ ಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ ಸಮಯ 7:15:52. ಇನ್ನೀಗ ಕೇಳಿ ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ.

ಕೇಳುಗರೆ, ಇಂದು ಎರಡು ಸಣ್ಣ ಸಣ್ಣ ಕಥೆಗಳನ್ನು ಕೇಳ್ಕೊಂಡು ಬರೋಣ. ರೈತ ಮತ್ತು ನರಿ, ಇನ್ನೊಂದು ಕತೆ ತನುಮನ ಶುದ್ಧಿ. ಬರೆದವರು ಮಂಜುಳಾ ಜೋಶಿ.

ರೈತ ಭರಮಯ್ಯ ಹೊಲದ ತುಂಬ ವಿವಿಧ ಬಗೆಯ ತರಕಾರಿ ಕೃಷಿ ಮಾಡುತ್ತಿದ್ದ. ಅವನು ಬೆಳೆದ ತರಕಾರಿಗಳು ಜನರಿಗೂ ಇಷ್ಟವಾಗುತ್ತಿತ್ತು. ಕೃಷಿಯಿಂದ ಬಂದ ಆದಾಯದಲ್ಲಿ ಭರಮಯ್ಯ ಸುಖವಾಗಿ ಜೀವನ ಸಾಗಿಸಿಕೊಂಡಿದ್ದ. ಗುಳ್ಳೇನರಿ ಒಂದು ಸಲ ಭರಮಯ್ಯನ ತರಕಾರಿ ಕೃಷಿಯನ್ನು ನೋಡಿತು. ಸೌತೆಕಾಯಿಗಳನ್ನು ಕಂಡು ಅದಕ್ಕೆ ಬಾಯಲ್ಲಿ ನೀರೂರಿತು. ಆದರೆ ಹಗಲು ರಾತ್ರಿ ಕೃಷಿಗೆ ಭರಮಯ್ಯ ಕಾವಲು ಕಾಯುತ್ತಿದ್ದ. ಕಾರಣ, ಒಂದು ಕಾಯಿಯನ್ನು ಎಗರಿಸಲು ಸಾಧ್ಯವಿರಲಿಲ್ಲ. ಪಾಯಕಾರನಾದ ನರಿ ಭರಮಯ್ಯನನ್ನು ಮೋಸ ಮಾಡಲು ತಂತ್ರ ಹುಡುಕಿತು. ನೇರವಾಗಿ ಅದು ಅವನ ಬಳಿಗೆ ಹೋಯಿತು. ನಾನು ರಾಜರ ಪರವಾಗಿ ತೆರಿಗೆ ವಸೂಲಿ ಮಾಡಲು ಬಂದಿದ್ದೇನೆ. ಇಷ್ಟು ವರ್ಷಗಳಿಂದ ತರಕಾರಿ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿರುವೆಯಲ್ಲ, ನೀನು ಏಕಕಾಲದಲ್ಲಿ 20 ವರ್ಷಗಳ ತೆರಿಗೆ ಬಾಕಿ ಕೊಡಬೇಕಾಗಿದೆ. ತಪ್ಪಿದರೆ ಜೀವನವಿಡೀ ಸೆರೆಮನೆಯಲ್ಲಿ ತೆಂಗಿನ ನಾರು ತೆಗೆಯಬೇಕಾಗುತ್ತದೆ ಎಂದು ಹೆದರಿಸಿತು. ಭರಮಯ್ಯ ಹೌಹಾರಿದ. ನರಿಯಣ್ಣ, ತರಕಾರಿಗೂ ತೆರಿಗೆ ಕೊಡಬೇಕೆಂದು ನನಗೆ ಗೊತ್ತಿರಲಿಲ್ಲ. ಅಷ್ಟೊಂದು ಹಣ ಬೇಕೆಂದರೆ ನನ್ನ ಬಳಿ ಇಲ್ಲ. ಮಗಳ ಮದುವೆ, ಹೊಸ ಮನೆ ನಿರ್ಮಾಣ ಅಂತ ಎಲ್ಲ ಹಣ ಮುಗಿದಿದೆ. ಏನು ಮಾಡುವುದು? ಅಸಹಾಯಕನಾಗಿ ಕೇಳಿದ. ನೀನು ಒಳ್ಳೆಯವ ಅನಿಸುತ್ತಿದೆ, ಹೀಗಾಗಿ ನಿನಗೆ ನಾನು ಸಹಾಯ ಮಾಡಬಲ್ಲೆ. ರಾಜರಿಗೆ ಬೆಳೆ ಬರದೇ ನೀನು ಸೋತಿರುವುದಾಗಿ ಹೇಳುತ್ತೇನೆ. ಆದರೆ ಪ್ರತಿಯಾಗಿ ನೀನು ನನಗೆ ದಿನವೂ ತಿನ್ನುವಷ್ಟು ಸೌತೆಕಾಯಿಗಳನ್ನು ಕೊಡಬೇಕು ಎಂದಿತು ನರಿ. ಹಾಗೆಯೇ ಆಗಲಿ ಎಂದು ಭರಮಯ್ಯ ಬುಟ್ಟಿ ತುಂಬ ಸೌತೆಕಾಯಿಗಳನ್ನು ತಂದು ನರಿಯ ಮುಂದಿರಿಸಿದ. ನರಿ ಕಣ್ಣು ಕೆಕ್ಕಿರಿಸಿತು. ಹೀಗೆಯೇ ತಿನ್ನಲಕ್ಕಾಗುತ್ತದ? ಸಣ್ಣದಾಗಿ ಹೆಚ್ಚಿ ಹೋಳುಗಳನ್ನಾಗಿ ಮಾಡು. ಉಪ್ಪು ಮತ್ತು ಚಾಟ್ ಮಸಾಲೆ ಲೇಪಿಸಿ ಒಂದೊಂದಾಗಿ ಹೋಳನ್ನು ನನ್ನ ಬಾಯಿಗೆ ಕೊಡು. ಇದೊಂದೇ ದಿನ ಅಲ್ಲ, ದಿನಾಲೂ ಬರುತ್ತೇನೆ. ಆಗ ನೀನು ಇದೆ ಎಂದು ಅವಳಿಗೆ ಅರ್ಥವಾಯಿತು. ಕಾರಣ ಕೇಳಿದಳು. ಭರಮಯ್ಯ ನರಿ ತನ್ನನ್ನು ಕಾಡುತ್ತಿರುವ ವಿಚಾರ ಹೇಳಿದ. ನಾಳೆ ಹೊಲದ ಬಳಿ ನೀವು ಹೋಗಬೇಡಿ, ನಿಮ್ಮ ಬದಲು ನಾನು ಹೋಗುತ್ತೇನೆ.

ಅದಕ್ಕೆ ಪಾಠ ಕಲಿಸುತ್ತೇನೆ ಎಂದಳು ಚೆಲುವಿ. ಸೌತೆಕಾಯಿಗಳನ್ನು ಕೊಯ್ದು ಹೋಳು ಮಾಡಿ ನರಿಯ ದಾರಿ ಕಾದಳು. ನರಿ ಎಂದಿನಂತೆ ಬಂದಿತು. ಭರಮಯ್ಯ ಬರಲಿಲ್ಲವೇ ಕೇಳಿತು. ಇಲ್ಲ ನರಿಯಣ್ಣ, ಅಪ್ಪನಿಗೆ ಮೈ ಹುಷಾರಿಲ್ಲ, ಹಾಗಾಗಿ ನಾನು ಬಂದಿದ್ದೇನೆ. ಸೌತೆಕಾಯಿ ಹೆಚ್ಚಿ ಮಸಾಲೆ ಉಪ್ಪು ಹಚ್ಚಿಟ್ಟಿದ್ದೀನಿ, ಬೇಕಾದಷ್ಟು ತಿನ್ನು ಎಂದಳು. ನರಿ ಮನದಣಿಯೇ ಸೌತೆಕಾಯಿ ತಿಂದಿತು. ಹೊಟ್ಟೆ ತುಂಬಿದ ಮೇಲೆ, ನೀನು ತುಂಬ ಸುಂದರಿಯಾಗಿದ್ದಿ, ನನ್ನ ಮದುವೆಯಾಗುತ್ತೀಯಾ ಎಂದು ಕೇಳಿತು. ಚೆಲುವಿ ಬಾಯಿ ತುಂಬ ನಗುತ್ತಾ, ಅಯ್ಯೋ ನಿನಗಿಂತ ಒಳ್ಳೆಯ ಗಂಡು ನನಗೆ ಇನ್ನೆಲ್ಲಿ ಸಿಗುತ್ತಾರೆ? ಆದರೆ ನನಗೆ ಸಂಗೀತ ಎಂದರೆ ತುಂಬ ಪ್ರೀತಿ, ನೀನು ಒಂದು ರಾಗ ಹಾಡಿ ನನಗೆ ಖುಷಿ ನೀಡಬೇಕು ಎಂದಳು. ಸರಿ, ಸಂತೋಷದಿಂದ ದೊಡ್ಡದಾಗಿ ಬಾಯಿ ತೆರೆದು ಉಕ್ಕೇವೋ ಉಕ್ಕೆ ಉಕ್ಕೆ ಉಕ್ಕೆವೋ ಎಂದು ರಾಗ ಬೆಳೆಯಿತು. ನರಿಯ ಕೂಗು, ನಾಯಿಗಳ ಗುಂಪುಗೂಡಿ ಓಡಿ ಬಂದವು. ಆನಂದದಿಂದ ಹಾಡುತ್ತಿರುವ ನರಿಯ ಮೇಲೆ ದಾಳಿ ಮಾಡಿ ಸಿಕ್ಕಿ ಸಿಕ್ಕಿದಲ್ಲಿ ಕಚ್ಚಿ ಗಾಯಗೊಳಿಸಿದವು. ಜೀವ ಉಳಿದರೆ ತಿಂದೇನು ಎಂದು ಕಾಡಿನತ್ತ ಓಡಿ ಹೋದ ನರಿ ಮತ್ತೆಂದಿಗೂ ಊರಿನ ಬಳಿ ಸುಳಿಯಲಿಲ್ಲ.

0: ಕತೆ ಹೆಸರು ತನು ಮನ ಶುದ್ಧವಾಗಿರಲಿ. ಒಮ್ಮೆ ಒಬ್ಬ ಭಕ್ತ ಗುರುಗಳನ್ನು ಮನೆಗೆ ಕರೆದು ಪ್ರಸಾದ ಮಾಡಿಸಿದ್ದ. ಗುರುಗಳು ಪ್ರಸಾದ ಮಾಡಿ ರಾತ್ರಿ ಮಲಗುವರು. ಬೆಳಗಿನ ಜಾವ ಭಕ್ತರ ಮನೆಯಲ್ಲಿನ ಆಕಳನ್ನು ಗುರುಗಳೇ ಕದ್ದು ಒಯ್ಯುವರು. ಮರುದಿನ ಮುಂಜಾನೆ ಆಕಳನ್ನು ಭಕ್ತರ ಮನೆಗೆ ಹಿಂದಿರುಗಿಸಿ ತಾನು ಹಾಗೇಕೆ ಮಾಡಿದೆಂಬುದನ್ನು ಭಕ್ತನಿಗೆ ಮನಗಾಣಿಸುವರು. ನೀನು ನಿನ್ನೆ ಅಡುಗೆ ಮಾಡಿಸಿದ ಸಾಮಗ್ರಿ ಎಲ್ಲಿ ತಂದಿರುವೆ ಎಂದು ಕೇಳುವರು. ಆತ ಎಲ್ಲ ಸಾಮಾನುಗಳನ್ನು ಕದ್ದು ತಂದು ಅಡುಗೆ ಮಾಡಿಸಿರುವೆನು ಎಂದು ಉತ್ತರಿಸುವನು. ಆಗ ಅಡುಗೆ ಮಾಡಲು ಸಾಮಗ್ರಿ ತಂದವರು ಒಳ್ಳೆಯ ರೀತಿಯಿಂದ ತರದಿದ್ದರೆ, ಶುದ್ಧ ಮನದಿಂದ ಅಡುಗೆ ಮಾಡದಿದ್ದರೆ ಅದು ಊಟ ಮಾಡಿದವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ತೋರಿಸಲು ಹೀಗೆ ಮಾಡಿದೆ ಎನ್ನುವರು. ಅದಕ್ಕೆ ತನು ಮನ ಧನ ಶುದ್ಧವಾಗಿರಿಸಿ ಸಾಮಾನು ತಂದು ದಾಸೋಹ ಮಾಡಬೇಕು. ಇದೆಲ್ಲವನ್ನು ಮತ್ತು ಆ ಭಕ್ತರ ಜೀವನ ಕ್ರಮವನ್ನು ವಿಚಾರಿಸದೆ ಆ ಮನೆಯಲ್ಲಿ ಹೋಗಿ ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ ಏಳನೆಯ ಪಾತಕ ತಪ್ಪದು. ಕೂಡಲ ಸಂಗಮ ದೇವ ಎಂದು ಚನ್ನಬಸವಣ್ಣನವರು ತಿಳಿಸಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಬಸವಣ್ಣನವರು ಒಳ್ಳೆಯ ದಾರಿ ಬಿಟ್ಟು ಕೆಟ್ಟ ದಾರಿ ತುಳಿಯುವವರಿಗೆ ಚಾಟಿ ಏಟು ಕೊಡುತ್ತಾರೆ. ಇನ್ನೊಂದು ಕಡೆ ಸುರೆಯ ಗಡಿಗೆಯ ಹೊರಗೆ ಬೂದಿಯ ಹೂಡಿದರೇನು ಒಳಗೆ ಶುದ್ಧವಾಗದ ನಕ್ಕರಣ ಎನ್ನುತ್ತಾರೆ. ನಾವು ಬೇಕಾದಷ್ಟು ಕಾಯಕ ದಾಸೋಹವ ಮಾಡಿದರೇನು ತನು ಮನಗಳು ಶುದ್ಧವಿಲ್ಲದಿದ್ದರೆ ಎನ್ನುವುದನ್ನು ಯೋಚಿಸಬೇಕು. ಸುರೆಯ ಗಡಿಗೆಯನ್ನು ಹೊರಗೆ ತೊಳೆದರೆ ಒಳಗಿನ ಹೊಲಸು ವಾಸನೆ ಹೋಗುವುದಿಲ್ಲ. ಅದಕ್ಕೆ ಅಂತರಂಗ ಬಹಿರಂಗ ಶುದ್ಧವಾಗಿ ತನು ಮನ ಧನ ಶುದ್ಧಿಯಿಂದ ಕಾಯಕ ದಾಸೋಹ ಮಾಡಿದರೆ ಅದು ಶಿವಶರಣರಿಗೆ ಪ್ರಿಯವಾಗುತ್ತದೆ.
1: ಇದುವರೆಗೆ ಎರಡು ಸಣ್ಣ ಸಣ್ಣ ಕತೆಗಳನ್ನು ಕೇಳಿದಿರಿ. ನರಿ ಮತ್ತು ರೈತ ಹಾಗೂ ತನುಮನ ಶುದ್ಧಿ. ಬರೆದವರು ಮಂಜುಳಾ ಜೋಶಿ.
2: ಸಂಕಲನ ಸವಿತಾ ದೇಶಮುಖ.
1: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದುವರೆಗೆ ಸಂಗೀತ ಕಟ್ಟಿ ಹಾಗೂ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಗಳಲ್ಲಿ ಭಾವಗೀತೆಗಳನ್ನು ಕೇಳಿದ್ರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೊ ಹೋಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
5: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
4: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡು ಹೊಕ್ಕಾರಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
5: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
6: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಅಲ್ಲೇ ಹಾಕೊಂಡಿರ್ತಾವನೋ ಇವ ಎಲ್ಲಿವನು ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ
1: ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ
2: ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು
3: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ ನಂತರ 7:35

0: ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಹಾಗೂ ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ನಡೆಯುವ 2,000 ರೂಪಾಯಿಗಳವರೆಗಿನ ವಹಿವಾಟುಗಳ ಮೇಲೆ ಬ್ಯಾಂಕುಗಳು ಯಾವುದೇ ರೀತಿಯ ಶುಲ್ಕ ವಿಧಿಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಈ ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕ ಹಣ ರವಾನಿಸುವ ಅಥವಾ ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ ಬ್ಯಾಂಕುಗಳು ಅಥವಾ ವ್ಯವಸ್ಥೆ ಪೂರೈಕೆದಾರರು ನೇರ ಅಥವಾ ಪರೋಕ್ಷ ಶುಲ್ಕಗಳನ್ನು ವಿಧಿಸುವುದನ್ನು ನಿಷೇಧಿಸಿ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಹಣಕಾಸು ಸಚಿವಾಲಯವು ಪಾವತಿ ಮತ್ತು ಇತ್ಯರ್ಥ ಸೇವೆಗಳ ವ್ಯವಸ್ಥೆಗಳ ಕಾಯ್ದೆಯಡಿ ಈ ನೂತನ ಬದಲಾವಣೆಯನ್ನು ತಂದಿದ್ದು, 2,000 ರೂಪಾಯಿಗಳವರೆಗಿನ ಯುಪಿಐ ಮತ್ತು ರುಪೆ ವಹಿವಾಟುಗಳನ್ನು ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳು ಎಂದು ವರ್ಗೀಕರಿಸಿದೆ. ವೈಯಕ್ತಿಕ ಪಾವತಿಗಳು ಸಂಪೂರ್ಣವಾಗಿ ಉಚಿತವಾಗಿ ಇರಲಿದ್ದು, ವರ್ತಕರ ಮೇಲೆಯೂ ಯಾವುದೇ ಸಮಗ್ರ ಎಂಡಿಆರ್ ಶುಲ್ಕ ಇರುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಇದೇ 17ರಂದು ನಡೆಯಲಿರುವಂತಹ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ಬೃಹತ್ ಸಮ್ಮೇಳನದಲ್ಲಿ 600ಕ್ಕೂ ಹೆಚ್ಚು ಪ್ರದರ್ಶಕರು, 300 ಅಂತಾರಾಷ್ಟೀಯ ಸಂಸ್ಥೆಗಳು ಹಾಗೂ 40ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು ಭಾಗಿಯಾಗಲಿವೆ. 6 ಅಂತಾರಾಷ್ಟೀಯ ಮಂಟಪಗಳು, 12 ರಾಜ್ಯ ಸರ್ಕಾರಗಳ ಮಂಟಪ ಮತ್ತು ನವೋದ್ಯಮಿಗಳಿಗಾಗಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಅನ್ನು ಪ್ರದರ್ಶನದಲ್ಲಿ ಸಜ್ಜುಗೊಳಿಸಲಾಗಿದೆ. ಭಾರತೀಯ ಸೆಮಿಕಂಡಕ್ಟರ್ ಮಿಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸೆಮಿ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಈ ಕಾರ್ಯಕ್ರಮವು ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ವಲಯದ ಪ್ರಮುಖ ವೇದಿಕೆಯಾಗಿದೆ. ನಾವೀನ್ಯತೆ, ಉತ್ಪಾದನೆ, ಹೂಡಿಕೆ ಮತ್ತು ಪೂರೈಕೆ ಸರಪಳಿಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನೂತನ ಒಪ್ಪಂದ ಮತ್ತು ತಾಂತ್ರಿಕ ಸಹಭಾಗಿತ್ವಕ್ಕೆ ಈ ಸಮಾವೇಶವು ಹಾದಿ ಕಲ್ಪಿಸಲಿದೆ. ನ್ಯಾಯಾಧೀಶರ ವಿರುದ್ದದ ದೂರುಗಳ ವಿಲೇವಾರಿಗೆ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳು ಹೊಂದಿರುವಂತಹ ವ್ಯವಸ್ಥೆಯು ಅತ್ಯಂತ ದೃಢ ಮತ್ತು ಸಮಯೋಚಿತವಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 6ನೇ ರಾಮ್ ಜೇಠ್ಮಲಾನಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿರಂತರ ಸುಧಾರಣೆ ಹಾಗೂ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ. ನ್ಯಾಯಾಂಗದ ಕಾರ್ಯನಿರ್ವಹಣೆಯ ಮೇಲಿನ ನ್ಯಾಯಸಮ್ಮತ ಹಾಗೂ ರಚನಾತ್ಮಕ ವಿಮರ್ಶೆಯು ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ ಎಂದ ಅವರು, ಸುಪ್ರೀಂಕೋರ್ಟ್ ಎಂದಿಗೂ ವಿಮರ್ಶೆಗೆ ವಿಮುಖವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯಗಳು ಪರಿಶೀಲನೆ ಮತ್ತು ವಿಮರ್ಶೆಗೆ ಮುಕ್ತವಾಗಿದ್ದಾಗ ಮಾತ್ರ ಸಾರ್ವಜನಿಕರ ವಿಶ್ವಾಸ ಗಳಿಸಲು ಸಾಧ್ಯ. ಪ್ರಕರಣದಲ್ಲಿ ಸೋತ ವ್ಯಕ್ತಿಯೂ ಸಹ ನ್ಯಾಯಾಂಗ ಪ್ರಕ್ರಿಯೆಯ ನಿಷ್ಪಕ್ಷಪಾತವಾಗಿದ್ದು, ಇದನ್ನು ನಂಬಿದಾಗ ಮಾತ್ರ ನೈಜ ಸಾರ್ವಜನಿಕ ವಿಶ್ವಾಸ ಸ್ಥಾಪನೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜಸ್ಥಾನದಲ್ಲಿ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಭರ್ಜರಿ ಜಯ ಸಾಧನೆ ಮಾಡಿರುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪಕ್ಷದ ಈ ಐತಿಹಾಸಿಕ ಗೆಲುವು ಸುಳ್ಳಿನ ಅಬ್ಬರದ ವಿರುದ್ದ ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಬಣ್ಣಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದ ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿ ನೀತಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂಬುದನ್ನು ರಾಜಸ್ಥಾನದ

0: ಜನತೆ ಈ ಜನಾದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಈ ಗೆಲುವು ರಾಜ್ಯವನ್ನು ಪ್ರಗತಿಯ ನೂತನ ಎತ್ತರಕ್ಕೆ ಕೊಂಡೊಯ್ಯುವುದಲ್ಲದೆ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಸಮೃದ್ಧಿ ತರುವ ಸರ್ಕಾರದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮಗಳು ನಡೆಯಲಿವೆ. ವರ್ತುಲ ಆರ್ಥಿಕತೆ, ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಈ ಶೀರ್ಷಿಕೆಯಡಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇಂದು ಜಂಟಿಯಾಗಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸುಮಾರು 65 ದೇಶಗಳ 2000ಕ್ಕೂ ಅಧಿಕ ವ್ಯಾಪಾರಸ್ಥರು, ಉದ್ದಿಮೆದಾರರು, ಸಂಶೋಧಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನವದೆಹಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಧ್ರುವೀಕರಣಗೊಂಡ ಜಾಗತಿಕ ಪರಿಸ್ಥಿತಿಯ ನಡುವೆಯೂ ಶಾಂತಿ, ಭದ್ರತೆ ಮತ್ತು ಸ್ಥಿರತೆ ಕುರಿತ ಒಮ್ಮತ ಮೂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 11 ಸದಸ್ಯ ರಾಷ್ಟಗಳು, 10 ಪಾಲುದಾರ ರಾಷ್ಟಗಳು ಸೇರಿದಂತೆ 32 ನಿಯೋಗಗಳು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದವು. ಪಶ್ಚಿಮ ಏಷ್ಯಾ ಸಂಘರ್ಷದಂತಹ ಪ್ರಮುಖ ವಿಷಯಗಳ ಕುರಿತು ಒಮ್ಮತ ಸಾಧಿಸಲಾಗಿದ್ದು, ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ಮತ್ತು ಪಹಲ್ಗಾಮ್ ದಾಳಿಯ ಖಂಡನೆಗೆ ಬ್ರಿಕ್ಸ್ ಒತ್ತು ನೀಡಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಇಂದು ಮಧ್ಯಾಹ್ನ ಮಲ್ಲೇಶ್ವರಂನ ಬಿಜೆಪಿ ಪ್ರಧಾನ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪ್ರಧಾನಿ ಅವರ 25 ವರ್ಷಗಳ ಸಾರ್ವಜನಿಕ ಜೀವನದ ಸ್ಮರಣಾರ್ಥ ಆಯೋಜನೆ ಮಾಡಲಾಗುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು 3 ದಿನಗಳ ಭೇಟಿಗಾಗಿ ಭೂತಾನ್ಗೆ ತೆರಳಿದ್ದಾರೆ. ಇಂದು ನಡೆಯಲಿರುವಂತಹ ಭೂತಾನ್ ರಾಷ್ಟೀಯ ಮತದಾರರ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಭೂತಾನ್ ರಾಜರನ್ನು ಭೇಟಿಯಾಗಲಿದ್ದು, ಪ್ರಧಾನಮಂತ್ರಿಯವರನ್ನೂ ಕೂಡ ಅವರು ಭೇಟಿ ಮಾಡಲಿದ್ದಾರೆ. ನೇಪಾಳ ವಿದ್ಯುತ್ ಪ್ರಾಧಿಕಾರಕ್ಕೆ ಈ ವರ್ಷದ December 31 ಪ್ರತಿದಿನ 18 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಮುಜಾಫರಾಪುರ ಢಾಲ್ಕೆಬರ್ ಮಾರ್ಗದ ಮೂಲಕ ಗರಿಷ್ಠ 600 ಮೆಗಾವ್ಯಾಟ್ ಮತ್ತು ಟಕನ್ಪುರ ಮಹೇಂದ್ರನಗರ ಮಾರ್ಗದ ಮೂಲಕ 54 ಮೆಗಾವ್ಯಾಟ್ವರೆಗೆ ವಿದ್ಯುತ್ ವಿತರಿಸಲು ಅನುಮತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಿಂದ ನೇಪಾಳದ ಜಲವಿದ್ಯುತ್ ಮೂಲಸೌಕರ್ಯಕ್ಕೆ ವ್ಯಾಪಕ ಹಾನಿಯಾಗಿದ್ದು, ದೇಶೀಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಕುಸಿದಿದೆ. ಇದರಿಂದ ನೇಪಾಳದಲ್ಲಿ ಹೆಚ್ಚುವರಿ ವಿದ್ಯುತ್ ಅಗತ್ಯ ಉಂಟಾಗಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ಸಂಚಾರ ನಡೆಸುವವರಿಗೆ ತ್ವರಿತ ಮತ್ತು ಉತ್ತಮ ನೆರವು ಒದಗಿಸುವ ಉದ್ದೇಶದಿಂದ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ತನ್ನ 1033 ರಾಷ್ಟೀಯ ಹೆದ್ದಾರಿ ಸಹಾಯವಾಣಿಯನ್ನು ಸುಧಾರಿತ ತಂತ್ರಜ್ಞಾನಗಳ ಜೊತೆಗೆ ಉನ್ನತೀಕರಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಉನ್ನತೀಕರಿಸಲಾದಂತಹ 1033 ಸಹಾಯವಾಣಿಯಲ್ಲಿ ಕೃತಕ ಬುದ್ದಿಮತ್ತೆ, ನೈಜ ಸಮಯದ ಸ್ಥಳ ಪತ್ತೆ ಮತ್ತು ಸ್ಮಾರ್ಟ್ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಇದರಿಂದ ಕರೆ ಮಾಡುವವರ ಸ್ಥಳವನ್ನು ನಿಖರವಾಗಿ ಗುರುತಿಸುವುದು, ವಿವಿಧ ಭಾರತೀಯ ಭಾಷೆಗಳಲ್ಲಿ ಕರೆಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ಅಗತ್ಯ ನೆರವನ್ನು ತ್ವರಿತವಾಗಿ ಸ್ಥಳಕ್ಕೆ ರವಾನಿಸಲು ಸಾಧ್ಯವಾಗಲಿದೆ. ಏಷ್ಯನ್ ಟ್ರ್ಯಾಪ್ ಚಾಂಪಿಯನ್ ಸಬೀರಾ ಹ್ಯಾರಿಸ್ ನಾಯಕತ್ವದ 20 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವು ಇಟಲಿಯ ಪೋರ್ಪೆಟ್ಟೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ ISSF ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಕೂಟದಲ್ಲಿ ಸ್ಪರ್ಧಿಸಲಿದೆ. ಇದೇ 19 ವರೆಗೆ ನಡೆಯಲಿರುವ ಈ ಕೂಟದಲ್ಲಿ ಭಾರತೀಯ ತಂಡವು ಪುರುಷ ಮತ್ತು ಮಹಿಳಾ ವಿಭಾಗಗಳ ಟ್ರ್ಯಾಪ್, ಸ್ಕೀಟ್ ಮತ್ತು ಮಿಶ್ರ ಟ್ರ್ಯಾಪ್ ಸೇರಿದಂತೆ ಒಟ್ಟು 5 ಪದಕ ವಿಭಾಗಗಳಲ್ಲಿ ಕಣಕ್ಕೆ ಇಳಿಯಲಿದೆ. ಪ್ರಮುಖ ಪದಕ ನಿರೀಕ್ಷೆಯಾಗಿರುವಂತಹ ಸಬೀರಾ ಹ್ಯಾರಿಸ್ ಜೊತೆಗೆ ಜಹೇರ್ ಖಾನ್ ಮತ್ತು ಆದ್ಯಾ ಕಾತ್ಯಾಲ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈ ಪಂದ್ಯಾವಳಿಯಲ್ಲಿ 30 ದೇಶಗಳ ಒಟ್ಟು 218 ಶೂಟರ್ಗಳು ಭಾಗಿಯಾಗುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಕೈರೋದಲ್ಲಿ ನಡೆದಂತಹ ಜೂನಿಯರ್ ವಿಶ್ವಕಪ್ನಲ್ಲಿ 5 ಚಿನ್ನ ಸೇರಿದಂತೆ 16 ಪದಕಗಳನ್ನು ಗೆದ್ದಿದ್ದಂತಹ ಭಾರತೀಯ ಶೂಟರ್ಗಳು ಈ ಬಾರಿ

0: ಅತ್ಯುತ್ತಮ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಎರಡನೇ ಟಿ20 ಪುರುಷರ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17 ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತ. ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಆಕಾಶವಾಣಿ ವಿಜಯಪುರ ಸಮಯ 7:45. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಎಸ್ಪಿ ಶೈಲಜಾ, ಎಸ್ ಜಾನಕಿ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ವಿಘ್ನೇಶ್ವರನ ವಾಹನ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತಕ್ಕೆ ವಾಲಿದವರು ಸತ್ಯಂ.

ಜೈಪುರ ಆಕಾಶವಾಣಿ ಕೇಂದ್ರದಿಂದ ಬೆಳಗಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ ಇಂದು ಬೆಳಗ್ಗೆ 8:30. ಈಗ ಸಮಯ ಆಗ್ತಾ ಇದೆ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.

ಮೊದಲಿಗೆ ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಸಮಯದ ಗೊಂಬೆ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ ರಚಿ ಉದಯ್ ಶಂಕರ್, ಎಂ ರಂಗರಾವ್ ಅವರ ಸಂಗೀತವಿದೆ.

ಕೇಳಿದರೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇಂದು ಬೆಳಗ್ಗೆ 9:05 ಕ್ಯಾನ್ಸರ್ ಅವೇರ್ನೆಸ್ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್ ಬೆಂಗಳೂರು.

0: ಕಣ್ಣು ತಾಯಿ ತಿಳಿದು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು ಕೂರಿ ಕಡೆ ನೋಡಿಕೊಂಡು ಬರ್ತಿತ್ತು ತೋಳ ಬರ್ತಿತ್ತು ಬಾಲಗೀಲ ಸೆಟ್ಟಿಸ್ಕೊಂಡು ಬಾಲಗೀಲ ಸೆಟ್ಟಿಸ್ಕೊಂಡು ಹಾರೋ ಹೊಗೆ
1: ಹಾಡು ಸೀನು ಬಂದು ಇತ್ತು

ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಮೋಡದ ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಜೋರಾಗಿ ಖರ್ಚಿನ ಮಾಡ್ತಾ ಸಿಂಹ ಬಲ.

ಮುದುರ್ಕೊಂಡು ಬಾಲಾ ತಪ್ಪಿಸ್ಕೊಂಡೋಡು ಆಯ್ತು. ಬೇಡ ಹಾಕಿದ್ ಬಾಲೆ ಸಿಂಹ ಸಿಕ್ಕಿದು ತೋಳ ಓಡೋಯ್ತು ಸಿಂಹ ಸಿಕ್ಕಿದು. ಇಷ್ಟೆಲ್ಲ ಆದರೂ

ಸ್ನೇಹಿತರೆಯದುವರಿಗೆ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಮಯ ಆಗ್ತಾ ಇದೆ 9:05. ಇನ್ನು ಮುಂದೆ ಕೇಳಿ ಕ್ಯಾನ್ಸರ್ ಅವೇರ್ನೆಸ್ ಕುರಿತು ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಕನ್ನಡದ ಅಕ್ಷರಮಾಲೆ,
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ,
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ ಬೆಳಗಿನ 9:10. ಇನ್ನೀಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಮುತ್ತೋನ ಬಾರೋ, ಜಲ್ದಿ ಹೋಗು, ಮೋಟ ಮಕ್ಕತ್ತೆ.
4: ನಡಿ ನಡಿ ಪಟ್ನೆ ಹೋಗಮ್ಮ.
5: ಎಲ್ಲರೂ
4: ಯಾವ ಪೇಡೆ ತರಕ್ ಹೊಂಟಿಯವ? ನೀವದೇ ಹಿಡ್ಯಾಕ?
5: ಯಾರಿಗೆ? ಗಣಪತಿಗೆ. ನಿಮ್ಮ ವೈದು ಎಲ್ಲರ ಅಂಗಡ್ಯಾಗಿನ ತಂದು ಎಡಿ ತೋರಿಸ್ತಾರೇನ? ಹೊರಗ ತಂದಿರ್ತಾರ, ಮಾಡದಾಗುದಿಲ್ಲ. ಮನ್ಯಾಗಿನ ಗಣಪತಿಗೆ ಮನ್ಯಾಂದೇ ಎಡಿ
4: ತೋರಿಸ್ಬಿಟ್ಟಾರ.
5: ತುಂಬಿಡ್ಲು ಪ ಇವತ್ ನೋಡ, ಗಣಪತಿ ಕೂತಿನ ಕೊಬ್ಬರಿ ಕಡಬ ಮಾಡ್ಬೇಕು. ಪಾಯ್ಪ
4: ಕೊಬ್ಬರಿ ಕಡಬ ಯಾಕೆ? ಇದೇ ಮಾಡ್ಬೇಕು ಅಂತ ಗಣಪತಿ.
5: ಮತ್ತೆ ಗಣಪತಿದು ಊಟನೇ ಅದು ಐತಿ, ಆಹಾರ ಅದು ಐತಿ.
3: ಕೊಬ್ಬರಿ ಕಡಬ,
5: ಕೊಬ್ಬರಿ ಕಡಬ ಮತ್ತ ಕರಿಕಿ ಮೇನ್ ನೋಡ್ಪ ಗಣಪತಿಗೆ. ಮತ್ತ ಇನ್ನೊಂದೇನಂದ್ರ, ಒಂದೊಂದಿನ ಖಾದ್ಯ ಮಾಡ್ತಾರ. ಒಂದೊಂದಿನ ಅಡಿಗೆ ಮಾಡಿ ತೋರಿಸ್ಬೇಕು. ಒಂದಿನ ಪುಂಡಿ ಪಲ್ಯ ರೊಟ್ಟಿ ಮಾಡ್ತೇವಿ, ಒಟ್ಟ ತಿನಿಸ ಸ್ವೀಟ ಮಾಡೋದು ಒಟ್ಟ. ಇಂಥವೆಲ್ಲ ಗಣಪತಿಗೆ ನೀವು ಎಡಿ ತೋರಿಸಿದ್ರೆ ಅವನ ಪ್ರಸನ್ನ ಆಗ್ತಾನ.
3: ಈಗ 5 ದಿವಸ ಅಂತ ಹೇಳಿ 5 ದಿವಸ ಯಾವ ಮಾಡ್ತೀವಿ?
5: ಈಗ ಒಂದಿನ ಕೊಬ್ಬರಿ ಕಡಬ, ಒಂದಿನ ಹೂರ್ಣ ಗಡಬ, ಒಂದಿನ ಏನೈತಿ ಪುಂಡಿ ಪಲ್ಯ ರೊಟ್ಟಿ, ಮತ್ತೊಂದಿನ ಕೀರ ಪುರಿ. ಹಿಂಗೆ ದಿನ ಒಂದೊಂದು ಮಾಡೋದು. ನಮ್ಗೆ ಬೇಕಂದವ್ರಿಗೆ ಹೊರಗಿನವ್ರಿಗೆ 4 ಜನ ಕರೆದು ಊಟಕ್ಕೆ ಹಾಕೋದಪ್ಪ.
4: ಯಾವ ಬಾಜು ಮನೆಯವ್ರು ಏನು ಮಾಡ್ಯಾರ ಗೊತ್ತೇ? ಅವ್ರು ರೌಂಡ್ ಶೇಪ್ ಮಾಡಕ್ಕೆ ಬರ್ಲಾರೆ, ಆರ್ಟಿಫಿಷಿಯಲ್ ತಂದಿಟ್ಟಾರ.
5: ನೋಡಿಲ್ಲ, ನಾ ಎರಡು ಚಂದ ಮಾಡಿ ನೋಡ್ರಿಲ್ಲಿ. ಈಗ ಎಡಿ ತೋರ್ಸನ್ ನೀವು ಉಣಾಕತ್ರಿ.
4: ಇವು ಕಡಬ ನಂಗಿಲ್ಲಲ್ಲ, ಇವ ಬೇರೆ ಅದಾವ.
5: ಈ ಕಡಬ ಅಲ್ಲೋ ತಮ್ಮ, ಇವು ಮೋದಕ ಅಂತಾರ ಇದಕ್ಕೆ.
4: ಮೋದಕ? ಮೋಮೋಸ್ ಇದ್ದಂಗ ಅದು ನೋಡಿ. ಇವು
5: ಮತ್ತೆ ಮೋದಕ ಹಿಂಗೆ ಇರ್ದ ನೋಡ್ಲಿ, ಗಣಪತಿ ಫೋಟೋದಾಗ ನೋಡ್ಲಿ, ಗಣಪತಿ ಕೈಯಾಗ ಮೋದಕ ಐತಿಲ್ಲ, ಹಿಂಗ ಅದ ನೋಡಿ ಶೇಪ.
4: ಆಯ್ತವ ಈಗ.
5: ಅಲ್ಲ, ಇದು ಬರೇ ತಿನ್ನೋದಾಯ್ತು. ಗಣಪತಿ ಪದ್ಧತಿ ಎಷ್ಟದಾವತ್ತ ನಿನಗೆ ಗೊತ್ತೈತೇನ?
4: ಹೌದೇವ, ಅಲ್ಲಿ ಬಾಜು ಒಣೆ ಗಣಪತಿ ಕುಡ್ಸ್ಯಾರಲ್ಲ, ಯಾರ ದಿನಕ್ಕೊಂದ್ಸಲ ಎರಡು ದಿನ ಸಲ ಪಡೆದೇ ಮುಸ್ತಾರದು ಯಾಕೆ?
5: ಅದು ಜೋಕ್ಮಾರ್ ಸಲ ಜೋಕ್ಮಾರ ಬರು ಸಲ ಮುಸ್ತಾರ. ಅದು ಮುಂದಿಂದ ಏನ್ ಅನ್ನೋದು ನಿಮ್ಮ ಮಾವ ಬಂದಾನ ಹೇಳ್ತಾನ ನನ್ನ ಕೆಲಸದ ಒಳಗ.
4: ಮಾವ ನಿಮ್ಗೆ ಗೊತ್ತದ್ರಿ ಅದು
6: ಜೋಕ್ಮಾರ ಸ್ವಾಮಿ ಅಂದ್ರ? ಅದನ್ನು ಒಂಥರ ಮಣ್ಣಿನ ಪೂಜೆನೆ. ಅದು ಒಂದು ಸಮುದಾಯದವರು ಅಂಥೇಳಿ ಅದನ್ನು ಆಚರಣೆ ಮಾಡ್ತಿರ್ತಾರಲ್ಲ, ಅವರು ಬುಟ್ಟಿ ಒಳಗೆ ಜೋಕುಮಾರ ಸ್ವಾಮಿನ ಸಾಂಕೇತಿಕವಾಗಿ ಒಂದು ಮೂರ್ತಿ ಮಾಡಿಕೊಂಡು ಹೊತ್ಕೊಂಡು ಪ್ರತಿ ಮನೆ ಬರ್ತಿರ್ತಾರೆ. ಅವ್ರ ಮನೆ ಒಳಗೆ ಬಂದು ಅದನ್ನು ಜೋಕುಮಾರದು ಹಾಡುಗಳು ಅಂತ ಇರ್ತಾವೆ, ಅವ್ರು ಹಾಡ ಹಾಡ್ತಾರೆ. ಮತ್ತು ಅವ್ರ ಮನೆಯವರು ಒಂದಿಷ್ಟು ಜೋಳ ಅದು ಕೊಡ್ತಾರೆ. ಮತ್ತು ಜೋಕುಮಾರಗ ಮತ್ತು ಗಣಪತಿಗೆ ಆಗಿ ಬರೋದಿಲ್ಲ ಅಂತ ಅರ್ಥ.
3: ಯಾಕೆ?
6: ಜೋಕುಮಾರನ್ನ ನೋಡಿದ್ರೆ ಮತ್ತದು ಗಣಪತಿದು ಸೀಳ್ತದ ಮೂರ್ತಿ ಅಂತ ಒಂದು ಕಲ್ಪನೆ. ಅದನ್ನು ಕರ್ಟನ್ ಜೋಕುಮಾರ ಬಂದಾಗ ಅದನ್ನು ಮುಚ್ಚಿಬಿಡ್ತಾರೆ, ಯಾಕಂದ್ರೆ ಜೋಕುಮಾರ ಮತ್ತು ಗಣಪತಿ ಎರಡೂ ಎದುರು ಬದರ ಆಗಬಾರ್ದು ಅಂತೇಳಿ.
5: ಮತ್ತು ಸಿದ್ದಣ್ಣ ನಿನಗೆ ಇದೊಂದು ಹೇಳಲ್ಲ, ಹುಡುಗರಿಗೆ ಗೊತ್ತಿಲ್ಲ ಕತಿ. ಯಾಕಂದ್ರೆ ಈ ಗಣಪತಿ ಕಮ್ಮಗೆಲ್ಲ ತಿಂದು ಹೋಗಿರ್ತಾನೆ ಕಡಬ ಗಿಡಬ. ಅಲ್ಲಿ ಹೋಗಿ ಅವ್ರಪ್ಪ ಕೇಳ್ತಾನಂತ ಪರಮಾತ್ಮ, ಹೆಂಗದಪ್ಪ ಊರಾಗ ಬೆಳಿ, ಅದು ಎಲ್ಲ ಮಳಿ ಬೆಳಿ ಹೆಂಗೈತಂದಾಗ ಸಮೃದ್ಧಿ ಆಗೈತತಂತ. ಯಾಕಂದ್ರೆ ಅವ ಕಡಬ ತಿಂದಿರ್ತಾನೆ. ಈ ಜೋಕುಮಾರ್ ಏನು ಎತ್ಕೊಂಡು ಬಂದಿರ್ತಾರಲ್ಲ, ಮಳಿ ಇಲ್ಲ ಏನಿಲ್ಲ ಜ್ವಾಳ ಇಲ್ಲ ಬೆಣ್ಣೆ ಇಲ್ಲ ಕಣ್ಣಿಗೆ ಹಚ್ಚಿರಂದಾಗ ಏನು ಕೊಡಂಗಿಲ್ಲ. ಅವಾಗ ಜೋಕುಮಾರ್ ಹೋಗಿ ಹೇಳ್ತಾನತ್ತ,
6: ಜೋಕುಮಾರಾಗ ವಿಸರ್ಜನೆ ಮಾಡುವಾಗ ಒಯ್ದು ಹಳದೊಳಗ ಒಗೆಯುವಂತ ಬಟ್ಟೆ ಒಗೆಯುವಂತ ಅದನ್ನು ವಿಸರ್ಜನೆ ಮಾಡ್ತಾರ. ಅಲ್ಲಿ ಹೋದಾಗ ಹಿಂಗ ಅಲ್ಲಿ ಜನರು ಎಲ್ಲ ಬಹಳ ಕಷ್ಟ ನಷ್ಟ ವ್ಯವಸ್ಥೆ.

0: ಇಲ್ಲ, ಅದಕ್ಕೆ ನನಗೆ ಈ ರೀತಿ ಹಿಂಗೆ ಕೊಟ್ಟು ಕಳ್ಸರ್ ನನಗೆ ಅಂತ ಹೇಳ್ತಾನವ. ಅವಾಗ ಜೋಕುಮಾರ್ನ ಮಾತು ಕೇಳಿ
1: ಮಳಿ ಬರ್ತದಂತ. ಸರಿ, ಅದಕ್ಕೆ ನನ್ನ ಮಾತು ಕೇಳಿ ಮಳಿ ಬರಲಿಲ್ಲ ಅನ್ನೋದು ಒಂದು ಇಬ್ಬರಲ್ಲಿ ಮನಸ್ತಾಪ ಉಂಟಾಗ್ತದೆ
2: ಗಣಪತಿಗೆ ಜೋಕುಮಾರ್ಗೆ.
1: ಹಿಂಗಾಗಿ ಜೋಕುಮಾರ್ ಹೊತ್ಕೊಂಡ್ ಬಂದಾಗ ಬಾಗ್ಲ ಮುಸ್ತಾರಪ್ಪ. ಏನ್ ಕೇಳ್ತಿರಿ? ಬರೇ ಕೈಯ ಚೀಲ ಹಿಡ್ಕೋತೀರಿ, ಕಿರಾಣಿ ಅಂಗಡಿಗೆ ಹೋಗ್ತಿರಿ, ಬರೀ ಫೋನ್ ಹಿಡ್ಕೊಂಡ್ ಕೊಂಡಿರ್ತೀರಿ ಚಂತನ. ಇಂಥವೆಲ್ಲ ಪುರಾಣ ಪ್ರವಚನ ಕೇಳ್ತಿರ್ಬೇಕು.
2: ಆಯ್ತವ, ಈಗ ಅಲ್ಲಿ ಗಣಪತಿ ಕೂಡ್ಸ್ಯಾರ, ಅಲ್ಲಿ ದಿನ ಒಂದೊಂದು ಏನೇನ ಮಾಡ್ತಾರಂತ ಇಬ್ರು ದಿನ ಹೋಗಿ ತಿಳ್ಕೊಳಂ. ಅಲ್ಲಿ ಸ್ವಾಮಿಗಳು ಬಂದ್ರಂತೆಲ್ಲ ಹೇಳ್ತಾರ.
0: ಗಣೇಶ ಚತುರ್ಥಿ ಹಿಂದೂ ಸಂಸ್ಕೃತಿಯಲ್ಲಿ ಗಣೇಶನನ್ನ ಜ್ಞಾನ ಸಂಪತ್ತ ಫಲದಾಯಕ ಶುಭದಾಯಕ ದೇವಾಗಿ ಆಚರಿಸ್ತಾರ. ಇನ್ನು ಜೋಕುಮಾರ ಸ್ವಾಮಿಯನ್ನ ಈ ಆಚರಣೆ ಯಾಕೆ ಮಾಡ್ತಾರ? ಅದೇ ಗಣೇಶನ ಹಬ್ಬದ ಸಮಾನಾಂತರವಾಗಿ ಕೃಷಿ ಮತ್ತು ಸಮೃದ್ಧಿ ಮತ್ತು ಪ್ರಾದೇಶಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುವ ಸಲುವಾಗಿ ಇದನ್ನು ಆಚರಣೆ ಮಾಡ್ತಾರೆ.
2: ಹಾ, ಭಾರಿ ಒಳ್ಳೆ ಎಲ್ಲ ವಿಷಯ ತಿಳಿಸ್ಕೊಟ್ಟು. ಯಾವ ಆಯ್ತು, ನಾವು ಗಣಪತಿಯಲ್ಲಿ ಏನೋ ಡಿ ಜೆ ಹಚ್ಚಾರಂತ ಡ್ಯಾನ್ಸ್ ಗಿನ್ಸ್ ಮಾಡಕ್ಕೆ ಹೋಗ್ತೀವಿ.
1: ಏ, ಅಲ್ಲಿಂದ ಆಡಿ ಹೋಗಕತ್ರಿ, ನಿಮ್ಮ ಮಾವ ಬಂದನ ಕೈಕಾಲ್ ಮಾರಿ ತಕೊಂಬರ್ರಿ, ಎಲ್ಲರೂ ಕೂಡಿ ಊಟ ಮಾಡಕತ್ರಿ.
3: ಆಯ್ತು,
1: ನಮಸ್ಕಾರ ಮಾಡ್ರಿ ಗಣಪತಿಗೆ. ಗಣಪತಿ ಮಪ್ಪ
2: ಮೋರಯ್ಯ,
1: ಗಣಪತಿ ಮಪ್ಪ
2: ಮೋರಯ್ಯ,
0: ಮಂಗಳ ಮೂರ್ತಿ
2: ಮೋರಯ್ಯ.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ದಿನ ದಾಸರೊಬ್ಬರ ಜೀವನದಲ್ಲಿ ನಡೆದ ಘಟನೆಯೊಂದು ಹೀಗಿದೆ. ನಿರಂತರ ಪೂಜೆ ಧ್ಯಾನ ಅಧ್ಯಯನಗಳಲ್ಲಿ ನಿರತರಾಗಿದ್ದ ದಾಸರು ದಿನಾಲೂ ಬೆಳಿಗ್ಗೆ ಕೆಲ ಗಂಟೆಗಳ ಕಾಲ ಭಜನೆ ಮಾಡ್ತಾ ಊರಿನಲ್ಲಿ ಸುತ್ತಾಡಿ ಬರ್ತಾ ಇದ್ರು. ಹೀಗೆ ಸುತ್ತಾಡಿ ಬರುವಾಗ ಅನೇಕರು ಧಾನ್ಯಗಳನ್ನು ಭಿಕ್ಷೆಯಾಗಿ ಕೊಡ್ತಾ ಇದ್ರು, ಇನ್ನೂ ಕೆಲವರು ಸುಮ್ಮನೆ ನೋಡ್ತಾ ಇದ್ರು, ಏನೂ ನೀಡ್ತಾ ಇರಲಿಲ್ಲ. ದಾಸರು ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಭಿಕ್ಷೆ ಬೇಡಿ ತೆಗೆದುಕೊಳ್ತಾ ಇದ್ರು. ಹೀಗೆ ಭಜನೆ ಮಾಡ್ತಾ ಹೋಗ್ತಾ ಇದ್ದ ಬೀದಿ ಬದಿಯ ಮಹಡಿ ಮನೆಯೊಂದರಲ್ಲಿ ಶ್ರೀಮಂತನೊಬ್ಬ ವಾಸವಾಗಿದ್ದ. ಶ್ರೀಮಂತನಿಗೆ ದಿನಾಲೂ ತಮ್ಮ ಮನೆಯ ಮುಂದೆ ಭಜನೆ ಮಾಡ್ತಾ ಹೋಗ್ತಾ ಇದ್ದ ದಾಸರ ಬಗ್ಗೆ ಯಾಕೋ ಏನೋ ಅಸಡ್ಡೆ ಅಸಮಾಧಾನ. ಆ ಶ್ರೀಮಂತ ತನ್ನ ಮಹಡಿ ಮೇಲಿನಿಂದ ದಾಸರ ತಲೆಯ ಮೇಲೆ ಕಸವನ್ನು ಸುರಿದು ವಿಕೃತ ನಗೆಯೊಂದನ್ನು ಬೀರ್ತಾ ಇದ್ದ. ದಾಸರು ಈ ವಿಷಯವಾಗಿ ಏನನ್ನೂ ಕೂಡ ಹೇಳದೆ ಮೈ ಮೇಲೆ ಬಿದ್ದ ಕಸವನ್ನು ಕೊಡವಿಕೊಂಡು ಸುಮ್ಮನೆ ಮುಂದೆ ಹೋಗ್ತಾ ಇದ್ರು. ಹೀಗೆ ಪ್ರತಿದಿನದಂತೆ ಒಂದಿನ ದಾಸರು ಶ್ರೀಮಂತನ ಮನೆಯ ಮುಂದೆ ಹಾಯ್ದು ಹೋಗ್ತಾ ಇದ್ರು. ಅಂದು ದಾಸರ ಮೇಲೆ ಕಸ ಬೀಳಲೇ ಇಲ್ಲ. ದಾಸರಿಗೆ ಆಶ್ಚರ್ಯವೆನಿಸಿ ಮೇಲಕ್ಕೆ ಮುಖ ಮಾಡಿ ನೋಡಿದ್ರು, ಶ್ರೀಮಂತ ಕಾಣಿಸ್ಲೇ ಇಲ್ಲ. ಅಂದು ದಾಸರು ತಮ್ಮ ಪಾಡಿಗೆ ಮುಂದೆ ಸಾಗಿದ್ರು. ಹೀಗೆ ಮರುದಿನವೂ ಕೂಡ ಆ ಮಾರ್ಗವಾಗಿ ದಾಸರು ಬರ್ತಾ ಇದ್ರು. ಅಂದೂ ಕೂಡ ದಾಸರ ತಲೆಯ ಮೇಲೆ ಕಸ ಬೀಳಲೇ ಇಲ್ಲ. ದಾಸರಿಗೆ ಏನೋ ಅನುಮಾನವೆನಿಸಿ ಅವರು ಸುಮ್ಮನೆ ಮುಂದೆ ಸಾಗದೆ ಅವತ್ತು ಮಹಡಿಯ ಮನೆಯೊಳಗೆ ಹೋಗಿಯೇ ಬಿಟ್ರು. ಬಾಗಿಲು ತೆರೆದೇ ಇತ್ತು, ಆದರೆ ಮನೆಯೊಳಗೆ ಯಾರೂ ಕಾಣಿಸ್ಲಿಲ್ಲ. ಆದರೆ ಮಹಡಿಯಲ್ಲಿದ್ದ ಒಂದು ಮಂಚದ ಮೇಲೆ ಶ್ರೀಮಂತ ವ್ಯಕ್ತಿ ನರಳುತ್ತಾ ಮಲಗಿದ್ದ. ಶ್ರೀಮಂತ ವ್ಯಕ್ತಿ ಮನೆಯಲ್ಲಿ ಒಬ್ಬನೇ ಇರುವುದಾಗಿಯೂ ಅವನನ್ನು ಇಂತಹ ಸಮಯದಲ್ಲಿ ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲವೆಂದು ದಾಸರಿಗೆ ತಿಳಿಯಿತು. ದಾಸರು ತಡ ಮಾಡದೆ ಊರಿನಲ್ಲಿದ್ದ ಒಬ್ಬ ವೈದ್ಯರನ್ನು ಕರೆದುಕೊಂಡು ಬಂದು ಶ್ರೀಮಂತನಿಗೆ ಒಂದೆರಡು ದಿನ ಚಿಕಿತ್ಸೆ ಮಾಡಿಸಿದರು. ದಾಸರು ತಮ್ಮ ಕೈಯಿಂದಲೇ ಗಂಜಿ ತಯಾರಿಸಿಕೊಂಡು ಹೋಗಿ ಶ್ರೀಮಂತನಿಗೆ ಕೊಟ್ಟು ಬಂದರು. ಎರಡು ದಿನಗಳ ನಂತರದಲ್ಲಿ ಶ್ರೀಮಂತ ವ್ಯಕ್ತಿ ಚೇತರಿಸಿಕೊಂಡ. ಮೂರನೆಯ ದಿನ ದಾಸರು ಬಂದು ವಿಚಾರಿಸುತ್ತಿದ್ದಂತೆ ದಾಸರನ್ನ ಕಂಡ ತಕ್ಷಣವೇ ಆ ಶ್ರೀಮಂತನು ದಾಸರ ಕಾಲಿಗೆರಗಿ ನಮಸ್ಕರಿಸಿದ. ತನ್ನಿಂದಾದ ತಪ್ಪಿಗೆ ಕ್ಷಮೆ ಯಾಚಿಸಿದ. ನಾನು ನಿಮ್ಮ ಮೇಲೆ ಪ್ರತಿದಿನ ಕಸ ಎಸಿತಾ ಇದ್ದೆ, ಆದರೆ ತಾವು ಅದನ್ನು ಮನಸ್ಸಿನಲ್ಲಿಟ್ಕೊಳ್ಳದೆ ಚಿಕಿತ್ಸೆ ಮಾಡಿಸಿ ಉಪಚರಿಸಿದ್ರಿ, ನನಗೆ ಪ್ರಾಣ ಭಿಕ್ಷೆಯನ್ನು ನೀಡಿದ್ರಿ, ನನ್ನ ಮೇಲೆ ಕರುಣೆಯ ಮಳೆಯನ್ನೇ ಸುರಿಸ್ಬಿಟ್ರಿ, ತಿದ್ದಿಕೊಳ್ಳಲಾಗದಷ್ಟು ದೊಡ್ಡ ತಪ್ಪು ನನ್ನಿಂದಾಗ್ಬಿಟ್ಟಿದೆ ಅಂತ ಗಳಗಳನೆ ಅತ್ಬಿಟ್ಟ. ದಾಸರು ಚಿಕ್ಕದಾದ ಮಗುವಿನಂತೆ ಮುಗ್ಧ ನಗುವೊಂದನ್ನು ಬೀರಿದ್ರು. ಮಾಡಿದ ತಪ್ಪನ್ನು ತಿದ್ಕೊಳ್ಳೋದೇನೂ ಕಷ್ಟ ಅಲ್ಲ, ಇನ್ಮುಂದೆ ಆದರೂ

ನನ್ನ ಮೇಲೆ ಕಸ ಎಸೆಯೋದನ್ನು ನಿಲ್ಲಿಸ್ಬಿಟ್ರಾಯ್ತು ಅಷ್ಟೇ ಅಂಥೇಳಿ ಶಾಂತವಾಗಿ ನೋಡಿದ್ರು. ಈ ಘಟನೆಯ ಬಳಿಕ ದಾಸರು ಆ ದಾರಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಶ್ರೀಮಂತ ಧಾನ್ಯಗಳನ್ನು ಕೈಯಲ್ಲಿ ಹಿಡಿದು ಭಿಕ್ಷೆ ನೀಡಲು ಕಾಯುತ್ತಾ ನಿಂತಿರ್ತಾ ಇದ್ದ. ಪ್ರಿಯ ಕೇಳುಗರೇ, ನೀತಿ ಕಥೆಯೊಂದನ್ನು ಆಲಿಸಿದ್ರಲ್ಲ. ನಮಸ್ತೆ.

ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾವು ಕೇಳಿದ್ರಿ ಭಕ್ತಿಗೀತೆಯನ್ನು. ಇನ್ನೀಗ ಕೇಳಿ ಒಂದು ಭಾವಗೀತೆ.

ಕೇಳಿದ್ರಿ, ಇದುವರೆಗೆ ಹಿಂದಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅರಮಾನ್ ಚಿತ್ರದ ಗೀತೆಯನ್ನು ಹಾಡಿದವರು ಉಷಾ ಉತ್ತಪ್ಪ.

ಈಗ ಸಮಯ ಬೆಳಗಿನ 9:30:21. ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮದರಂಗಿ ಚಿತ್ರದ ಗೀತೆ, ಅನೂಪ್ ಸೆಲಿನ್ ಅವರು ಹಾಡಿರುವಂಥ ಈ ಗೀತೆ.

ಕೆಳಗಿರಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತವೆ. ಈಗ ಕೇಳಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ M.Y. ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತನಾಡಿಸುತ್ತಾರೆ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗುತ್ತದೆ. ಈಗ ಕೇಳಿ FM ರೇಡಿಯೋ ಚಿತ್ರದ ಗೀತೆಯನ್ನು.

ಚೈತ್ರ ಹಾಗೂ ಎಲ್ಎನ್ ಶಾಸ್ತ್ರಿಯವರ ಕಂಠದಲ್ಲಿ ಓ ಪ್ರಿಯತಮ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಕೆ ಕಲ್ಯಾಣವರ ಗೀತರಚನೆಗೆ ವಲೀಶ ಸಂದೀಪ್ ಅವರ ಸಂಗೀತವಿತ್ತು.

ಕೇವಲ ನೀರಾವರಿ ಮತ್ತು ಕೈಗಾರಿಕೆಗಳಷ್ಟೇ ಅಲ್ಲ, ಮೈಸೂರು ಸಂಸ್ಥಾನದ ಆರ್ಥಿಕ ಅಭಿವೃದ್ಧಿಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಬ್ಯಾಂಕ್ನ ಸ್ಥಾಪನೆಗೂ ದಾರಿ ತೋರಿದ್ರು. ಯಾವುದೇ ದೇಶದ ಅಭಿವೃದ್ಧಿಗೆ ಶಿಕ್ಷಣವೇ ಅಡಿಪಾಯ ಎಂಬ ದೂರದೃಷ್ಟಿಯಿಂದ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಗೂ ಅಡಿಪಾಯವನ್ನು ಹಾಕ್ತಾರೆ. ಹೀಗೆ ನೀರಿನಿಂದ ಹಿಡಿದು ಕೈಗಾರಿಕೆ, ಶಿಕ್ಷಣ, ಆರ್ಥಿಕತೆಯವರೆಗೂ ಕೇವಲ ಒಂದು ಕ್ಷೇತ್ರವಲ್ಲ, ಮೈಸೂರು ಸಂಸ್ಥಾನದ ಸಮಗ್ರ ಅಭಿವೃದ್ಧಿಯ ಕನಸನ್ನ ಕಂಡು ಕಾರ್ಯರೂಪಕ್ಕೆ ತರಲು ಶ್ರಮಿಸಿದ ಮಹಾನ್ ರಾಷ್ಟ್ರ ನಿರ್ಮಾತೃಗಳು ಇವರು. ಹೀಗೆ ಒಂದು ಅಭಿವೃದ್ಧಿಶೀಲ ಸಮಾಜಕ್ಕೆ ಭದ್ರವಾದ ಅಡಿಪಾಯಕ್ಕೆ ಕಾರಣೀಭೂತರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇಷ್ಟೆಲ್ಲ ಕಾರ್ಯ ಸಾಧಕರಾಗಿದ್ರು, ಅತಿ ಸರಳತೆಯ ಸ್ವಭಾವದವರಾಗಿದ್ರು. ಪ್ರತಿನಿತ್ಯ ಶುಭ್ರವಾದ ಇಸ್ತ್ರಿ ಮಾಡಿದ ಉಡುಪನ್ನೇ ಧರಿಸ್ತಿದ್ರು. ಗಂಭೀರವಾದ ಮುಖಭಾವ, ತೀಕ್ಷ್ಣವಾದ ದೃಷ್ಟಿ, ಅಚ್ಚುಕಟ್ಟಾದ ವ್ಯಕ್ತಿತ್ವ, ಇವು ಇವರ ವಿಶೇಷತೆಗಳು. ಸಾಮಾನ್ಯ ಎತ್ತರದ ಸಪೂರ ಮೈಕಟ್ಟಿನ ವ್ಯಕ್ತಿಯಾಗಿ ಸದಾ ಶಿಸ್ತು, ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಮತ್ತು ಗಂಭೀರ ಸ್ವಭಾವವನ್ನು ಪ್ರತಿಬಿಂಬಿಸುತ್ತಿದ್ದರು. ಉದ್ದವಾದ ಮೂಗು, ಕಾಂತಿಯುತ ಕಣ್ಣುಗಳು, ತಲೆಯಲ್ಲಿ ಮೈಸೂರು ರೇಷ್ಮೆ ಪೇಟ, ಮುಖಕ್ಕೆ ಹೊಂದುವಂತಹ ಮೀಸೆ ಇವರ ವಿಶೇಷ ಗುರುತಾಗಿತ್ತು.

ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಎಷ್ಟು ಪ್ರಾಮಾಣಿಕ ವ್ಯಕ್ತಿಗಳಾಗಿದ್ರು ಅಂದ್ರೆ, ಒಮ್ಮೆ ಇವರು ಸರ್ಕಾರಿ ಸೇವೆಯ ಉನ್ನತ ಹುದ್ದೆಯಲ್ಲಿದ್ದಾಗ ತಮ್ಮ ಕೆಲಸದ ನಿಮಿತ್ತ ಪ್ರವಾಸಕ್ಕೆ ಹೋಗ್ಬೇಕಾಗ್ ಬಂತಂತೆ. ಆ ಪ್ರಯಾಣದ ಖರ್ಚನ್ನು ಸರ್ಕಾರವೇ ಭರಿಸ್ತಿತ್ತಂತೆ. ಒಂದು ದಿನ ಪ್ರವಾಸವನ್ನ ಮುಗಿಸಿ ಮನೆಗೆ ಹಿಂತಿರುಗಿದಾಗ ಯಾವುದೋ ಒಂದು ತಮ್ಮ ವೈಯಕ್ತಿಕ ಕೆಲಸಕ್ಕೂ ಸರ್ಕಾರಿ ವಾಹನವನ್ನ ಬಳಸಿದ್ದು ಇವರಿಗೆ ನೆನಪಾಯ್ತಂತೆ. ತಕ್ಷಣವೇ ಕಚೇರಿಯಲ್ಲಿ ಗುಮಾಸ್ತರ ಬಳಿ ಹೋಗಿ ಲೆಕ್ಕದ ಪುಸ್ತಕವನ್ನ ತೆಗೆದುಕೊಂಡು ಸರ್ಕಾರಿ ಕೆಲಸಕ್ಕೆ ಬಳಸಿದ ವೆಚ್ಚ ಮತ್ತು ವೈಯಕ್ತಿಕ ಕೆಲಸಕ್ಕೆ ಆದ ವೆಚ್ಚವನ್ನ ಪ್ರತ್ಯೇಕವಾಗಿ ಲೆಕ್ಕವನ್ನ ಬರೆಸಿದ್ರಂತೆ. ಆಗ ವೈಯಕ್ತಿಕ ಬಳಕೆಗೆ ಆಗಿದ್ದಂತಹ ಹಣವನ್ನ ಸರ್ಕಾರದ ಖಾತೆಗೆ ಹಿಂತಿರುಗಿಸಿದ್ರಂತೆ. ಆಗ ಆ ಗುಮಾಸ್ತರು ಕೇಳಿದ್ರಂತೆ, ಏನ್ ಸರ್ ಇಷ್ಟು ಸಣ್ಣ ಮೊತ್ತಕ್ಕೂ ಲೆಕ್ಕ ಕೊಡಬೇಕೇ ಅಂತ. ಆಗ ವಿಶ್ವೇಶ್ವರಯ್ಯನವರು ಶಾಂತವಾಗಿ ಉತ್ತರಿಸಿದ್ರಂತೆ, ಹಣ ಸಣ್ಣದಿರಬಹುದು, ಆದರೆ ಪ್ರಾಮಾಣಿಕತೆಯ ಮೌಲ್ಯ ಸಣ್ಣದಲ್ಲ. ಹಾಗೆ ಇವರು ತಮ್ಮ ಬಳಿ ಯಾವಾಗಲೂ ಎರಡು ಪೆನ್ನುಗಳನ್ನು ಇಟ್ಕೊಂಡಿರ್ತಿದ್ರಂತೆ. ಅಂದರೆ ಒಂದು ಸರ್ಕಾರಿ ಅಂದರೆ ಸರ್ಕಾರ ಕೆಲಸಕ್ಕೆ ರುಜು ಮಾಡಲಿಕ್ಕೆ ಅಥವಾ ಏನಾದರೂ ಬರೆಯೋದಕ್ಕೆ ಸರ್ಕಾರದ ಪೆನ್ನನ್ನೇ ಬಳಸ್ತಿದ್ರಂತೆ. ಹಾಗೆ ಇವರ ವೈಯಕ್ತಿಕ ಕಾರಣಗಳಿಗೆ ಇವರ ವೈಯಕ್ತಿಕ ಲೇಖನಿಯನ್ನು ಬಳಸ್ತಿದ್ರಂತೆ. ಯಾಕೆ ಅಂದರೆ ಆ ಸರ್ಕಾರದ ಇಂಕ್ ಸಹ ನಾನು ನನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಸಬಾರ್ದು ಎಂಬ ಪ್ರಾಮಾಣಿಕತೆ. ಅಂದರೆ ಪ್ರಾಮಾಣಿಕತೆ ಅನ್ನೋದು ಎಷ್ಟು ದೊಡ್ಡ ಸಂದರ್ಭಗಳಲ್ಲಿ ತೋರಿಸುವಂತಹ ಗುಣವಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲೂ ನಮ್ಮ ಕರ್ತವ್ಯ ನಿಷ್ಠೆಯನ್ನು ಪಾಲಿಸೋದೇ ನಿಜವಾದ ಪ್ರಾಮಾಣಿಕತೆ ಅಲ್ವಾ?

ವಿಶ್ವೇಶ್ವರಯ್ಯನವರ ಸಮಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ ಎಷ್ಟು ತೀಕ್ಷ್ಣ ಮಟ್ಟದಲ್ಲಿ ಇತ್ತು ಅಂದರೆ, ಒಮ್ಮೆ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಿದ್ರಂತೆ. ರೈಲು ವೇಗವಾಗಿ ಸಾಗ್ತಿದ್ದಾಗ ಹಳಿಯೊಂದರಲ್ಲಿ ದೋಷವಿರುವುದು ಇವರ ಗಮನಕ್ಕೆ ಬಂತಂತೆ. ಮುಂದೆ ಯಾವುದೋ ಒಂದು ಅಪಾಯ ಸಂಭವಿಸಬಹುದು ಎಂಬ ಒಂದು ಸೂಕ್ಷ್ಮತೆಯನ್ನು ಅರಿತಂಥ ಇವರು ಒಂದು ಕ್ಷಣವೂ ಸಹ ತಡಮಾಡದೆ ರೈಲ್ವೆ ಸಿಬ್ಬಂದಿಯ ಗಮನಕ್ಕೆ ತಂದ್ರಂತೆ. ಆದರೆ ಅದು ಅವರಲ್ಲಿ ಕೆಲವು ಜನ ಒಪ್ಕೊಳ್ಳಿಲ್ವಂತೆ, ರೈಲನ್ನು ತಕ್ಷಣಕ್ಕೆ ನಿಲ್ಲಿಸೋದಕ್ಕಾಗಲ್ಲ ಅಂತ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ಇಲ್ಲ ಇಲ್ಲ, ನೀವು ನಿಲ್ಲಿಸಲೇಬೇಕು, ಯಾಕೆ ಮುಂದೆ ಒಂದು ದೊಡ್ಡ ಅಪಾಯವ ಕಾದಿದೆ ಅಂತ. ಆಗ ತಕ್ಷಣಕ್ಕೆ ರೈಲನ್ನು ನಿಲ್ಲಿಸಿ ರೈಲು ನಿಂತ ನಂತರ ಪರಿಶೀಲಿಸಿದಾಗ ನಿಜವಾಗಿಯೂ ಹಳಿಯಲ್ಲಿ ದೋಷವಿರುವುದು ಕಂಡುಬಂತಂತೆ. ಅಂದರೆ ಇವರ ಸಮಯೋಚಿತ ಎಚ್ಚರಿಕೆಯಿಂದ ಮುಂದೆ ಸಂಭವಿಸಬಹುದಾದಂತಹ ದೊಡ್ಡ ಅಪಾಯ ನಿಜಕ್ಕೂ ತಪ್ಪುತ್ತಲ್ವಾ? ಹಾಗೆ ತಾಂತ್ರಿಕ ಜ್ಞಾನ ಅಂದರೆ ಕೇವಲ ಪುಸ್ತಕದಲ್ಲಿರುವ ಜ್ಞಾನವಲ್ಲ, ಅಗತ್ಯ ಸಮಯದಲ್ಲಿ ಜೀವಗಳನ್ನು ರಕ್ಷಿಸಲು ಬಳಸಬೇಕಾದಂತಹ ಜ್ಞಾನ. ಏನಂತೀರಾ?

ಭಾರತವನ್ನು ಆಧುನಿಕ ಭಾರತವನ್ನಾಗಿ ಮಾಡಿ ದೇಶಕ್ಕೆ ಒಂದು ಹೊಸ ರೂಪವನ್ನ ನೀಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಭ್ರಷ್ಟಾಚಾರ ನಿರ್ಮೂಲನೆಯಿಂದ ಮಾತ್ರ ದೇಶದಲ್ಲಿ ಪ್ರಗತಿ ಸಾಧ್ಯ ಅಂತ ನಂಬಿದ್ರು. ಇವರು ಮಾಡಿದಂತಹ ಮಹತ್ತರ ಕಾರ್ಯಗಳು 1955 ಭಾರತ ಸರ್ಕಾರ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಸಾರ್ವಜನಿಕರಿಗೆ ಅವರು ನೀಡಿದ ಸಹಾಯಕ್ಕಾಗಿ ಬ್ರಿಟಿಷ್ ಸರ್ಕಾರ ನೈಟ್ ಕಮಾಂಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಎಂಬ ಪ್ರಶಸ್ತಿಯನ್ನು ನೀಡಿತು. ನಿವೃತ್ತಿಯ ನಂತರವೂ ಅವರು ನಾನಾ ರೀತಿಯ ಕೆಲಸಗಳನ್ನು ಮಾಡುತ್ತಲೇ ಬಂದರು. ಸರ್ ಎಂ ವಿಶ್ವೇಶ್ವರಯ್ಯನವರು 100ನೇ ವರ್ಷಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಅವರ ಗೌರವಾರ್ಥ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿತು. ಹೀಗೆ 10 ಹಲವು ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದವು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಹೆಸರು ದೇಶದ ಮಹಾನ್ ಇಂಜಿನಿಯರ್ಗಳಲ್ಲ, ವಿಶ್ವದ ಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಅಗ್ರಗಣ್ಯವಾಗಿದೆ. ದೇಶ ಕಂಡಂತಹ ಮಹಾನ್ ಚೇತನ 102 ವರ್ಷ 6 ತಿಂಗಳು 8 ದಿನಗಳ ಕಾಲ ಉತ್ತಮ ರೀತಿಯಲ್ಲಿ ಬದುಕಿ ದೇಶ ಸೇವೆಯನ್ನು ಮಾಡುತ್ತಾ ಶಿಸ್ತಿನ ಜೀವನ ನಡೆಸಿ ಏಪ್ರಿಲ್ 12, 1962 ಇಹಲೋಕವನ್ನು ತ್ಯಜಿಸ್ತಾರೆ. ಭಾರತದಲ್ಲಿ ವಿಶ್ವೇಶ್ವರಯ್ಯನವರ ಜನ್ಮದಿನವಾದ ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ ಅಥವಾ ಅಭಿಯಂತರರ ದಿನವನ್ನಾಗಿ ಆಚರಿಸಲಾಗುತ್ತೆ.

ಈ ಗೀತೆಯೊಂದಿಗೆ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಪುನಃ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.

ಮೇನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳುವಿರಿ. ಆಶಾದ್ ಭೋಪಾಲಿ ಅವರ ಗೀತರಚನೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತವಿದೆ.

ಸಾಜನ್ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಕಂಠದಲ್ಲಿ ಕೇಳುವಿರಿ. ಸಮೀರ್ ಅವರ ಗೀತರಚನೆ, ನದೀಮ್ ಶ್ರವಣ್ ಅವರ ಸಂಗೀತ ನಿರ್ದೇಶನ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಸಾಜನ್ ಚಿತ್ರದ ಗೀತೆ, ಸಮೀತ್ ಅವರ ಗೀತ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ಸವಿ ನೆನಪಿನಲ್ಲಿ ಮೊದಲ ಗೀತೆಯಾಗಿ ಮೂಡಿಬರ್ತಿದೆ ಕಸ್ತೂರಿ ನಿವಾಸ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಓಂ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು. ಇದೀಗ ಕೇಳಿ ಬೆಸುಗೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರು ಹಾಡಿರುವ ಗೀತೆ. ಗೀತಪ್ರಿಯ ಅವರ ಗೀತರಚನೆಗೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಪಿ ಸುಶೀಲಾ ಹಾಗೂ ಪಿ ಜಯಚಂದ್ರನ್ ಅವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ ಒಲವಿನ ಉಡುಗೊರೆ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಗೀತ ರಚನೆಗೆ ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಕೇಳಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಗೀತೆ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿದ್ದ ಪರೋಪಕಾರಿ ಚಿತ್ರದ ಎರಡು ಗೀತೆಗಳನ್ನು ಕೇಳಿದ್ರಿ. ಹಾಡಿದ್ದವರು ಎಲ್ ಆರ್ ಈಶ್ವರಿ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಪಿಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಕನ್ಯಾರತ್ನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೂರ ಸೀತಾರಾಮ ಶಾಸ್ತ್ರಿಯವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನ ನೀಡಿದ್ರು.

0: ವಿಜಯನರಸಿಂಹ ಅವರು ಗೀತೆಯನ್ನು ಬರೆದು ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ನಾಗರಹಾವು ಚಿತ್ರದಿಂದ.
1: ಹನ್ನೆರಡು ವರುಷ ಹಾವಿನ ದ್ವೇಷ, ಹನ್ನೆರಡು ವರುಷ ನನ್ನ ರೋಷ, ನೂರು ವರುಷ ನನ್ನ ರೋಷ, ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ನಾ ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೊಲ್ಲ ನಾ ಒಲಿದರೆ ಕೇಳಿಲ್ಲ ಆ

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ

ಗೀತಾ ಚಿತ್ರದಿಂದ ಗೀತೆಯನ್ನ ಆಲಿಸಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇತ್ತು. ಚಿತ್ರ ಹೆಂಡತಿ ಬೇಕು ಹೆಂಡತಿ, ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹೆಚ್ ವಿ ನಾಗೇಂದ್ರಪ್ಪ ಅವರ ಸಾಹಿತ್ಯವಿದು, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

0: ದಪ್ಪಗಿದ್ರು ದಪ್ಪಗಿರ್ಲಿ ಇರ್ಲಿ
1: ಇರ್ಲಿ,
0: ತಳ್ಳಗಿದ್ರು ಒಳ್ಳೆದಿರ್ಲಿ ಇರ್ಲಿ
1: ಇರ್ಲಿ,
0: ದಪ್ಪಗಿದ್ರು ದಪ್ಪಗಿರ್ಲಿ ಇರ್ಲಿ
1: ಇರ್ಲಿ,
0: ತಳ್ಳಗಿದ್ರು ಒಳ್ಳೆದಿರ್ಲಿ ಇರ್ಲಿ
1: ಇರ್ಲಿ,
0: ದಪ್ಪಗಿದ್ರು ಇರ್ಲಿ
1: ತಳ್ಳಗಿದ್ರು ಇರ್ಲಿ,
0: ಸೊಟ್ಟ ಕಾಲಿ ಇರ್ಲಿ
2: ಸ್ವಂಚ ಕೈಯ ಇರ್ಲಿ,
0: ಒಂದ ದಿನಕ್ಕೆ ಬೇಕೆ ಬೇಕು
1: ಹೆಂಡತಿ ಬೇಕು ಹೆಂಡತಿ,
0: ಹೆಂಡತಿ ಬೇಕು ಹೆಂಡತಿ, ಹೆಂಡತಿ ಬೇಕು ಬೇಕು ಹೆಂಡತಿ ಬೇಕು ಬೇಕು ಹೆಂಡತಿ ಹೆಂಡತಿ ಹೆಂಡತಿ ಬೇಕು ಬೇಕು ಬೇಕು ಹೆಂಡತಿ ಬೇಕು ಹೆಂಡತಿ ಬೇಕು.

0: ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಸಿಪಾಯಿ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಸವಿನೆನಪು ಮೂಡಿ ಬಂತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಗಮನಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇಂದು ಬೆಳಗ್ಗೆ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಂಡರು.

0: ಸಂಬಂಧಿಸಿದ್ದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಧಾನಸಭೆ ವಿಪಕ್ಷ ಉಪನಾಯಕ ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್.
1: ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಭಾರತದ ಮಣ್ಣಿನಲ್ಲಿ, ಸಂಸ್ಕೃತಿಯಲ್ಲಿ, ಚಾರ ವಿಚಾರಗಳಲ್ಲಿ ಪ್ರಜಾಪ್ರಭುತ್ವ ಹಾಸುಹೊಕ್ಕಾಗಿ ಬಂದೈತೆ. ಇಲ್ಲಿ ನಮ್ಮ ಸನಾತನ ಧರ್ಮ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತದ್ದು. ನಮ್ಮ ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೇವೆ, ಮಹಾರಾಜನಿಗೆ ತಿಳುವಳಿಕೆ ಹೇಳಲಿಕ್ಕೆ ವಿದುರ್ನಂತವರು ಆ ಸ್ಥಾನದಲ್ಲಿದ್ದರು. ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಇನ್ನೊಂದು ಮಾದರಿ. ಸಮಾಜದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಸಮಾಜದಲ್ಲಿ ಇರುವವರ ಎಲ್ಲ ಕುಳಿತುಕೊಂಡು ಮಾತನಾಡಿ ಅದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತ ವ್ಯವಸ್ಥೆ ಬಸವಣ್ಣವರು ಸ್ಥಾಪಿಸಿದ್ರು. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ತಮ ಪ್ರಜಾಪ್ರಭುತ್ವ ಅಂತಂದ್ರೆ ನಮ್ಮ ಭಾರತದ ಪ್ರಜಾಪ್ರಭುತ್ವವಾಗಿದೆ. ಇದರಲ್ಲಿ ಏನೋ ಓಡು ಕೋರು ಇದ್ರೂ ಕೂಡ ಅತ್ಯಂತ ಸಕ್ಸಸ್ಫುಲ್ ಆಗಿ ನಡೆದಿದ್ದು ನಮ್ಮ ದೇಶದಲ್ಲಿ. ಹಂಗಾಗಿ ಈ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋಣ, ಈ ನಮ್ಮ ವಿಚಾರ ಆಚಾರ ಏನೈತಿ ಪ್ರಜಾಪ್ರಭುತ್ವ ಇರುವಂತದ್ದು ಇದನ್ನು ಉಳಿಸೋಣ, ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನು ಮನಪೂರ್ವಕವಾಗಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ.
0: ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೆಸರಾಂತ ಅಭಿಯಂತರ ದಿವಂಗತ ಎಸ್ಜಿ ಬಾಳೆಕುಂದ್ರಿ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದೆ. ನಿವೃತ್ತ ಪ್ರಧಾನ ಇಂಜಿನಿಯರ್ ಎಂಬಿ ಪರಪ್ಪಗೌಡರ್ ಹಾಗೂ ಪ್ರೊಫೆಸರ್ ವಾಸುದೇವ ಪರ್ವತಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ದೂರದೃಷ್ಟಿಯ ಆಡಳಿತಗಾರ ಅಭೂತಪೂರ್ವ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದಂದು ಗೌರವಪೂರ್ವಕ ನಮನಗಳು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂದು ಶ್ರೀ ವೀರಭದ್ರೇಶ್ವರ ಜಯಂತ್ಯುತ್ಸವ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಗೊಡಚಿಯ ಶ್ರೀ ವೀರಭದ್ರೇಶ್ವರ ದೇಗುಲ ಸೇರಿದಂತೆ ನಾಡಿನ ವೀರಭದ್ರ ದೇವರ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ದಾಭಕ್ತಿಯಿಂದ ಜರುಗುತ್ತಿವೆ. ಇಂದು ಋಷಿ ಪಂಚಮಿ ನಾಡಿನ ವಿವಿಧ ಗುರುಕುಲಗಳಲ್ಲಿ ಆಚರಿಸಲಾಗುತ್ತಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದು 100 ತಾಲೂಕುಗಳಲ್ಲಿ ಬರಗಾಲ ಘೋಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಲ್ಲಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬಳಿಕ ತಮ್ಮ ಸ್ವಗೃಹದಲ್ಲಿ ಅವರು ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರು, ವಿದ್ಯುಚ್ಛಕ್ತಿಗೂ ಸಂಕಷ್ಟ ಎದುರಾಗಬಹುದು ಎಂದರು. ಶುಕ್ರವಾರ 18ನೇ ತಾರೀಕು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ, ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ವಿಶೇಷ ಒತ್ತು ನೀಡಿ ಚರ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುದ್ದಿಗಾರರಿಗೆ ಹೇಳಿದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಬೆಳಗಿನ ಜಾವ ಹಾಲಿನ ಟ್ಯಾಂಕರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಗುವಿಗೆ ತೀವ್ರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಚವ್ಹಾಣ್ ಗಲ್ಲಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಫ್ರಿಡ್ಜ್ ಸ್ಫೋಟಗೊಂಡು ದಮೋನೆ ಕುಟುಂಬದ 3 ಮಹಿಳೆಯರು ಹಾಗೂ ಓರ್ವ ಪುರುಷ ಸ್ಥಳದಲ್ಲೇ ಮೃತಪಟ್ಟು 2 ಮಾರಣಾಂತಿಕವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಎಣ್ಣೆ ಹೊಳೆಕೊಪ್ಪಲು ಗ್ರಾಮದ ಬಳಿ ರೈತರು ಪ್ರತಿಭಟನೆ ಕೈಗೊಂಡರು. ಗೌರಿ ಗಣೇಶ ಹಬ್ಬದ ಮಧ್ಯೆಯೂ 100 ರೈತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ವಿಜಯನಗರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳಗಳು ವಿಶೇಷ ಅಲಂಕಾರ, ಮಹತ್ವದ ಧ್ಯೇಯದೊಂದಿಗೆ ಈ ಬಾರಿ ಗಣೇಶೋತ್ಸವವನ್ನು ಆಯೋಜಿಸಿವೆ. ಪೊಲೀಸರು ಹಬ್ಬದ ದಿನಗಳಲ್ಲೂ ತಮ್ಮ ಕುಟುಂಬವನ್ನು ಬದಿಗಿಟ್ಟು ಜನರ ಸುರಕ್ಷೆಗಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಾರ್ವಜನಿಕರು ಹಾಗೂ ಸಂಘಟಕರು ಪೊಲೀಸರ ಸೂಚನೆಗಳನ್ನು ಪಾಲಿಸಿ ಸಹಕರಿಸಬೇಕು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ

0: ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಮೈಸೂರಿನ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ಕೇಳಿದ್ರೆ ನಮಸ್ಕಾರ. ಆಭರಣಗಳಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿನ್ನದ ಆಗಿರ್ಬೋದು ಇಲ್ಲ ಬೇರೆ ಮೆಟಲ್ ಆಭರಣಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಆಭರಣ ಅಂತ ಹೇಳಿದ್ರೆ ಬಹಳ ಪ್ರಿಯ. ಈ ಆಭರಣದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಹಳಷ್ಟು ದಾಖಲೆಗಳನ್ನು ಈ ಆಭರಣ ತಯಾರಿಕೆಯಲ್ಲಿ ಗೀತಾ ಎಂಬಿ ಮಾಡಿದ್ದಾರೆ. ಅದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕೂಡ ಅವರ ಹೆಸರು ದಾಖಲಾಗಿದೆ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ದಾಖಲಾಗಿದೆ, ಹಾಗೆ ಗ್ಲೋಬಲ್ ರೆಕಾರ್ಡ್ಸಲ್ಲೂ ಕೂಡ ಅವರ ಹೆಸರು ನಮೂದಾಗಿದೆ. ಆ ಉದ್ದೇಶಕ್ಕಾಗಿ ನಾವು ಮಾತಾಡಿಸ್ತಾ ಇದ್ದೀವಿ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ಬೋಣ, ಆಮೇಲೆ ಕಾರ್ಯಕ್ರಮ ಮುಂದುವರ್ಸೋಣ. ಗೀತಾ ಅವ್ರ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದು, ಈ ಆಭರಣಗಳನ್ನು ತಯಾರಿಕೆ ಮಾಡೋದ್ರಲ್ಲಿ ತಾವು ದಾಖಲೆಗಳನ್ನ ನಿರ್ಮಾಣ ಮಾಡಿದಿರಿ.
2: ಹೌದು.
1: ಎಷ್ಟು ವರ್ಷಗಳ ಈ ಒಂದು ಪರಿಶ್ರಮ ಆಭರಣ ತಯಾರಿಕೆಯಲ್ಲಿ?
2: ಟೋಟಲ್ ಆಗಿ ನಂದು 11 ಬುಕ್ ಆಫ್ ರೆಕಾರ್ಡ್ಸ್ ಇದೆ. ಅದರಲ್ಲಿ ಎಲ್ಲ ಅಂದ್ರೆ ಒಂದು 3 ವರ್ಷದಲ್ಲಿ ಇದಷ್ಟು ಮಾಡಿದೀನಿ ಸರ್.
1: ಶುರು ಮಾಡಿದ್ ಎಷ್ಟನೇ ವರ್ಷದಲ್ಲಿ?
2: 2017.
1: ಆಭರಣ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಬಹಳ ಪ್ರೀತಿ, ಒಂಥರ ನೋಡ್ಲಿಕ್ಕೆ ಚೆನ್ನಾಗಿರ್ತವೆ. ಕಿವಿಗೆ ಹಾಕೋದಾಗ್ಬೋದು, ಕತ್ತಿಗೆ ಹಾಕೋದಾಗ್ಬೋದು, ಕೈಗೆ ಹಾಕೋದಾಗ್ಬೋದು. ನಿಮಗೆ ಯಾಕೆ ಈ ಆಭರಣದ ಮೇಲೆ ದಾಖಲೆ ಮಾಡ್ಬೇಕು ಅನ್ನೋ ಪ್ರೀತಿ ಹುಟ್ಕೊಂಡಿದ್ದು?
2: ಇದು ನನ್ಗೊಂಥರ ಮಿಸ್ಟ್ರಿ. ನನ್ಗೆ ನಿಜವಾಗ್ಲೂ, ನಾನು 2014 ಅಲ್ಲಿ ಮದ್ವೆ ಆಗಿದ್ದು. ಅದಕ್ಕಿಂತ ಮುಂಚೆ ನಾನು ಪ್ರೈವೇಟ್ ಕಂಪನಿಲೆಲ್ಲ ಕೆಲಸ ಮಾಡ್ತಿದ್ದೆ. ಮದ್ವೆ ಆದ್ಮೇಲೆ ನಾನು ಕಂಪ್ಲೀಟ್ ಆಗಿ ಹೌಸ್ ಮೇಕರ್ ಆಗಿದ್ದೀನಿ. ಹಂಗೆ ಸುಮ್ಮನೆ ಕೂತಿದ್ದಾಗ ನನ್ನಲ್ಲಿ ಇದ್ದಿದ್ದು ಕ್ರಿಯೇಟಿವಿಟಿ, ಲೈಕ್ ನಾನು ಮೊದಲು ಸ್ಕೂಲ್ ಡೇಸ್ ಅಲ್ಲೆಲ್ಲ ಕ್ರಿಯೇಟಿವ್ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲೆಲ್ಲ ಇದ್ದೆ. ಹಂಗೆ ಇಲ್ಲಿ ಟೆಂತ್ ಆದ್ಮೇಲೆ ಎಲ್ಲ ಆದ್ಮೇಲೆ ಕೆಲಸ ಕೆಲಸ ಕೆಲಸನೇ ಆಗುತ್ತೆ. ಅದಕ್ಕೆ ಇದಕ್ಕೆ ಅಂತ ನಂಗೆ ಸ್ಪೆಸಿಫಿಕ್ ಆಗಿ ಟೈಮ್ ಸಿಕ್ಕಿರಲಿಲ್ಲ. ಎಲ್ಲಿ ಯಾವಾಗ ಮದ್ವೆ ಆಗಿ ಒಂದು ಬ್ರೇಕ್ ತಗೊಂಡೋ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ. ಬೇರೆ ಕಂಪ್ನಿಗೆ ಹೋಗಿ ಕೆಲಸ ಮಾಡೋಕ್ಕಿಂತ ಇಷ್ಟ ಆಗ್ಲಿಲ್ಲ ನನಗೆ, ಸೊ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಜ್ಯುವೆಲ್ರಿ ಮೇಕಿಂಗ್ ಅಲ್ಲಿ ಫಸ್ಟ್ ಟ್ರಯಲ್ ಮಾಡಿದ್ದು. ಬಿಸ್ನೆಸ್ ಅಂತಲ್ಲ, ನಾನು ಸುಮ್ನೆ ಟ್ರಯಲ್ ಮಾಡ್ತಾ ಇದ್ದಿದ್ದು ಹವ್ಯಾಸಕ್ಕಿಂತ ಸ್ಟಾರ್ಟ್ ಮಾಡಿದ್ದು ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ. ಸೊ ನನಗೆ ಅದ್ರ ಬಗ್ಗೆ ತುಂಬಾ ಕ್ಯೂರಿಯಸ್. ಏನ್ ಸಿಲ್ಕ್ ಅಂದ್ರೆ ನಾನು ಕುಚ್ಚು ಹಾಕ್ತಾ ಇದ್ದೆ, ನಂಗೆ ಅದೊಂದು ಗೊತ್ತಿತ್ತು. ಸಿಲ್ಕ್ ಥ್ರೆಡ್ ಅಲ್ಲಿ ಜ್ಯುವೆಲ್ರಿ ಮಾಡ್ತಾರ ಅನ್ನೋದು ಒಂದ್ ಸ್ವಲ್ಪ ನನಗೆ ಓ ಚೆನ್ನಾಗಿದೆ ಅಲ್ವಾ ಅಂತ ಅನ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತನ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಒಂದಿನ ಮಧ್ಯಾಹ್ನ ಹಿಂಗೆ ಮಲಗಿದ್ದಾಗ ಒಂದು ಥಾಟ್ ಬಂತು, ಸರ್ ಯಾಕೆ ಇದ್ರಲ್ಲಿ ದಾಖಲೆ ಮಾಡಬಾರ್ದು. ಆ ಥಾಟ್ ಯಾಕೆ ಬಂತು ಅನ್ನೋದು ನನಗೆ ಇವಾಗ್ಲೂ ಗೊತ್ತಿಲ್ಲ. ಮಧ್ಯಾಹ್ನ ಒಂದ್ 2 ಗಂಟೆ ಹೊತ್ತಲ್ಲಿ ನನ್ನ ಥಾಟ್ ಬಂತು ಇದ್ರಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೋದಾ ಅಂತ. ಮಾಡ್ಬಿಟ್ಟು ಅವಾಗಲೇ ಒಂದ್ ಅವರ್ ಅಲ್ಲಿ ಒಂದ್ ಸ್ವಲ್ಪ ವರ್ಕು ಆಗೋಯ್ತು ತಲೆಯಲ್ಲಿ. ಓ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡ್ಬೋದು, ಈ ಥರದ್ರಲ್ಲಿ ಮಾಡ್ಬೋದು, ಈ ಡಿಸೈನ್ ಅಲ್ಲಿ ಮಾಡ್ಬೋದು, ಎಲ್ಲ ವಿದಿನ್ 1 hour ಅಲ್ಲಿ ಅದು ಬಂದು ಪ್ರೊಸೆಸ್ ಆಗಿ ನಿರ್ಧಾರನೂ ಆಗೋಯ್ತು. ಆಮೇಲೆ ಮನೆಯಲ್ಲಿ ಡಿಸ್ಕಸ್ ಮಾಡಿದೆ, ಹಿಂಗೆ ಇದೊಂಥರ ಮಾಡ್ಬೇಕು ಅಂತ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ. ಗಂಡನ ಮನೆಯವರು ಎಲ್ಲಾ ರೀತಿಯಲ್ಲೂ ಯಾವ್ದಕ್ಕೂ ಇಲ್ಲ ಅನ್ನೋ ಫ್ಯಾಮಿಲಿನೇ ಅಲ್ಲ, ಏನ್ ಮಾಡು ಜೈ ಮಾಡು ಮಾಡು ಅಂತಾನೆ ಬರ್ತಾರೆ. ಸೊ ನಿನ್ನ ಇಂಟ್ರೆಸ್ಟ್ ನೀನ್ ಮಾಡು ಅಂತ ಹೇಳಿದ್ರು. ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ, ಹೆಂಗ್ ಅಪ್ಲೈ ಮಾಡ್ಬೇಕು, ಯಾವ ತರ ಅಂತ. ಪ್ರೊಸೆಸ್ ತುಂಬಾ ಇರುತ್ತೆ ಸರ್, ಈ ತರದ ನಾವ್ ಅನ್ಕೋತೀವಿ ತುಂಬಾ ಈಸಿ ಹಾ ಆಗತ್ತೆ ಅಂತ, ಬಟ್ ಇಲ್ಲ, ತುಂಬಾ ಲೆಂತಿ ಪ್ರೊಸೆಸ್ ಇರುತ್ತೆ. ನನಗೂ ಗೊತ್ತಿರ್ಲಿಲ್ಲ ಈ ತರ ಲೆಂತಿ ಪ್ರೊಸೆಸ್ ಇರುತ್ತೆ ಅಂತ. ಒಂದ್ 3 months ತಗೊಂತು ನನ್ಗೆಲ್ಲಾ ಪ್ರೊಸೆಸ್ ಮಾಡಕ್ಕೆ. ಅಂದ್ರೆ ಲೈಕ್ ಪ್ರತಿ ಒಂದು ನಾವೇ ಮಾಡ್ಬೇಕು. ಎರಡ್ ತರ ಆಪ್ಷನ್ ಇರುತ್ತೆ, ಒಂದು ನಾವೇ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಕಡೆಯಿಂದ ಕಳಿಸಿ ಮಾಡ್ತಾರೆ. ಬಟ್ ಈ ತರದಕ್ಕೆಲ್ಲ ಅವ್ರ ಕಡೆಯಿಂದ ಕಳ್ಸೋದಕ್ಕೆ ತುಂಬಾ ಎಕ್ಸ್ಪೆನ್ಸಸ್ ಆಗತ್ತೆ. ನಾವೇ ಮಾಡ್ತೀವಿ ಅಂದ್ರೆ ರೆಕಾರ್ಡಿಂಗ್ ಇಂದ ಹಿಡಿದು ಮಾಡೋಕ್ ಒಂದೊಂದನ್ನು ನಾವು ರೆಕಾರ್ಡ್ ಮಾಡ್ಕೋಬೇಕು, ಫೋಟೋ ತೆಕ್ಕೋಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕು, ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು. ಹಿಂಗೆ ಒಂದಿಂದ ಸ್ಟಾರ್ಟ್ ಆಯ್ತು. ಫಸ್ಟ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ನಾನು 2016 ಅಲ್ಲಿ ಮಾಡಿದೆ. ಒಂದ್ ಮಾಡದ್ಮೇಲಿಂದ ಆಯ್ತು, ಅವಾಗಿಂದ ಒಂದ್ ಸ್ವಲ್ಪ ಏನಂತಾರೆ ಇನ್ನೂ ಮಾಡೋಣ ಇನ್ನೂ ಮಾಡೋಣ ಅಂತ ಅನ್ಬಿಟ್ಟು ಒಂದೊಂದೇ.
1: ನಿಮ್ಗೆ ಯಾರು ಹೇಳಿದ್ರ ಈ ತರ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಾವೇನಾದ್ರೂ ಸಾಧನೆ ಮಾಡಬಹುದು
2: ಸರ್? ಗಿನ್ನಿಸ್ ಒಂದ್ ರೆಕಾರ್ಡ್ ಅಂತ ಇದೆ ಅಂತ ಗೊತ್ತು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಂತ ಗೊತ್ತಿಲ್ಲ, ಲಿಮ್ಕಾ ಕೇಳಿದ್ದೆ. ಬಟ್ ನಾನು ಗಿನ್ನಿಸ್ ಮಾಡ್ಲೇಬೇಕು, ಲಿಮ್ಕಾ ಮಾಡ್ಬೇಕು ಅನ್ನೋ ಒಂದ್ ಪ್ಯಾಷನ್ ಆಗ್ಲಿ ಇದಾಗ್ಲಿ ಥಾಟ್ ಆಗ್ಲಿ ಯಾವತ್ತೂ ಬಂದಿರ್ಲಿಲ್ಲ. ಇದಕ್ಕೆ ಹೆಂಗ್ ಬಂತು ಮೋಸ್ಟ್ಲಿ ನನ್ನ ಇದ್ರಲ್ಲಿ ಇತ್ತೇನೋ ನಂಗೆ ಗೊತ್ತಿಲ್ಲ, ಬಂತು. ಬಂದ ಮೇಲಿಂದ ನಾನು ಫಸ್ಟ್ ಮಾಡಿದ್ದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿ ಅಪ್ಲೈ ಮಾಡಿ ಇದ್ ಮಾಡಿದೆ. ಆಮೇಲಿಂದ ಒಂದ್ ಮಾಡದ್ಮೇಲಿಂದ ಸರಿ ಇನ್ನೊಂದಷ್ಟು ಮಾಡೋಣ, ಒಂದೊಂದೇ ಮಾಡೋಣ ಅಂತ ಅನ್ಬಿಟ್ಟು ನೆಕ್ಸ್ಟ್ ಮಾಡಿದ್ ನಾನು ಲಿಮ್ಕಾ ಬುಕ್

0: ಬುಕ್ ಆಫ್ ರೆಕಾರ್ಡ್. ಸೊ ಫಸ್ಟ್ ಜ್ಯುವೆಲ್ರಿ ಮಾಡಿದ್ ಲಿಮ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ 4 feet ವುಡನ್ ಬೇಸ್ ಡ್ಯಾಂಗ್ಲಿಂಗ್ ಇಯರ್ ರಿಂಗ್. ಲಿಮ್ಕಾದಲ್ಲಿ ಮಾಡಿದ್ದು 1 inch ಅಂದ್ರೆ ಅದೊಂದು ಸ್ವಲ್ಪ ಚೇಂಜಸ್, ಹೈಟ್ ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು. 4.1 inches ಜಾಸ್ತಿ ಜುಮ್ಕಾ ಸೆಟ್ ಮಾಡಿದೆ ಸರ್. ಹಂಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಬ್ಯಾಂಗಲ್ಸ್ ಮಾಡಿದೆ.
1: ಓಕೆ, ಗೀತಾ ಅವರೇ, ಏನು ನಿಮ್ಮ ಎಜುಕೇಶನ್, ಏನ್ ಮಾಡಿದ್ರಿ?
0: ನಾನು ಬಿಕಾಂ ಮಾಡಿದೀನಿ ಸರ್.
1: ಬಿಕಾಂ ಮಾಡಿದ್ಮೇಲೆ ಮದುವೆ ಆದ್ಮೇಲಿಂದ ನಿಮ್ಗೆ ಕೆಲ್ಸಕ್ಕೆ ಹೋಗೋ ಮನ್ಸಿರ್ಲಿಲ್ಲ?
0: ಇಲ್ಲ.
1: ಆಮೇಲೆ ನಂತರ ನಿಮ್ಗೆ ಈ ತರದ ಮಾಡ್ಬೇಕು ಅನ್ನೋ ಕನ್ಸು ಶುರು ಆಯ್ತು?
0: ಹೌದು ಸರ್, ನನಗೆ ಇದು ಮೊದ್ಲಿಂದ ಕ್ರಿಯೇಟಿವ್ ಫೀಲ್ಡ್ ಅಲ್ಲೇ ಇರಬೇಕು. ನನಗೆ ಬೇರೆಯವ್ರು ಹೋಗಿ ಆಫೀಸ್ ಕೆಲಸ ಮಾಡೋ ಇಂಟ್ರೆಸ್ಟ್ ನಂಗೆ ನಿಜವಾಗ್ಲೂ ಇರಲಿಲ್ಲ. ನಂಗೆ ಟೈಮ್ ಆವಾಗಲೇ ಸಿಕ್ಕಿದ್ದು ಅನ್ಸುತ್ತೆ, ಸೊ ಆವಾಗಿಂದ ಸ್ಟಾರ್ಟ್ ಮಾಡ್ಕೊಂಡೆ ಸರ್.
1: ಈಗ ಇದೆಲ್ಲ ಆದ್ಮೇಲೆ ನೀವು ರೆಕಾರ್ಡ್ ಮಾಡಬೇಕು ಅಂತ ಕನಸು ಕೂಡ ಆಯ್ತು ನಿಮ್ಗೆ, ಏನೋ ಮಾಡ್ಬೇಕು ಅಂತ ಹೇಳಿ. ಈಗ ಪ್ರೊಸೆಸ್ ಕೂಡ ಹೇಳಿದ್ರೆ ಬಹಳ ಲಾಂಗ್ ಪ್ರೊಸೆಸ್ ಇರುತ್ತೆ, ಅದಕ್ಕೆ ಕೂಡ ಕ್ರೈಟೀರಿಯಾಸ್ ಇರುತ್ತೆ, ಏನೇನೋ ಮಾಡ್ಬೇಕು ಅಂತ ಹೇಳಿ. ಈಗ ಈ ಸ್ಟೂಡೆಂಟ್ ಮೆಟಲ್ ಬೇಸ್ ಇಯರಿಂಗ್ ಮಾಡಬೇಕು ಅಂತಂದಾಗ ಇಷ್ಟು ಅಳತೆದಿರ್ಬೇಕು, ಇಷ್ಟು ಎತ್ತರ ಇರಬೇಕು, ಇಷ್ಟು ಅಗಲ ಇರಬೇಕು ಅನ್ನೋದೊಂದು ಕ್ರೈಟೀರಿಯಾ ಇರುತ್ತೆ. ಅದನ್ನ ಹೇಗ್ ತಗೊಂಡ್ರಿ, ಹೇಗ್ ಗೊತ್ತಾಯ್ತು ಅದ್ರ ಬಗ್ಗೆ ಎಲ್ಲ?
0: ಗಿನ್ನಿಸ್ ಅಲ್ಲಿ ಬಿಟ್ಟು ಬಾಕಿ ಎಲ್ಲಾದ್ರಲ್ಲೂ ಜ್ಯುವೆಲ್ರಿ ಬೇಸ್ ಮೇಲೆ ರೆಕಾರ್ಡ್ ಮಾಡಿರೋದೇ ಫಸ್ಟ್ ರೆಕಾರ್ಡ್ ನಂದು. ಸೊ ನಾ ನೆಕ್ಸ್ಟ್ ಯಾರೇ ಮಾಡಿದ್ರು ಅವ್ರು ಇದನ್ನ ಬ್ರೇಕ್ ಮಾಡ್ಬೇಕು.
1: ಇಲ್ಲ, ಅವರೇ ಕೊಟ್ಬಿಡ್ತಾರೆ ಈ ಅಳತೆ ಮಾಡ್ಬೇಕು ಅಂತ?
0: ಬಿಗ್ಗೆಸ್ಟ್ ಅಂತಂದಾಗ

0: ಕ್ರೈಟೀರಿಯಾಸ್ ಇರುತ್ತೆ, ಏನೇನೋ ಮಾಡಬೇಕು ಅಂತ ಹೇಳಿ. ಈಗ ಈ ವುಡನ್ ಮೆಟಲ್ ಬೇಸ್ ಇಯರಿಂಗ್ ಮಾಡಬೇಕು ಅಂತಂದಾಗ ಇಷ್ಟು ಅಳತೆದಿರಬೇಕು, ಇಷ್ಟು ಎತ್ತರ ಇರಬೇಕು, ಇಷ್ಟು ಅಗಲ ಇರಬೇಕು ಅನ್ನೋದೊಂದು ಕ್ರೈಟೀರಿಯಾ ಇರುತ್ತೆ. ಅದನ್ನು ಹೇಗೆ ತಗೊಂಡ್ರಿ, ಹೇಗೆ ಗೊತ್ತಾಯ್ತು ಅದ್ರ ಬಗ್ಗೆ ಎಲ್ಲ?
1: ಗಿನ್ನಿಸ್ ಅಲ್ಲಿ ಬಿಟ್ಟು ಬಾಕಿ ಎಲ್ಲಾದ್ರಲ್ಲೂ ಜ್ಯುವೆಲ್ರಿ ಬೇಸ್ ಮೇಲೆ ರೆಕಾರ್ಡ್ ಮಾಡಿರೋದೇ ಫಸ್ಟ್ ರೆಕಾರ್ಡ್ ನಂದು. ಸೊ ನಾ ನೆಕ್ಸ್ಟ್ ಯಾರೇ ಮಾಡಿದ್ರು ಅವ್ರು ಇದನ್ನ ಬ್ರೇಕ್ ಮಾಡ್ಬೇಕು.
0: ಇಲ್ಲ ಅವರೇ ಕೊಟ್ಬಿಡ್ತಾರ ಈ ಅಳತೆ ಮಾಡಬೇಕು
1: ಇಲ್ಲ
0: ಅಂತ?
1: ಇಲ್ಲ, ನಾ ಬಿಗ್ಗೆಸ್ಟ್ ಅಂತಂದಾಗ ಅವ್ರು ಕೇಳ್ತಾರೆ ಫಸ್ಟ್ ಅವ್ರದಲ್ಲಿ ಯಾವ್ದು ರೆಕಾರ್ಡ್ ಆಗಿಲ್ದೇ ಇರೋದ್ರಿಂದ ನಂದೇ ಹೇಳಿದ್ರು ಎಷ್ಟು ಬಿಗ್ಗೆಸ್ಟ್ ಮಾಡ್ತೀರ ಅಂತ. ನಾನು ಒಂದು ಅಂದಾಜ್ ಮೊದಲೇ ಹಾಕೊಂಡಿದ್ದೆ, 4 ಫೀಟ್ ಮಾಡ್ಬೇಕು ಅಂತ ಮೊದ್ಲೇ ಪ್ಲಾನ್ ಹಾಕೊಂಡೆ. ಬಿಗ್ಗೆಸ್ಟ್ ಅಂದ್ರೆ ಮಿನಿಮಮ್ ಒಂದು ಬಿಗ್ಗ ಇದಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ಪ್ಲಾನ್ ಫಾರ್ 4 ಫೀಟ್
0: ಇದನ್ನೆಲ್ಲ ಹಾಕೊಳ್ಳಿಕ್ಕೆ ಅಂತ ಸಾಧ್ಯ ಇಲ್ಲ, ಬರೀ ನೋಡಕ್ ಅಷ್ಟೇ
1: ಹಾಕೊಳ್ಳಕ್ಕಾಗಲ್ಲ ಸರ್. ಓಕೆ, ನೋಡಕ್ ಮಾತ್ರ. ಮತ್ತ ಕೈ ಹಾಕದ್ ಹಾಕದೆ ಮಾಡಿದೆ. ಆಮೇಲೆ ಬಂದಿದ್ದು ಟಾಸ್ಕ್ ಅಂದ್ರೆ ಇವಾಗ ಎಲ್ಲಾ ವರ್ಕ್ ನಾವೇ ಮಾಡ್ಬೇಕಾಗಿತ್ತು. ವುಡನ್ ವರ್ಕ್ ಇಂದ ಹಿಡಿದು ಪಾಲಿಶ್ ವರ್ಕ್ ಇಂದ ಹಿಡಿದು ಫ್ಯಾಬ್ರಿಕೇಶನ್ ವರ್ಕ್ ಇಂದ ಇದು.
0: ಈಗ ವುಡನ್ ಮೆಟಲ್ ಬೇಸ್ ಇಯರಿಂಗ್ ಏನಿದೆಯಲ್ಲ, ಬರೀ ವುಡ್ ಮತ್ತೆ ಮೆಟಲ್ ಅಷ್ಟೇನಾ, ಇಲ್ಲ ಈ ಥ್ರೆಡ್ ಗಿಡ್ಡು ಆತರದ್ದು?
1: ಇಲ್ಲ ಇಲ್ಲ, ಥ್ರೆಡ್ ಏನಿಲ್ಲ ಇದರಲ್ಲಿ. ಟೀಕ್ ವುಡ್ ಯೂಸ್ ಮಾಡಿದೀನಿ.
0: ವುಡ್ ಅಂತ ಹೇಳ್ತಾರ ಅವರು? ಇಲ್ಲ
1: ಇಲ್ಲ ಇಲ್ಲ, ಯಾವ ಸ್ಪೆಸಿಫಿಕೇಶನ್ ಮಾಡಿ, ಯಾಕಂದ್ರೆ ನಾನ್ ಫಸ್ಟ್ ಮಾಡಿರೋದ್ರಿಂದ ಸ್ಪೆಸಿಫಿಕೇಶನ್ ಏನು ಮಾಡಿರ್ಲಿಲ್ಲ. ಟೀಕ್ ನಾನ್ ಪ್ಲಾನ್ ಹಾಕೊಂಡಿದ್ದೆ, ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿರೋದ್ರಲ್ಲೇ ಮಾಡೋಣ ಅಂತ ಟೀಕ್ ವುಡ್ ಅಲ್ಲಿ ಮಾಡಿದೆ. ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ಸ್ ರಾಡ್ಗಳನ್ನ ಯೂಸ್ ಮಾಡಿದೆ. ಚೈನ್ ಗಳು, ಕನೆಕ್ಟಿಂಗ್ ರಿಂಗ್ಸ್ ಎಲ್ಲ ಬೇಕಾಗಿತ್ತಲ್ಲ ಎಲ್ಲಿಂದ ಹುಡ್ಕೋದು ಅಂತ. ಫಸ್ಟ್ ಪ್ರಾಜೆಕ್ಟ್ ಮಾಡಿದಾಗ ಇಟ್ ವಾಸ್ ಅ ರಿಸರ್ಚ್ ತರನೇ, ಅಷ್ಟು ಈಸಿಯಾಗಿ ಆಗ್ಲಿಲ್ಲ. ಯಾಕಂದ್ರೆ ನಾವು ಅನ್ಕೊಳ್ಳೋದು ಒಂದು, ಅದು ಎಕ್ಸಿಕ್ಯೂಷನ್ ಮಾಡಕ್ಕೆ ಒಂದು ಇದಿರುತ್ತೆ. ಅದನ್ನ ಉಡಲಲ್ಲಿ ಮಾಡಿದ್ಮೇಲೆ ಅದಕ್ಕೆ ವೇಟ್ ತಡೆಯೋ ಅಂತ ಕನೆಕ್ಟಿಂಗ್ ಚೈನ್ ಗಳು ಬೇಕಾಗತ್ತೆ, ಹುಕ್ಗಳು ಬೇಕಾಗತ್ತೆ. ಪ್ರತಿಯೊಂದು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಹೋಗಿ ಕಟ್ ಮಾಡಿಸ್ಕೊಂಡು ಅದನ್ನ ಅಳತೆ ನೋಡಿ ಪುನಃ ಫ್ಯಾಬ್ರಿಕೇಟರ್ ಹತ್ರ ಹೋಗಿ, ಅದು ಉಡನ್ದು ಮಾಡಿದಾಗ್ಲೂ ಅಷ್ಟೇ, ಫ್ಯಾಬ್ರಿಕೇಶನ್ ಮಾಡಿದಾಗ್ಲೂ ಅಷ್ಟೇ, ಅವ್ರ ಹತ್ರ ನಾನು ಮಾಡಿಸ್ಕೊಳಕ್ ಆಗಲ್ಲ. ಪ್ರತಿಯೊಂದನ್ನು ಅವ್ರನ್ನ ಕೇಳ್ಕೊಂಡು ಒಂದಿನ ತಗೊಂಡು ಅವ್ರ ಹತ್ರ ಕೇಳ್ಕೊಂಡು ಪುನಃ ಹೋಗಿ ಬೆಂಡ್ ಮಾಡಿಸ್ಕೊಂಡು ನಾನೇ ಬೆಂಡ್ ಮಾಡಿ ಅದನ್ನೆಲ್ಲ ಮಾಡ್ಬೇಕು. ಅಂದ್ರೆ ಒಂದಿನ ಟ್ರೈನಿಂಗ್ ನಾನು ತಗೋಬೇಕು. ಇವಾಗ ಉಡನ್ದು ಅಲ್ಲಿ ಹೋಲ್ ಇಲ್ಲಿ ಕನೆಕ್ಟ್ ಮಾಡಕ್ಕೂ ಹೋಲ್ ಗಳೆಲ್ಲ ಇರುತ್ತಲ್ಲ, ಸೊ ಅದನ್ನ ಅಲ್ಲಿ ಕಾರ್ಪೆಂಟರ್ ಹತ್ರ ಹೋಗಿ ಅವ್ರ ಮಿಷಿನ್ ಅಲ್ಲಿ ಅವ್ರು ಹೆಂಗ್ ಆಪರೇಟ್ ಮಾಡ್ತಾರೆ, ಹೋಲ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಅಂತೆಲ್ಲ ನೋಡಿ ಅವ್ರ ಜಾಗದಲ್ಲಿ ಕುತ್ಕೊಂಡು ನಾನ್ ಹೋಲ್ ಮಾಡಿ ಪ್ರತಿಯೊಂದು ಅಳತೆ ತಕ್ಕಂಗ್ ಹೋಲ್ ಮಾಡಿ ಕಟಿಂಗ್ ಮಾಡಿ ಎಲ್ಲ ಮಾಡಿದ್ದು ನಾನೇ. ಅದು ಪ್ರತಿಯೊಂದು ವಿಡಿಯೋನು ನಾವು ಕಳಿಸ್ಬೇಕು. ಇವಾಗ ನಾನ್ ಮಾಡದೆ ತಗೊಳ್ಳಿ ಅಂತಂದ್ರೆ ಅವ್ರು ಒಪ್ಕೊಳ್ಳಲ್ಲ ಸರ್. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ತಂಗ್ ಪ್ರತಿ ಒಂದ್ರದ್ದು ವಿಡಿಯೋ ಕಳಿಸಿದ್ರೆ ಮಾತ್ರ ಅವ್ರ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ.
0: ಎಲ್ಲದಕ್ಕೂ ಡಾಕ್ಯುಮೆಂಟ್,
1: ಡಾಕ್ಯುಮೆಂಟೇಶನ್ ಪಕ್ಕಾ ಇರಬೇಕು ಸರ್.
0: ಎಷ್ಟು ದಿನ ಬೇಕಾಯ್ತು ನಿಮ್ಗೆ ಈ ವುಡ್ ಅಂಡ್ ಮೆಟಲ್ ಬೇಸ್ ಇಯರಿಂಗ್ ಮಾಡ್ಲಿಕ್ಕೆ?
1: ನಾನ್ ಮಾಡಿದ್ದು ಇಷ್ಟು ದಿನದಲ್ಲಿ ಇಷ್ಟಿಷ್ಟು ಗಂಟೆ ಅಂತ ಒಂದು ಟೈಮ್ ಇಟ್ಕೊಂಡು ಟೋಟಲ್ ಓವರ್ ಆಲ್ 15 hours ತನಕ ತಗೊಂತು. ಬಟ್ ಅದ್ರದ್ದು ವರ್ಕೌಟ್ ಮಾಡಕ್ಕೆ ನಂಗೆ ಬ್ಯಾಕ್ ಎಂಡ್ ಅಲ್ಲಿ ಫಸ್ಟ್ ಪ್ರಿಪರೇಷನ್ 3 ತಿಂಗಳು ತಗೊಂಡಿತ್ತು.
0: ಅಂದ್ರೆ ಇಷ್ಟು ಸ್ಪೆಸಿಫಿಕೇಶನ್ ಡೇಸ್ ಇರುತ್ತಾ ಮಾಡ್ಲಿಕ್ಕೆ ಅಂತ ಅವ್ರು ಕೊಟ್ಟಿರ್ತಾರ? ಇಲ್ಲ ಯಾವ
1: ಇಲ್ಲ ಮಾಡಿ ಮುಗಿಸ್ಬೋದು. ಬಟ್ ನಾ ಅಪ್ಲೈ ಮಾಡಿ ಎಲ್ಲ ಮುಗಿಸಿ ಎಲ್ಲ ಮಾಡಿ ಇದು ಮಾಡಕ್ಕಿಂತ ಮುಂಚೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅದ್ರ ಮಧ್ಯ ಬೇರೆ ಯಾರಾದ್ರೂ ಮಾಡಿದ್ರೆ ಅಂತ. ಮಾಡಿಲ್ಲ ಅಂದ್ರೆ ನಮ್ಗೆ ಅನ್ಲಿಮಿಟೆಡ್ ಟೈಮ್ ಇರುತ್ತೆ ಅಪ್ಲೈ ಮಾಡಿ. ಇಷ್ಟು ಮಿನಿಮಮ್ ಒಂದು 6 months ಒಳಗಡೆ ಆದ್ರೂ ಟೈಮ್ ಇದ್ದೇ ಇರುತ್ತೆ ಸರ್. ಇವ್ರದ್ರಲ್ಲಿ ಇಲ್ಲ, ಗಿನ್ನಿಸ್ ಅಲ್ಲಿ ಆದ್ರೆ 6 months ಟೈಮ್ ಕೊಟ್ಟಿರ್ತೀವಿ.
0: ಈಗ ಅದಾದ್ಮೇಲೆ ಪೇರ್ ಆಫ್ ಜುಮ್ಕಾ ಮಾಡ್ತೀರಿ, ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ದಾಖಲೆ ಆಗುತ್ತೆ ಅಲ್ವಾ? ಏನಿದು ಪೇರ್ ಆಫ್ ಜುಮ್ಕಾಸ್, ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರಿ, ಹೇಗೆ, ಎಷ್ಟು ಅಡಿ ಇತ್ತು, ಏನ್ ಕತೆ ಅದ್ರದ್ದು?
1: ಇದು ಫಸ್ಟ್ ಒಂದ್ ಮಾಡಿದಾಗ ನಾನು ಇದನ್ನೇ ಇಂಡಿಯನ್ ಬುಕ್ ಆಫ್ ಮಾಡಿದ್ದು ವುಡನ್ ಬೇಸ್ ನಾನು ಲಿಮ್ಕಾದಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅವ್ರು ಹೇಳಿದ್ರು ಇಲ್ಲ, ಒಂದ್ ಕಡೆ ರೆಕಾರ್ಡ್ ಆಗಿರೋದು ಇನ್ನೊಂದ್ ಕಡೆ ರೆಕಾರ್ಡ್ ಆಗಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ನೀವು ಅದಕ್ಕೆ ಬೇರೆನೆ ಮಾಡ್ಬೇಕು, ಅದ್ ಬಿಟ್ರೆ ಅದಕ್ಕಿಂತ ಒಂದ್ ಸ್ವಲ್ಪ ಹೈಟ್ ಇದಿರಬೇಕು ಅಂತ ಹೇಳಿದ್ರು. ಸೊ ನಾನು ಅವಾಗ ಯೋಚನೆ ಮಾಡಿದೆ, ಮಾಡ್ಬೇಕು ಅನ್ನೋದು ಇತ್ತು ಬಟ್ ನಾನು ಮಾಡ್ಲೇ ಮಾಡ್ಬೇಕು ಅಂತ ಗಿವ್ ಅಪ್ ಮಾಡೋ ಸ್ಟೇಜ್ ಅಲ್ಲಿ ಅಂತೂ ಇರ್ಲಿಲ್ಲ. ಸೊ ನಾನು ಯೋಚನೆ ಮಾಡಿದೆ ಏನ್ ಮಾಡ್ಲಿ ಅಂತ. ಸೊ ಜುಮ್ಕಿ ಮಾಡ ಅಂತ ನೆಕ್ಸ್ಟ್ ಟಾಸ್ಕ್ ಬಂದಿದ್ದು, ಜುಮ್ಕಿ ಮಾಡ ಅನ್ಕೊಂಡೆ. ಬಟ್ ಯಾವ್ದ್ರಲ್ಲಿ ಮಾಡೋದು ಅನ್ನೋದು ಒಂದಿರತ್ತಲ್ವಾ, ಸೊ ಅದನ್ನ ನಾನು ಯೋಚನೆ ಮಾಡಿದಾಗ ಯಾವ ಶೇಪ್ ಇದ ಮಾಡ್ದ ಅಂತ ನೋಡಿದಾಗ ಬ್ಯಾಂಬು ಬುಟ್ಟಿಗಳಿರತ್ತಲ್ಲ ಆ ಬುಟ್ಟಿ, ಆಮೇಲೆ ಟಬ್ಗಳು, ಆಮೇಲೆ ಮಕ್ಕಳು ಆಡೋ ಪ್ಲಾಸ್ಟಿಕ್ ಬಾಲ್ ಅಂದ್ರೆ ಈ ತರ ರೌಂಡ್ ಎಲ್ಲ ಬರಕ್ಕೆ ಪ್ಲಾಸ್ಟಿಕ್ ಬಾಲ್ಸ್, ಅಗೇನ್ ಇದಕ್ಕೆ ಈ ಮೇಲ್ಗಡೆ ಕ್ಯಾಪ್ ಇರುತ್ತೆ, ಜುಮ್ಕಾಗ ಒಂದ್ ಕ್ಯಾಪ್ ಬಂದೇ ಬರುತ್ತೆ, ಆ ಕ್ಯಾಪ್ಗೆ ಫ್ಯಾನ್ ಕ್ಯಾಪ್. ಸೊ ಇದೆಲ್ಲ ಯೂಸ್ ಮಾಡಿ ಇದು ವೆಲ್ವೆಟ್ ಬಟ್ಟೆ ತಗೊಂಡು ಲೇಸ್ ಎಲ್ಲ ಇದ್ ಮಾಡಿ ಒಂದ್ ಕಂಪ್ಲೀಟ್ ಜುಮ್ಕಾ. ಆಮೇಲೆ ಇದಕ್ಕೆ ಹುಕ್ಗೆ ಅಗೇನ್ ಲಾಂಗ್ ಚೈನ್, ನಾವು ಇದಕ್ಕೆಲ್ಲ ಹಾಕ್ತಿವಲ್ಲ ಜೋಕಾಲೆಗೆಲ್ಲ ಹಾಕೋ ಲಾಂಗ್ ಚೈನ್, ಮೆಟಲ್ ಚೈನ್ ಎಲ್ಲ ತಂದು ಹುಕ್ಗೆ ಪುನಃ ತಗೊಂಡ್ ಹೋಗಿ ಫ್ಯಾಬ್ರಿಕೇಟರ್ದು ಜಾಗ ತಗೊಂಡು ಅವ್ರನ್ನ ಹೇಳಿ ನಾನೇ ಮಾಡ್ತೀನಿ ಅಂತ ಅದ್ ಮಾಡಿ ಇದಿಷ್ಟು ಒಂದ್ ಸೆಟ್ ಮಾಡಿದೆ ಸರ್. ಇದು 4.1 inches
0: ಇದೆ. ಅಲ್ಲ ಸ್ಪೆಸಿಫಿಕೇಶನ್ ಇರ್ತಾ ಈ ತರದ ಯೂಸ್ ಮಾಡ್ಬೇಕು ಅಂತ? ಇಲ್ಲ ನಮ್ದೇ ಆಯ್ಕೆನಾ ಅದು,
1: ಜ್ಯುವೆಲ್ರಿ
0: ಇದ್ರಲ್ಲಿ ಏನಾದ್ರು ಮಾಡಿ
1: ಈ ಪರ್ಟಿಕ್ಯುಲರ್ ಬುಕ್ ಗಳಲ್ಲಿ ಯಾರು ಮಾಡಿಲ್ದಿರೋದ್ರಿಂದ ನನ್ನ ಅದೃಷ್ಟಕ್ಕೆ ಯಾವ್ದು ಇದಿಲ್ಲ, ಸ್ಪೆಸಿಫಿಕೇಶನ್ ಇರ್ಲಿಲ್ಲ, ನನ್ನ ಆಯ್ಕೆ ಇತ್ತು. ಅಂದ್ರೆ ಪ್ರತಿ ಒಂದು ಅಸ್ಸಾಂ ಬುಕ್ ಆಗಿರ್ಲಿ, ಅಸಿಸ್ಟ್ ವರ್ಲ್ಡ್ ಆಗಿರ್ಲಿ, ಯಾರ್ದ್ರು ಇನ್ಕ್ರೆಡಿಬಲ್ ಬುಕ್ ಅಲ್ಲಿ ಯಾರ್ದ್ರು ಇದಿಲ್ಲ.
0: ಈಗ ನನಗೆ ಕಾಣ್ತಿರೋದು ವುಡ್ ಅಂಡ್ ಮೆಟಲ್ ಬೇಸ್ ಇಯರಿಂಗ್.

0: ಸುಮಾರು 4 ಕೆಜಿ ಇದೆ ಅಲ್ವಾ. ಆಮೇಲೆ ಇದು ಯಾವುದೋ ನಿಮ್ಮ ಪೇರ್ ಆಫ್ ಜುಮ್ಕಾಸ್ 4 ಫೀಟ್ 2 ಇಂಚಸ್ ಎತ್ತರ, 2 ಫೀಟ್ ಅಗಲದ್ದು ಅಲ್ವಾ. ಓಕೆ, ಇದು ಕೆಜಿ ಲೆಕ್ಕ ಕೊಟ್ಟಿಲ್ಲ ನೀವು, ಬಹಳ ಕೆಜಿ ಆಗ್ಬಿಡೋದು ನನ್ ಕಾಣುತ್ತೆ ಅಲ್ವಾ
1: ಸರ್. ಒಂದ್ 20 ಕೆಜಿ, 15 ರಿಂದ 20 ಕೆಜಿ ಎತ್ತಕ್ಕೆ ಆಗಲ್ಲ ಸರ್. ಅದು ಇದು ಆಗಲ್ಲ ಸರ್, ಆಕ್ಚುಲಿ ಇದು ಪಕ್ಕ ಟೀ ಕೊಡಿ, ಇದೊಂದು 10 ಕೆಜಿ ಇದೆ, ಎತ್ತಕ್ಕೆ ಆಗಲ್ಲ. ಯಾಕಂದ್ರೆ SS ರೇಲಿಂಗ್ ಎಲ್ಲ ಹಾಕಿರೋದೆಲ್ಲ ಹೆವಿ ಗೇಜ್ ದು. ಸೊ ಅದು ಇದೊಂದು 20 ಕೆಜಿ ಇದೆ, ಇದು ಜಾಸ್ತಿ 15 ಕೆಜಿ ಇದೆ ಸರ್.
0: ಓಕೆ, ಬಹಳ ಖುಷಿ ಆಗ್ತದೆ ಗೀತಾ ಅವರೇ, ಪೇರ್ ಆಫ್ ಜುಮ್ಕಾ ಮಾಡಿದ್ರಿ. ಅದು ಕೂಡ ನಮಗೆ ಬೇಕಾದಂತಹ ಐಟಮ್ಗಳನ್ನ ಇಟ್ಕೊಂಡು ನಾವು ಏನು ಅಂದ್ರೆ ಅದು ಸ್ವಲ್ಪ ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ, ಆ ಕ್ರಿಯೇಟಿವಿಟಿ ಹೈಟ್ ಆಗಿರ್ಬೋದು, ಮತ್ತೆ ನಾವು ಏನು ಬಳಸ್ತೀವಿ ಐಟಮ್ಗಳು. ನೀವು ಕೂಡ ಭಾಳ ಹೇಳಿದ್ರೆ ಮನೇಲಿ ಯೂಸ್ ಮಾಡೋವಂಥದ್ದೇ ಭಾಳ, ಬೇರೆ ದಿನೂ ಯೂಸ್ ಮಾಡಿಲ್ಲ. ಯೂಶಲಿ ನಮ್ಗೇನು ನಾವು ನೋಡ್ತೀವಿ ಚಿಕ್ಕದು ಐಟಮ್ಗಳೇನು ನೋಡ್ತೀವಿ, ಅದನ್ನೆಲ್ಲ ದೊಡ್ಡದಾಗಿ ಏನು ಮಾಡಬೇಕು ಅನ್ನುವ ಕನಸನ್ನ ಇಟ್ಕೊಂಡು ಇದು ಮಾಡ್ಕೊಂಡಿದ್ರಿ. ಓಕೆ, ಇದಾದಮೇಲೆ ವುಡನ್ ಬೇಸ್ ಬ್ಯಾಂಗಲ್ ಒಂದು ಕೂಡ ಮಾಡಿದಿರಿ, ಅದು ಕೂಡ ಗ್ಲೋಬಲ್ ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್ ಅಲ್ಲೂ ಕೂಡ ಒಂದು ದಾಖಲೆ ಆಗಿದೆ ಅಲ್ವಾ. ಏನಂತೀರಿ ಇದು ವುಡನ್ ಬೇಸ್ ಬ್ಯಾಂಗಲ್ ಅಂದ್ರೆ?
1: ಎರಡು ಮಾಡಿದ್ಮೇಲೆ ಸರಿ ಪ್ರತಿ ಸತಿನು ಯಾಕೆ ಇಯರಿಂಗ್ಸ್ ಮಾಡೋದು, ಸೊ ಲೆಟ್ ಮೀ ಚೇಂಜ್, ಬೇರೆದ್ರಲ್ಲೂ ಮಾಡೋಣ ಅಂತನ್ಬಿಟ್ಟು ಸೊ ಬ್ಯಾಂಗಲ್ಸ್ ಮಾಡಿದೆ. ಇದು ನಾನು ಯೂಸ್ ಮಾಡಿರೋದು ರಿಂಗ್ಸ್ ಎಲ್ಲ ಕ್ರೋಶಾ ಮಾಡಕ್ಕೆ ಅಂತ ರಿಂಗ್ಸ್ ಯೂಸ್ ಮಾಡ್ತಾರೆ, ಆ ರಿಂಗ್ಸ್ ಗಳನ್ನ ಯೂಸ್ ಮಾಡಿ ಇದ್ರಲ್ಲಿ ನಾನು ಸಿಲ್ಕ್ ಥ್ರೆಡ್ ಲೇಸ್ ಗಳು ಕುಂದನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರೋದು ಸರ್. ಸೊ ಇದ್ ನಾನು ಮಾಡಿದಾಗ ನಾನು 9 ಮಂತ್ ಅಲ್ಲಿ ಮಾಡಿದ್ದು, ರೆಕಾರ್ಡ್ ಬುಕ್ ಆಗಿದ್ದು ಡೆಲಿವರಿಗಿಂತ ಒಂದು ವೀಕ್ ಮುಂಚೆ ಸರ್.
0: ಅಂದ್ರೆ ಈ ಮೆಟಲ್ ಗಳಲ್ಲಿ ಯೂಸ್ ಮಾಡುವಂತ ಜುಮ್ಕೀಸ್ ಇರ್ಬೋದು, ಮತ್ತೆ ನೀವು ಇಯರ್ ರಿಂಗ್ಸ್ ಮತ್ತೆ ಬ್ಯಾಂಗಲ್ಸ್ ಗಳನ್ನೆಲ್ಲ ಯೂಸ್ ಮಾಡಿದ್ರಲ್ಲ, ಬಹಳಷ್ಟು ವೆರೈಟಿ ರೀತಿಯಲ್ಲಿ ಮಾಡಿ ಅದು ಕೂಡ ಬಹಳಷ್ಟು ದಾಖಲೆಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಯ್ತು. ಇದಾದ್ಮೇಲೆ ಬೇರೆ ಯಾವ್ದಾದ್ರು ಮಾಡ್ಲಿಕ್ಕೆ ನೀವು ಮುಂದುವರೆದ್ರ ಇಲ್ಲ ಅಲ್ಲಿಗೆ ನಿಲ್ಸ್ಬಿಟ್ರೆ ಹೇಗೆ?
1: ಇಲ್ಲ ಸರ್, ನಾನು ನೆಕ್ಸ್ಟ್ ಮಾಡಿದ್ದು ಸ್ಮಾಲೆಸ್ಟ್ ಜ್ಯುವೆಲ್ರಿ ಸೆಟ್ ಅಂತ, ಸ್ಮಾಲೆಸ್ಟ್ ತುಂಬಾನೇ ಚಿಕ್ಕ ಸರ ಬಳೆ ಮತ್ತೆ ಇಯರ್ ರಿಂಗ್, ಅದನ್ನ ನಾನು ಇನ್ಕ್ರೆಡಿಬಲ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇದು ಮಾಡಿನಿ. ಸೊ ಎಲ್ಲಾ ಕ್ಯಾಟಗರಿಲಿ ಇದು ಮಾಡಿದೆ, ಸರ ಒಂದ್ ಮಾಡ್ಲಿಲ್ಲ, ಅದ್ ಬಿಟ್ಟು ಬಾಕಿದೆಲ್ಲ ಕವರ್ ಮಾಡಿದೆ.
0: ಅಂದ್ರೆ ಸ್ಮಾಲೆಸ್ಟ್ ಅಂತ ಹೇಳಿದ್ರೆ ಎಷ್ಟು?
1: ಅವಾಗಿರ್ಲಿಲ್ಲ, ಇವಾಗೆಲ್ಲ ಗೊಂಬೆಗಳಿಗೆಲ್ಲ ಇದ್ ಮಾಡೋ ಬರುತ್ತೆ, ಪಟ್ಟದ ಬೊಂಬೆಗಳಿಗೆಲ್ಲ ಹಾಕೋ ಇದೆಲ್ಲ ಜ್ಯುವೆಲ್ರಿ, ಅಷ್ಟು ಚಿಕ್ ಚಿಕ್ಕದು 2 ಇಂಚಸ್ ಸರ 2 ಇಂಚಸ್ ಅಲ್ಲಿ ಬರುತ್ತೆ. ಕಿವಿ ಓಲೆ ತುಂಬಾನೇ ಮೈನ್ಯೂಟ್ ಆಗಿರೋ ಇದ್ರಲ್ಲಿ ಡೀಟೇಲ್ ಆಗಿ ಮಾಡಿದೀನಿ, ಚಿಕ್ಕದಿರ್ಬೋದು ಬಟ್
0: ಏನ್ ಮೆಟಲ್ ಅದು?
1: ಅದೆಲ್ಲ ಫ್ಯಾನ್ಸಿ ಮೆಟೀರಿಯಲ್ಸ್, ಲೈಕ್ ಕಿವಿ ಓಲೆ ಮಾಡಿದ್ದು ಬೀಡ್ಸ್ ಅಲ್ಲಿ, ಉಡನ್ ಬೀಡ್ಸ್ ಅಲ್ಲಿ, ಬ್ಯಾಂಗಲ್ ಮಾಡಿದ್ದು ಉಡನ್ ಬೀಡ್ಸ್ ಸಿಗುತ್ತೆ ರಿಂಗ್ ತರದು, ಅದನ್ನ ಯೂಸ್ ಮಾಡ್ಕೊಂಡು ಬ್ಯಾಂಗಲ್ ಶೇಪ್ ಅಲ್ಲಿ ಕೊಟ್ಟು ಮಾಡಿರೋದು. ಸೊ ಎಲ್ಲ ಸ್ಮಾಲೆಸ್ಟ್ ಅಂತ
0: ಅದು ಕೂಡ ರೆಕಾರ್ಡ್ ಆಗಿದೆ ಅಲ್ವಾ. ಅದ್ ಬಿಟ್ಟು ಬೇರೆ
1: ಇಲ್ಲ ಸರ್, ಇವಾಗ ಇಷ್ಟು ಸದ್ಯಕ್ಕೆ ಇದಾಗಿದೆ. ಇದ್ ಬಿಟ್ರೆ ನನ್ನ ಫಸ್ಟ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಯೂನಿಯನ್ ಅಲ್ಲಿ ಸನ್ಮಾನಕ್ಕೆ ಇದ್ ಮಾಡಿದ್ರು.
0: ಓಕೆ,
1: ಇವಾಗ ವರ್ಷಕ್ಕೊಂದ್ಸತಿ ಎಲ್ಲಾ ಯೂನಿಯನ್ ರೆಕಾರ್ಡ್ ಹೋಲ್ಡರ್ಸ್ ಒಂದು ವರ್ಲ್ಡ್ ರೆಕಾರ್ಡ್ ಯೂನಿಯನ್ ಅಂತ ಮಾಡ್ತಾರೆ ಸರ್. ಯಾವ ತರ ಅಂದ್ರೆ ಅವರು ಅಷ್ಟು ರೆಕಾರ್ಡ್ ಒಂದ್ ವರ್ಷದಲ್ಲಿ ಏನೇನ್ ರೆಕಾರ್ಡ್ ಆಗಿರುತ್ತೆ ಅದರಲ್ಲಿ ಟಾಪ್ 100 ರೆಕಾರ್ಡ್ ನ ರೆಕಗ್ನೈಸ್ ಮಾಡಿ ಸನ್ಮಾನ ಮಾಡ್ತಾರೆ ಡೆಲ್ಲಿ, ಅಂದ್ರೆ ಇಲ್ಲಿ ಅಂತಲ್ಲ, ಒಂದೊಂದ್ಸತಿ ಒಂದೊಂದ್ ದೇಶದಲ್ಲಿ ಮಾಡ್ತಾರೆ, ಒಂದೊಂದೊಂದು ವರ್ಷದಲ್ಲಿ ಮಾಡ್ತಾರೆ. ಇದು ನಂದ ಈ ಸತಿ ನಂದ್ ರೆಕಾರ್ಡ್ ರೆಕಗ್ನೈಸ್ ಆದಾಗ ಡೆಲ್ಲಿಲಿ ಆಗಿತ್ತು, ಅದು 2017 ನವೆಂಬರ್ ಅಲ್ಲಿ ಆಗಿತ್ತು. ಅವಾಗ ನಂದು ಟಾಪ್ 100 ಅಲ್ಲಿ ಸೆಲೆಕ್ಟ್ ಆಗಿತ್ತು, ಫಸ್ಟ್ ರೆಕಾರ್ಡ್ ಫಸ್ಟ್ ಟೈಮ್ ಅಲ್ಲಿ ಸೆಲೆಕ್ಟ್ ಆಗಿತ್ತು, ಟಾಪ್ 100 ರೆಕಾರ್ಡ್ ಅಲ್ಲಿ ಸೆಲೆಕ್ಟ್ ಆಗಿ ಸನ್ಮಾನ ಮಾಡಿದ್ರು. ಸೊ ಅಷ್ಟು ಒಂದು ದಿನ ವರ್ಷಕ್ಕೆ ಒಂದು ಎಷ್ಟು ಒಂದು ಸುಮಾರು 1000+ ಟಾಪ್ 100 ಬರೋದು ಅಂದ್ರೆ, ಅದು ನನ್ನ ಫಸ್ಟ್ ರೆಕಾರ್ಡ್ ಬರೋದು ಅಂದ್ರೆ ತುಂಬಾ ಖುಷಿ ಆಗಿತ್ತು ಸರ್, ಅದು ಹೇಳಕ್ ಆಗದಿರೋದು. ಯಾಕೆ ರೆಕಾರ್ಡು ಮಾಡಿ ಇದು ಅನ್ಎಕ್ಸ್ಪೆಕ್ಟೆಡ್, ಟಾಪ್ 100 ಬರೋದು ಇಟ್ಸ್ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಇದು.
0: ಓಕೆ, ಅದು ಯಾವ ವರ್ಷದಲ್ಲಿ?
1: ಅದು ನವೆಂಬರ್ 2017 ಅಲ್ಲಿ ಆಗಿದ್ದು.
0: ಓಕೆ, ಈ ಎಲ್ಲ ರೆಕಾರ್ಡ್ ಮುಗಿಸಿದ್ದು ಮೋಸ್ಟ್ಲಿ
1: 18
0: ನಂತರ ನೀವು ಯಾವ್ದು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ವಾ?
1: ಪ್ರಯತ್ನ ಮಾಡಿದೀನಿ, ಎಲ್ಲಾ ಅಪ್ರೂವಲ್ ಸ್ಟೇಜ್ ಅಲ್ಲಿ ಇತ್ತು, ಬಟ್ ಹೊಸದಾಗಿ ಮಾಡಕ್ಕೆ ನಂಗೆ ಮಗುವಾಗಿತ್ತು. ಸೊ ಅದಾದ್ಮೇಲಿಂದ ಫುಲ್ ಅವಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ, ದಾಖಲೆ ಅಂತ ಯಾವ್ದು ಮಾಡ್ಲಿಲ್ಲ, ಸನ್ಮಾನಗಳು ಹಂಗೆ ಬರ್ತಾ ಇತ್ತು.
0: ಓಕೆ, ಇನ್ನು ಮಾಡುವ ಕನ್ಸೇನಾರ ಇದೆಯಾ?
1: ತುಂಬಾ ಇದೆ ಸರ್.
0: ಏನೇನು ಕನ್ಸು ಇಟ್ಕೊಂಡಿದ್ದೀರಿ?
1: ಇನ್ನು ತುಂಬಾ ಬುಕ್ಸ್ ಗಳಿದೆ ರೆಕಾರ್ಡ್ ಮಾಡೋಂಥದ್ದು, ನನ್ನ ಹೆಸರನ್ನ ಆ ಬುಕ್ಸ್ ಗಳಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತಿದೆ. ಗಿನ್ನಿಸ್ ಅವರು ಇನ್ನೂ ಚಿನ್ನನೇ ಬೇಡ ಅಂತಂದ್ರೆ ಬೇರೆ ಯೂಸ್ ಮಾಡಿ ಅಂತಂದ್ರೆ ಗಿನ್ನಿಸ್ ಅಲ್ಲೂ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ ಇದೆ ಸರ್.
0: ಅಂದ್ರೆ ಗಿನ್ನಿಸ್ ಅಲ್ಲಿ ಕೂಡ ಸ್ಮಾಲೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತಲ್ವಾ? ಇಲ್ಲ ತುಂಬಾ ಆಗ್ಬಿಟ್ಟಿದೆ?
1: ಇಲ್ಲ ಆಗೋಗಿದೆ ಸರ್, ಅದು
0: ಆಗೋಗಿದೆ. ಅದಕ್ಕಿಂತ ಸ್ಮಾಲೆಸ್ಟ್ ಮಾಡಕ್ ಆಗಲ್ವಾ?
1: ಅದಕ್ಕಿಂತ ಸ್ಮಾಲೆಸ್ಟ್ ಮಾಡ್ಬೇಕು ಅಂದ್ರೆ ಸರ್ ಮಾಡಬಹುದು ಮೆಟಲ್ ಅಲ್ಲಿ ಅಂದ್ರೆ ಸಿಲ್ವರ್, ಬಟ್ ಅದಕ್ಕೆ ಪ್ರೊಫೆಷನಲ್ ಆಗಿ ನಾನು
0: ಕಲಿಬೇಕಾಗತ್ತೆ.
1: ದಟ್ ಇಸ್ ಅ ಲಾಂಗ್ ಪ್ರೊಸೆಸ್. ಗೋಲ್ಡ್ ಸ್ಮಿತ್ ತರ ನಾನು ಕಲಿತು ಅವರ ಇದಕ್ಕೆ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಅ ಥಿಂಗ್. ಫ್ಯಾನ್ಸಿಲ್ ಮಾಡ್ಬೇಕು ಅಂತ ಅವಕಾಶ ಇದ್ರೆ ಖಂಡಿತವಾಗ್ಲೂ ಮಾಡಕ್ ನಾನು ಇವಾಗ್ಲೂ ಕಾತುರದಿಂದ ಕಾಯ್ತಾ ಇದ್ದೀನಿ ಸರ್.
0: ಅಂದ್ರೆ ಈಗ ದೊಡ್ಡದು ಚಿಕ್ಕದು ಜುಮ್ಕೀಸ್ ಅವೆಲ್ಲ ಮಾಡ್ಬಿಟ್ಟಿದ್ರಿ, ಇನ್ನೇನ್ ಕನ್ಸಿದೆ, ಇನ್ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅನ್ನೋ ಕನ್ಸಿದೆ ನಿಮ್ಗೆ?
1: ಸರ್ ಇವಾಗ ನಾನು ಕ್ರಿಯೇಟಿವ್ ಅಂದ್ರೆ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲೇ ಮಕ್ಕಳಿಗೆ ನಾನು ಆರ್ಟ್

0: ಕ್ರಾಫ್ಟ್ ಹೇಳ್ಕೊಡ್ತೀನಿ. ಈಗಿನ ಇದರಲ್ಲಿ ತುಂಬಾ ಎಲ್ಲಾನು ಮುಂದುವರಿತಿದೆ ಸರ್, ಸಂಗೀತ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲಾನು ಇರ್ಬೋದು. ಬಟ್ ಆರ್ಟ್ ಅಂಡ್ ಕ್ರಾಫ್ಟ್ ಯಾಕೋ ತುಂಬಾನೇ ಬೇಕು ಅಂತಾನೆ ಅನಿಸ್ತಿಲ್ಲ ಜನಗಳಿಗೆ, ಮಕ್ಕಳಲ್ಲಿ ಬೇಕು ಅನ್ನೋದು ಅದ್ರ ಇಂಪಾರ್ಟೆನ್ಸ್ ಯಾರಿಗೂ ತುಂಬಾನೇ ಗೊತ್ತಾಗ್ತಿಲ್ಲ ಅಂತ ಅನಿಸ್ತಾ ಇದೆ. ಸಂಗೀತ ಕೊಡೋಷ್ಟು ವ್ಯಾಲ್ಯೂ ಇದು, ಇವಾಗ ಇವಾಗ ಡ್ರಾಯಿಂಗು ಬರ್ತಾ ಇದೆ, ಅದೇ ತರ ಕ್ರಾಫ್ಟ್ ಬರ್ಬೇಕು ಅನ್ನೋದು ನನ್ನ, ನಾನು ಅದರಲ್ಲೇ ಮುಂದುವರಿಬೇಕು. ಮಕ್ಕಳಿಗೆ ತಗೋತಾ ಇರ್ತೀನಿ, ಸಮ್ಮರ್ ಕ್ಯಾಂಪ್ ಅಲ್ಲಿ ತಗೋತಾ ಇರ್ತೀನಿ ನನ್ನ ಮಗಳ ವಯಸ್ಸು. ಯಾರೇ
1: ಕ್ಲಾಸಸ್ ತಗೋತೀರಾ ನೀವು?
0: ಹಾ ಹೌದು ತಗೋತೀನಿ, ನಾನು ಸಮ್ಮರ್ ಕ್ಯಾಂಪ್ ಅಲ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತೀನಿ ಕ್ರಾಫ್ಟ್ ಅದು. ಇಲ್ಲ ಬೇರೆ ಮಕ್ಕಳು ಫ್ರೀ ಟೈಮ್ ಅಲ್ಲಿ ಇರ್ತಾರೆ, ಕಲಿಯೋ ಇಂಟ್ರೆಸ್ಟ್ ಇದ್ರೆ ಅವ್ರಿಗೂ ನಾನು ಪೇಪರ್ ಕ್ರಾಫ್ಟ್ ಹೇಳ್ಕೊಡ್ತೀನಿ ಸರ್. ಪೇಪರ್ ಕ್ರಾಫ್ಟ್ ಮಕ್ಕಳಿಗೆ ತುಂಬಾನೇ ಇಂಪಾರ್ಟೆಂಟ್ ಸರ್, ಎಲ್ಲಾ ರೀತಿಲಿ ಲೈಫ್ ಸ್ಕಿಲ್ ಗೊತ್ತಾಗಬೇಕು ಅಂದ್ರೆ ಪೇಪರ್ ಕ್ರಾಫ್ಟ್ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ನೀವು ನಾನು ಸಮ್ಮರ್ ಕ್ಯಾಂಪ್ ತಗೋತೀನಿ 9th class ಮಕ್ಕಳಿಗೆಲ್ಲ, ಅವ್ರಿಗೆ ನೀವು ಲೈನ್ ಹಾಕೊಟ್ರೆ ಸ್ಟ್ರೈಟ್ ಲೈನ್ ಕಟ್ ಮಾಡಕ್ ಬರಲ್ಲ, ಓದ್ತಾರೆ ಎಲ್ಲ ಮಾಡ್ತಾರೆ. 9th class ಮಕ್ಕಳು ಅಂತಂದ್ರೆ ಸ್ಟ್ರೈಟ್ ಲೈನ್ ಹಾಕೊಟ್ರೆ ಕಟ್ ಮಾಡಕ್ಕೆ ಬರಲ್ಲ, ರೌಂಡ್ ಹಾಕೊಟ್ರೆ ಕಟ್ ಮಾಡಕ್ ಬರಲ್ಲ. ಅಂದ್ರೆ ಆ ಕಾನ್ಸಂಟ್ರೇಷನ್ ಅದು ಫೈನ್ನೆಸ್ ಲೈಫ್ ಅಲ್ಲಿ ಬರಬೇಕು ಸರ್. ಲೈಫ್ ಅಲ್ಲಿ ಮಕ್ಕಳಿಗೆ ಕ್ರಾಫ್ಟ್ ಇಂಪಾರ್ಟೆಂಟ್.
1: ಏನು ಡಿಸಿಪ್ಲಿನ್ ಬರಬೇಕು ಅಂದ್ರೆ ಕ್ರಾಫ್ಟ್ ಕಲಿಬೇಕು ಅಂತೀರಿ?
0: ಎಲ್ಲಾನು ಕಲಿಬೇಕು ಸರ್, ಕ್ರಾಫ್ಟ್ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು ಸರ್, ಕ್ರಾಫ್ಟ್ ಇಂಪಾರ್ಟೆಂಟ್ ಸರ್.
1: ಓಕೆ, ಇಷ್ಟೆಲ್ಲ ಒಂದು ಸಾಧನೆ ಮಾಡಬೇಕಾದ್ರೆ, ಇಷ್ಟೆಲ್ಲ ಕೂಡ ಏನಾದರೂ ಒಂದು ಅಚೀವ್ ಮಾಡಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ಮದುವೆಗಿಂತ ಮುಂಚೆ ಕೆಲಸ ಮಾಡ್ತಿದ್ದೆ, ಮದುವೆ ಆದಮೇಲೆ ಕೆಲಸವನ್ನು ಬಿಟ್ಟು ಕೂಡ ಫ್ಯಾಮಿಲಿ ಜೊತೆಗಿನ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಶುರು ಮಾಡಿದ್ರಿ, ಆಮೇಲೆ ಕೂಡ ಈ ಕಾನ್ಸೆಪ್ಟ್ಗಳೆಲ್ಲ ಹುಟ್ಕೊಳ್ಳಿಕ್ಕೆ ಶುರು ಆಯ್ತು ನಿಮಗೆ. ಈ ರೀತಿಯಾದಂಥ ಯೋಚನೆಗಳನ್ನ ಮಾಡಿದಾಗಲೂ ಕೂಡ ನೀವು ಆಗಲೇ ಕೂಡ ಹೇಳಿಬಿಟ್ಟಿದ್ರಿ ಆರಂಭದಲ್ಲೇ, ಮನೇಲಿ ಕೂಡ ಒಳ್ಳೆ ಸಪೋರ್ಟ್ ಇತ್ತು, ನಮ್ಗೆ ಯಾವ್ದು ಮಾಡ್ತೀನೋ ರೆಡಿ ಅಂತ ಹೇಳ್ತಿದ್ರು. ಏನಂತಂದ್ರೆ ಒಂದು ಮದುವೆ ಆದ್ಮೇಲೆ ಹೊಸ ಕುಟುಂಬಕ್ಕೆ ಬರ್ತೀರಿ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಗಂಡ ಮಕ್ಕಳು ಅತ್ತೆ ಮಾವನೆಲ್ಲ ನೋಡ್ಕೊಬೇಕು, ಬೇರೆ ಬೇರೆ ತರದ್ದು ನಮಗೆ ಚಾಲೆಂಜಸ್ ಹೆಚ್ಚಾಗಿರ್ತವೆ. ನಮ್ಮ ಸ್ವಂತ ಮನೇಲಿ ಇದ್ದಂಗಂತೂ ಖಂಡಿತ ಸಾಧ್ಯ ಆಗಲ್ಲ, ರಿಸ್ಟ್ರಿಕ್ಷನ್ಸ್ ಇರ್ತವೆ. ಆ ರಿಸ್ಟ್ರಿಕ್ಷನ್ ಎಲ್ಲ ದಾಟಿ ನಾವು ಈ ತರದೆಲ್ಲ ಮಾಡಬೇಕು ಅಂತಂದಾಗ ನಮಗೆ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ, ಗಂಡನ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟ್ ನಿಮ್ಮ ಮನೆ ಕಡೆಯಿಂದ ಇತ್ತು, ನಿಮ್ಮ ಕುಟುಂಬದಿಂದ, ನಿಮ್ಮ ತಾಯಿ ಮನೆ ಕಡೆಯಿಂದಲೂ ಕೂಡ, ನಿಮ್ಮ ಅತ್ತೆ ಮನೆ ಕಡೆಯಿಂದಲೂ ಕೂಡ, ಹಾಗೆ ನಿಮ್ಮ ಗಂಡನ ಕಡೆಯಿಂದನೂ ಕೂಡ ಯಾವ ರೀತಿ ಇತ್ತು ಅದನ್ನು ಹೇಳಿ.
0: ನನ್ನ ಗಂಡನ ಮನೆಯವ್ರ ಕಡೆಯಿಂದ ಸರ್ 100% ಸಪೋರ್ಟ್ ಸರ್, ಯಾವುದೇ ತರ ಯಾವ ವಿಷಯದಲ್ಲೂ ಅವ್ರು ರೆಸ್ಟ್ರಿಕ್ಷನ್ ಮಾಡಲ್ಲ. ನೀನ್ ಏನೇ ಮಾಡಿದ್ರು ಮುಂದೆ ಮಾಡು ಅಂತ ಹೇಳ್ತಾರೆ ಹೊರತು ನಮ್ಗೆ ಆಗಲ್ಲ, ಅವ್ರೇನಂತಾರೋ ಇವ್ರೇನಂತಾರೋ ಅಂತಾನು ನೋಡಲ್ಲ. ಅದಲ್ದೆ ಇದ್ ಮಾಡಿದ್ಮೇಲೂ ಸರ್ ಏನು ತುಂಬಾ ಎಲ್ಲರೂ ಇದ್ ಮಾಡಿದ್ರು ಅಂತಲ್ಲ, ಎಷ್ಟೋ ಜನ ಕೇಳಿದವ್ರು ಇದ್ ಮಾಡಿದ್ರಿಂದ ನಿಂಗೆ ಏನ್ ಸಿಕ್ಬಿಡುತ್ತೆ ಅಂತಾನು ಕೇಳಿದವ್ರು ಇದಾರೆ, ಟೀಕೆ ಮಾಡಿದವರು ಇದಾರೆ. ಅಂತದ್ರಲ್ಲೂ ಅವರು ನಿನ್ ಖುಷಿ, ನಿನ್ ಬೇಕು ಅಂದ್ರೆ ನಿನ್ ಸಾಧನೆ, ಎಲ್ಲರೂ ಎಲ್ಲಾನು ಏನೋ ಸಿಗುತ್ತೆ ಮನೆಗೋ ದುಡ್ಡುಗೋಸ್ಕರನೇ ಮಾಡ್ಬೇಕು ಅಂತ ಏನಿರಲ್ಲ, ನಮ್ ಖುಷಿಗೋಸ್ಕರ ಮಾಡೋದ್ ಕೆಲವೊಂದಿರುತ್ತೆ. ನೀನ್ ಮಾಡು ಅಂತಾನೆ ಹೇಳಿದಾರೆ ಸರ್, ಅಂತಂತ ಯಾವ್ದಕ್ಕೂ ಇಷ್ಟ ಖರ್ಚಾಗತ್ತೆ ಅಷ್ಟ ಖರ್ಚು ಇವೆಲ್ಲ ಮಾಡ್ತೀವಿ ಅಂತಂದ್ರೆ ಖರ್ಚಿಲ್ಲ ಅಂತಲ್ಲ, ಖರ್ಚಾದ್ರೂ ಪರವಾಗಿಲ್ಲ ನಿನ್ ಖುಷಿಗೆ ಮಾಡು ಅಂತಾನೆ
1: ಖರ್ಚು ಮಾಡಿದಿರಿ ಅದನ್ನ ಹೇಳಿ.
0: ತುಂಬಾನೇ ಖರ್ಚಾಗತ್ತೆ ಸರ್, ಟೀ ಕುಡ್ ಪೀಸ್ ಅಂತಂದ್ರೆ 1 piece ಯೋಚನೆ ಮಾಡಿದ್ರೆ 1.5 lakh ಖರ್ಚಾಗತ್ತೆ ಅಂದ್ರೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗೋಷ್ಟೇ ಆಗತ್ತೆ ಸರ್, ತುಂಬಾ ಖರ್ಚಾಗೇ ಆಗತ್ತೆ. ಯಾವತ್ತೂ ಅವರು ಖರ್ಚಾಗತ್ತೆ ಅಂತ ನೀನ್ ಮಾಡ್ಬೇಡ ಅಂತಾನು ಹೇಳಿಲ್ಲ, ಇಲ್ಲ ನೀನ್ ಮಾಡಿರೋದ್ರಿಂದ ನಿಂಗೇನೋ ಲಾಭ ಸಿಗಲ್ಲ ಅಂದ್ರೆ ಯಾಕೆ ಮಾಡ್ತೀಯ ಅಂತಾನು ಹೇಳಿಲ್ಲ, ನಿನ್ ಖುಷಿ ನಿನ್ ನೆಮ್ಮದಿಗೋಸ್ಕರ ನೀನ್ ಮಾಡ್ತಿದ್ಯ ಮಾಡು ಅಂತಾನೆ ಹೇಳಿದ್ದಾರೆ. ಯಾರೋ ಹೇಳ್ತಾರೆ ಅಂತ ನೀನ್ ಸ್ಟಾಪ್ ಮಾಡ್ಬೇಕಾಗಿಲ್ಲ ಅಂತಾನು ಹೇಳಿದ್ದಾರೆ. ಸೊ ನನ್ಗೆ ಯಾವ್ದೇ ತರ ಅವತ್ತಿಂದ ಹಿಡಿದು ಇವತ್ ತನಕ ಯಾವ ವಿಷಯದಲ್ಲೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಸರ್,
1: ರೆಸ್ಟ್ರಿಕ್ಷನ್ ಎಲ್ಲೂ ಕೂಡ
0: ಎಲ್ಲೂ
1: ಇರಲಿಲ್ಲ ಅಲ್ವಾ, ಬಹಳ ಸಪೋರ್ಟಿವ್ ಆಗಿದ್ರು ಕೂಡ. ಅತ್ತೆ ಮಾವ ಏನಂತಾರೆ ಇವೆಲ್ಲ ಸಾಧನೆ ನೋಡ್ಬಿಟ್ಟು
0: ಖುಷಿ ಪಡ್ತಾರೆ, ಎಲ್ಲ ಯಾವ ಫಂಕ್ಷನ್ ಹೋದ್ರು ಫಸ್ಟ್ ಹೇಳ್ತಾರೆ ನನ್ನ ಸೊಸೆ ಇದ್ ಮಾಡಿದಾರೆ ಅಂತಾನೆ ಹೇಳ್ಕೊತಾರೆ ಸರ್. ಅವರೇ ಎಲ್ಲ ಏನೇ ಇದ್ರು ಫಸ್ಟ್ ಅವರೇ, ನಾನೇ ಮಾಡಿರಲ್ಲ ಎಲ್ಲಾರು ಅವರೇ ಫಾರ್ವರ್ಡ್ ಮಾಡ್ಕೊಂಡು ಹೇಳ್ತಾರೆ, ತುಂಬಾ ಖುಷಿ ಪಡ್ತಾರೆ. ನಮ್ಮ ಇದಕ್ಕೆಲ್ಲ ನಮ್ಗೆ ಅಫಿಡವಿಟ್ ಎಲ್ಲ ಮಾಡಿಸ್ಬೇಕಾಗತ್ತೆ, ನಮ್ಮ ಮಾವನೇ ಖುದ್ದ ಕರ್ಕೊಂಡು ಹೋಗಿ ನಿಲ್ಸಿ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದಾರೆ. ನನ್ನ ಮೆಜಮಾನ್ರಿಗಿಂತ ನಮ್ಮ ಮಾವನೇ ಇದಕ್ಕೆಲ್ಲ ಅಫಿಡವಿಟ್ಗೆಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋದೆಲ್ಲ ಮಾಡಿಸಿದ್ದಾರೆ. ಸೊ ತುಂಬಾ ಸಪೋರ್ಟಿವ್ ಸರ್, ಅದೇ ವಿಷಯದಲ್ಲಿ ನಾನು ಯಾವ್ದಕ್ಕೂ ಇದ್ ಮಾಡಿಲ್ಲ.
1: ಓಕೆ, ಅಂದ್ರೆ ಒಬ್ಬ ಯಶಸ್ವಿ ಗಂಡನ ಹಿಂದೆ ಹೆಂಡತಿ ಇರ್ತಾಳೆ.
0: ಹೌದು,
1: ಯಶಸ್ವಿ ಹೆಣ್ಣಿನ ಹಿಂದೆ ಕೂಡ ಒಬ್ಬ ಗಂಡಿರ್ತಾನೆ ಅನ್ನೋದಕ್ಕೆ ಉದಾಹರಣೆ ಅಂತೀರಾ?
0: ಗಂಡ್ ಮಾತ್ರ ಅಲ್ಲ ಸರ್, ನನ್ನ ಫ್ಯಾಮಿಲಿನೇ ಇದೆ ಅಂತ ಹೇಳ್ತೀನಿ. ಗಂಡ ಇದ್ರೆ ಮಾತ್ರ ಸಾಕಾಗಲ್ಲ ಸರ್, ಮಾಡ್ಬೇಕು ಅಂದ್ರೆ ಒಂದ್ ಪೀಸ್ ಆಫ್ ಮೈಂಡ್ ಇರ್ಬೇಕು. ಎಲ್ಲೋ ಒಂದ್ ಕಡೆಯಿಂದ ಇದ್ ಬಂದಿರ್ಲಿ ಸಪೋರ್ಟ್ ಇಲ್ಲ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕೊಕ್ಕೆ ಬಂದ್ರು ಹಾಳಾದೋಗದೆ, ನನ್ ಇಡೀ ಫ್ಯಾಮಿಲಿನೇ ಇದೆ ಅಂತ ಹೇಳ್ತೀನಿ. ನಮ್ ಮನೆ ನಮ್ಮ ಅಪ್ಪ ಅಮ್ಮನಿಗಿಂತ ಸರ್ ನಮ್ಮ ಅತ್ತೆ ಮಾವನೇ ಚೆನ್ನಾಗಿ ಸಪೋರ್ಟ್ ಮಾಡಿರೋದು.
1: ಇಲ್ಲಾಂದ್ರೆ ಮೋಸ್ಟ್ಲಿ ಮದುವೆಗಿಂತ ಮುಂಚೆನೆ ಮಾಡ್ಬಿಡ್ತೀರ ನೀವೆಲ್ಲ
0: ಸರ್. ಇವಾಗ ಏನಾಗುತ್ತೆ ಹಂಗಂತಲ್ಲ ಸರ್, ನಮ್ಗೆ ಎಕ್ಸ್ಪೋಜರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ ಸೈತಿ ನಮ್ಗೆ ಟೈಮೇ ಸಿಕ್ಕಿರಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿರಲ್ಲ, ನಮ್ಮ ಆಸೆ ಏನು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಸುಮ್ನೆ ಬ್ಲಾಂಕ್ ಆಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಓದ್ತೀವಿ, ಅವ್ರು ಹೇಳಿದ್ರು ಇವ್ರು ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ, ಕೆಲ್ಸಕ್ಕೆ ಸೇರ್ಕೋತೀವಿ. ನಮ್ಮ ನಿಜವಾದ ಆಸೆನ ನಾನು ಯೋಚನೆ ಮಾಡಿರ್ಲಿಲ್ಲ ಅನ್ಸುತ್ತೆ. ನನ್ಗೆ ಮದ್ವೆ ಆದ್ಮೇಲೆ ಯಾವಾಗ

0: ನಾನು ಶಾಕಾಯ್ತಪ್ಪ, ನಂಗೆ ಇನ್ನು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಡಿಸೈಡ್ ಮಾಡಿ ಮನೇಲಿ ಕೂತ್ಕೊಂಡ ಮೇಲೇನೆ ನನ್ನ ಆಕ್ಚುಯಲ್ ಇಂಟ್ರೆಸ್ಟ್ ಏನು ಅಂತ ಗೊತ್ತಾಗಿದೆ ಸರ್. ನನ್ನ ಇಂಟ್ರೆಸ್ಟ್ ಇರೋದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತಾಗಿದೆ. ನನ್ನ ಮದ್ವೆ ಆದ್ಮೇಲೆ ಅಲ್ಲಿ ತನಕ ಒಂಥರ ರೋಬೋಟಿಕ್ ಲೈಫ್ ತರ, ಅವ್ರು ಹೇಳಿದ್ರು ಇವ್ರು ಮಾಡಿದ್ರು, ಅವ್ರು ಹೇಳಿದ್ರು ಓದು, ಇವ್ರು ಹೇಳಿದ್ರು ಅದ್ ಅವ್ರು ಓದಿದ್ರು ಅವ್ರು ಚೆನ್ನಾಗಿದೆ ಅಂತಂದ್ರು ಆ ಕೋರ್ಸ್ ಮಾಡು, ಅವ್ರು ಅಲ್ಲಿ ಕೆಲ್ಸಕ್ಕೆ ಸೇರಿದ್ರು ಅಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತಂದ್ರು ಅಲ್ಲಿ ಕೆಲ್ಸಕ್ಕೆ ಸೇರು ಮಾಡು. ಸೊ ಲೈಫ್ ಹಂಗೆ ಇತ್ತು, ಅದ್ರ ಬಿಯಾಂಡ್ ನಾವು ಏನು ಯೋಚನೆ ಮಾಡಿರ್ಲಿಲ್ಲ. ಯೋಚನೆ ಮಾಡಿದ್ದು ನಾನು ಇದು ಇಲ್ಲಿಗೆ ಮದ್ವೆ ಆದ್ಮೇಲೆ.
1: ಎಲ್ಲರಲ್ಲೂ ಕೂಡ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತೆ, ಯಾವುದಾದ್ರೂ ಒಂದು ಕ್ರಿಯೇಟಿವಿಟಿ ಖಂಡಿತ ಇರುತ್ತೆ. ಅಂದರೆ ಆ ಮಕ್ಕಳಿಂದನೇ ಶುರು ಆಗಿರುತ್ತೆ ಆರಂಭದಲ್ಲಿ, ಅದನ್ನು ಒಂದು ಪೋಷಿಸಿ ಬೆಳೆಸುವಂಥದ್ದು ಅದು ನೋಡಿದವ್ರಿಗೆ ಗೊತ್ತಿರುತ್ತೆ, ಇಲ್ಲ ಅವರಲ್ಲೇ ಇರುತ್ತೆ ಆ ಒಂದು ಇಚ್ಛಾಶಕ್ತಿ ಅಂತ ನಾವೇನು ಹೇಳ್ತೀವಿ. ಅದು ನಿಮಗೆ ಈ ಮದುವೆ ಆದಮೇಲೆ ಕೂಡ ಈ ಆಸಕ್ತಿ ಮೂಡ್ತು, ಮಾಡಬೇಕು ಅಂತ ಅನ್ನಿಸ್ತು? ಮೋಸ್ಟ್ಲಿ ನಿಮ್ಮಲ್ಲಿ ಆ ಒಂದು ಆಸೆ ಮುಂಚೆಯಿಂದನೂ ಇತ್ತೇನೋ, ಆದರೆ ಅದಕ್ಕೆ ಪೋಷಿಸಿ ನೀರು ಎಳೆಯೋರು ಯಾರೂ ಇರಲಿಲ್ಲ, ಆ ಉದ್ದೇಶಕ್ಕಾಗಿ ಮಾಡ್ಲಿಕ್ಕೆ ಸಾಧ್ಯ
0: ಆಗಿರ್ಲಿಲ್ಲ.
1: ಅಂದ್ರೆ ರೊಬಾಟಿಕ್ ಲೈಫ್ ಅಂತ ಏನಂತ ಹೇಳಿದ್ರೆ, ಈಗ ಓದು, ಕೆಲಸ ಮಾಡು, ಮದುವೆ ಆಗು, ಗಂಡನ ಮನೆ ಹೋಗು, ಇದೇ ಆಗ್ಬಿಡುತ್ತೆ. ಆ ರೊಟೀನ್ ಬಿಟ್ಟು ಕೂಡ ನಾವು ಸ್ವಂತಿಕೆಯಿಂದ ಏನಾದ್ರೂ ಯೋಚನೆ ಮಾಡಿದ್ರೆ ಏನಾದ್ರೂ ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರ್ಯಕ್ರಮದ ಮುಖಾಂತರ ಕೂಡ ನಾವು ನಮ್ಮ ಗೃಹಿಣಿಯರಿಗೆ ಹೇಳೋದೇನಂತ ಹೇಳಿದ್ರೆ, ಈ ತರದ್ದು ಯೋಚನೆ ಮಾಡಿರಲ್ಲ, ನಮ್ಗೆ ಗೊತ್ತಿರಲ್ಲ.
0: ಹೌದು ಸರ್,
1: ಏನೇನೋ ಮಾಡ್ತಾ ಇರ್ತೀವಿ, ಎಷ್ಟೋ ಕೆಲಸಗಳು ಮಾಡ್ತಿರ್ತೀವಿ, ನಮಗೂ ಕೂಡ ಆಸಕ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ ರಿಸರ್ಚ್ ಮಾಡಿದಾಗಲೂ ಕೂಡ ನೋಡಿ ಈ ತರ ಮಾಡ್ಬೋದಾ, ಏನಾದ್ರೂ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡ್ಬೋದಾ, ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಮಾಡ್ಬೋದಾ, ಇಲ್ಲ ಆರ್ಟ್ ಫೀಲ್ಡ್ ಅಲ್ಲಿ ಮಾಡ್ಬೋದಾ, ಏನಾದ್ರೂ ಒಂದು ಮಾಡ್ಬೋದು ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಹುಡುಕುವಂತದ್ದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಹುಡುಕ್ತಾ ಇದ್ದಾರೆ, ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ, ನಿಮ್ಮ ಒಂದು ಟ್ಯಾಲೆಂಟ್ಗೂ ಕೂಡ ಒಂದು ಬೆಲೆ ಸಿಗುತ್ತೆ.
0: ಇಂಟ್ರೆಸ್ಟ್ ಇರಬೇಕು ಸರ್, ಆಸೆನೂ ಇರಬೇಕು, ಕಾಂಪಿಟೇಷನ್ ಇರಬಾರ್ದು ಸರ್. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿದ ತಕ್ಷಣ ಸುಮಾರು ಜನ ನಾನು ಮಾಡ್ತೀನಿ ಅಂತ ಹೋದವರು ಇದ್ದಾರೆ, ಬಟ್ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಕ್ ಆಗದೇನೋ. ಅಂದ್ರೆ ಅದೊಂದು ಆಸೆನೂ ಇರಬೇಕು, ಪ್ಯಾಷನ್ ಇರಬೇಕು, ಸಪೋರ್ಟ್ ಅಂತ ಮಾತ್ರ ನಮ್ಮಲ್ಲಿ ಪ್ಯಾಷನ್ನು ಇರಬೇಕು. ಮಾಡ್ದೇನೋ ಹಿಂದೆ ಬಂದವರು ಇದ್ದಾರೆ, ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದ್ದು ಇದೆ ನನ್ಗೆ ಆಗ್ಲಿಲ್ಲ ಕಣಮ್ಮ ಅಂತ. ಸೊ ಆಸೆ ನಮ್ಮಲ್ಲಿ ಫಸ್ಟ್ ಇರಬೇಕು. ನಾವು ಏನಿದೀವಿ ನಮ್ಮಲ್ಲಿ, ನಮ್ಗೆ ಫಸ್ಟ್ ನಾವ್ ಒಂದ್ ಸ್ವಲ್ಪ ಟೈಮ್ ತಗೋಬೇಕು, ಕೊಡ್ಬೇಕು. ನಮ್ಮಲ್ಲಿ ಕ್ರಿಯೇಟಿವಿಟಿ ಅಂತ ಮಾತ್ರ ನಾವ್ ಯಾವ ಫೀಲ್ಡ್ ಅಲ್ಲಿ ಇದೀವಿ ಸಾಧನೆ ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ಬೋದು, ಮಾಡಿ ಅದ್ರ ಬಗ್ಗೆ ಇದ್ ಮಾಡ್ಬೇಕು.
1: ದಾಖಲೆಗಳು ನಿರ್ಮಾಣ ಆಗೋದು ಮುರಿಲಿಕ್ಕೆನೆ ಅಲ್ವಾ? ಯಾವ ದಾಖಲೆಗಳು ಶಾಶ್ವತವಾಗಿ ಉಳಿಯಲ್ಲ. ಈಗೇನು ಈಗ ಗೀತಾ ಎಂಒಯ್ ಅವರು ದಾಖಲೆಗಳನ್ನ ಮಾಡಿ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ತಮ್ಮ ಹೆಸರನ್ನು ನಮೂದು ಮಾಡ್ಕೊಂಡಿದ್ದಾರೆ, ಇದೇ ರೀತಿಯಲ್ಲಿ ತಾವು ಕೂಡ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ, ಇನ್ನೂ ಏನೋ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಕೂಡ ನೀವು ದಾಖಲೆಗಳನ್ನ ಮುರ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ಆ ರೀತಿ ಯೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ, ಬಹಳಷ್ಟು ಗೃಹಿಣಿಯರು ನಿಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ, ಅವರಿಗೆ ನಿಮ್ಮ ಕಿವಿ ಮಾತೇನು?
0: ಕಿವಿ ಮಾತಂದ್ರೆ ಸರ್, ಬರೀ ರೊಟೀನ್ ಲೈಫ್ ಅಲ್ಲೇ ಇರೋದ್ ಬೇಡ, ನಮ್ಮ ಇಂಟ್ರೆಸ್ಟ್ ಬಗ್ಗೆನೂ ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ಸರ್.
1: ಓಕೆ, ಬಹಳ ಸಂತೋಷ ಗೀತಾ ಎಂಬುವವರೇ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಏನ್ ನಿಮ್ಮ ಒಂದು ಜ್ಯುವೆಲ್ರಿ ಮೇಕಿಂಗ್ ಆಭರಣ ತಯಾರಿಕೆಯಲ್ಲಿ ಬಹಳಷ್ಟು ದಾಖಲೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರಿ, ಅದ್ರ ಬಗ್ಗೆ ಮಾಹಿತಿ ಮಾಡ್ತಾ ಕೊಟ್ರಿ, ಹಾಗೆ ಇನ್ನೂ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ರಿ, ಆ ಕನಸುಗಳೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೂ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಮೈಸೂರಿನ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
4: ಆರ್ಬಿಐ ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ

0: 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
2: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ, ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ, ಜನರ ಜೀವನ ಶೈಲಿಗೆ ಒತ್ತಡ ಹೆಚ್ಚಾಗಿದೆ, ಒತ್ತಡದಿಂದ ಖಿನ್ನತೆ, ಖಿನ್ನತೆಯಿಂದ ಆತ್ಮಹತ್ಯೆ ಕಡೆಗೆ ಹೆಚ್ಚಿನ ಜನರು, ಅದರಲ್ಲೂ ಹದಿಹರೆಯದವರಲ್ಲಿ ಮತ್ತು ವಯಸ್ಕರಲ್ಲಿ ಸಮಸ್ಯೆ ಕಾಡುತ್ತಾ ಇದೆ. ಹಾಗಾದರೆ ಈ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳೇನು, ಸ್ವರೂಪಗಳೇನು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದವರು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
2: ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ ಜೊತೆ ಡಾಕ್ಟರ್ ಗಿರೀಶ್ ಬಾಬು ಅವರು ಇದ್ದಾರೆ. ಇವರು ಮನೋವೈದ್ಯರು, ಹುಬ್ಬಳ್ಳಿ ಧಾರವಾಡದಲ್ಲಿ ಮನೋಶಾಂತಿ ಚಿಕಿತ್ಸಾಲಯವನ್ನ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ.
3: ನಮಸ್ಕಾರ.
2: ಸರ್, ಇವತ್ತಿನ ದಿನದೊಳಗ ಈ ಮಾನಸಿಕ ಆತಂಕ ಅಥವಾ ಮಾನಸಿಕ ಒತ್ತಡ ಒಂದು ಜೀವನ ಶೈಲಿಯ ಭಾಗ ಆಗ್ಬಿಟ್ಟದ. ಈಗ ಮಗುವಿಗೆ ಒಂದು ಎಲ್ ಕೆ ಜಿ ಅಥವಾ ನರ್ಸರಿ

0: ಹಾಕಿದ್ರ ಆ ಮಗು ಕೂಡ ಒತ್ತಡದೊಳಗದ. ಅದು ಅಲ್ಲಿನೂ ಕೂಡ ಹೋಮ್ವರ್ಕ್ ಕೊಡ್ತಿರ್ತಾರ, ಅದಕ್ಕೂ ಕೂಡ ಏನೋ ಒಂದು ಸಮಸ್ಯೆ ಇರ್ತದ. ಅದೇ ರೀತಿ ವಯೋವೃದ್ಧರು ಅವರಿಗೂ ಕೂಡ ಒಂದ್ ರೀತಿಯ ಒತ್ತಡ ಅದ. ಹದಿಹರೆಯದೊಳಗಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ, ಅವರು ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಬೇಕು, ಓದ್ಬೇಕು, ಜೀವನವನ್ನ ರೂಪಿಸ್ಕೋಬೇಕು, ಅವರಿಗೂ ಒತ್ತಡ ಅದ. ಇನ್ನು ಮಹಿಳೆಯರಾದ್ರ ಅವರಿಗೂ ತಮ್ಮ ಅಸ್ತಿತ್ವವನ್ನ ಕಾಯ್ಕೊಳ್ಬೇಕು, ಏನೋ ಕೆಲಸ ಮಾಡಬೇಕು, ತಮ್ಮಂತಾವು ನೋಡ್ಕೊಳ್ಬೇಕು, ಕುಟುಂಬನೂ ನೋಡ್ಕೊಳ್ಬೇಕು, ಅವರಿಗೂ ಒತ್ತಡ ಅದ. ಈ ಮಾನಸಿಕ ಒತ್ತಡ ಬೇರೆ ಬೇರೆ ಹಂತದಲ್ಲಿ ಬರ್ತದೆ. ಈ ಮಾನಸಿಕ ಒತ್ತಡ ನಮಗ ಬೇಕೋ ಬೇಡೋ, ಕೆಲವು ತಜ್ಞರು ಹೇಳ್ತಾರ ಸ್ವಲ್ಪ ಇದ್ರ ಜೀವನ ಸಾಕ್ತದ, ಅದು ಬೇಕೇ ಬೇಕು ಅಂತ ಹೇಳಿ. ನೀವೇನಂತೀರಿ ಮಾನಸಿಕ ಒತ್ತಡದ ಬಗ್ಗೆ, ಏನ್ ಹೇಳ್ತೀರಿ ನೀವು?
1: ಒಳ್ಳೆ ಪ್ರಶ್ನೆ. ಒತ್ತಡ ಒಂದು ಜೀವನದ ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ತಮ್ಮ ಸಮಯಾವಧಿಯಲ್ಲಿ ಕಳೀತಾರೋ ಅವಾಗ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆಯ ಒಂದು ಒತ್ತಡದಲ್ಲಿ ಇರ್ತಾರೆ, ಅದೇ ಹದಿಹರೆಯದಲ್ಲಿ ಮತ್ತು ವಯಸ್ಕರರು ವಯೋವೃದ್ಧರು. ಹಂತ ಹಂತವಾಗಿ ನಾವು ದೇಹದ ಬದಲಾವಣೆಗಳಾದಂಗೆ ಮನಸ್ಸಿನಲ್ಲೂ ಬದಲಾವಣೆಗಳಾಗ್ತಾ ಇರ್ತವೆ. ಪ್ರತಿಯೊಬ್ಬರ ಜೀವನದ ಒಂದು ಉದ್ದೇಶ ಏನು ಅಂದರೆ ಈಗಿರೋ ಪರಿಸ್ಥಿತಿಗೆ ಒಗ್ಗುತ್ತಾ ಹೋಗ್ಬೇಕಂದ್ರೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ, ಒಪ್ತಾ ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಬದಲಾದಾಗ ಬರೋ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನೇ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಶಾಲೆಗಳಲ್ಲಿ ನೋಡಿದಾಗ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಶಾಲೆಯಲ್ಲಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಮಾಡ್ತಾರೆ, ಪಾಠ ಕಲಿತಾರೆ. ಪರೀಕ್ಷೆ ಬಂದಾಗ ಅವ್ರಿಗೆಲ್ಲ ಒಂದ್ ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒತ್ತಡ ಇರ್ತದೆ, ಈ 10ನೇ ತರಗತಿ ಆಗ್ಲಿ 12ನೇ ತರಗತಿ ಆಗ್ಲಿ ಅಥವಾ ನೀಟ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಒತ್ತಡಗಳು ಯಾಕೆ ಜಾಸ್ತಿ ಆಗ್ತವೆ ಅಂದ್ರೆ ಅವ್ರಿಗೆ ತುಂಬಾ ಜನ ಇರ್ತಾರೆ, ಸಮಯ ಕಡಿಮೆ ಇರ್ತದೆ, ವಿಷಯಗಳನ್ನು ನೆನ್ಪಿಟ್ಕೋಬೇಕು ಮತ್ತೆ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಈ ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅವರಿಗೆ ನನ್ನ ಕೈಲಿ ಆಗ್ತದೋ ಇಲ್ವೋ ಅನ್ನೋದೊಂದು ಆಗ್ಲಿ, ಅಥವಾ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಈ ಕೆಲವು ಪರೀಕ್ಷೆಗಳಲ್ಲಿ ಆಗ್ತಿರೋ ಒಂದು ಅವ್ಯವಹಾರಗಳಿಂದ ಕೆಲವು ಮಕ್ಕಳು ಪ್ರೊಫೆಷನಲ್ ಲೆವೆಲ್ಗೆ ಹೋದಾಗ ಅವ್ರಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಅದೇನಾಗ್ತದೆ ಅಂದ್ರೆ ಅಲ್ಲಿ ಅನ್ಸರ್ಟನಿಟಿ ಅಂದ್ರೆ ಯಾವುದು ಸೂಕ್ತವಾಗಿ ಹಿಂಗೆ ಆಗುತ್ತೆ ಅನ್ನೋದು ಇರುವುದಿಲ್ಲ. ಅವಾಗ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ತಳಮಳ ಬರ್ತದೋ ಇಲ್ವೋ ಆಗ್ತದೋ ಇಲ್ವೋ, ಆ ಒಂದು ಪರಿಸ್ಥಿತಿಯಿಂದ ಮನಸ್ಸಿನಲ್ಲಿ ಸಹಜವಾಗಿ ತಳಮಳ ಶುರುವಾಗ್ತದೆ. ಆ ತಳಮಳ ಶುರುವಾಗೋದಕ್ಕೆ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದ ಒತ್ತಡ ಪ್ರತಿಯೊಬ್ಬರ ಜೀವನದಲ್ಲೂ ಅವಶ್ಯಕತೆ. ಅಂದ್ರೆ ನಾವು ಬೆಳಗ್ಗೆ ಸಂಜೆ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಏನಾದರೂ ಒಂದು ಕಲಿತಾ ಹೋಗ್ಬೇಕು, ಮಾಡ್ತಾ ಹೋಗ್ಬೇಕು. ಬದಲಾವಣೆಗಳು ಅವಶ್ಯಕತೆಗಳಿಗಿರ್ತವೆ, ನಾವು ಅದಕ್ಕೆ ಹೊಂದ್ಕೊಂತ ಹೋಗ್ಬೇಕು. ಆ ಹೊಂದ್ಕೊಂತ ಹೋಗೋದೇ ಜೀವನದ ಒಂದು ಗುರಿ. ಸೊ ಒತ್ತಡ ಒಂದು ಹಂತದಲ್ಲಿ ಅವಶ್ಯಕತೆ ಇರ್ತದೆ, ಅದನ್ನ ನಾವು ತೆಗಿಲಿಕ್ಕೆ ಆಗುದಿಲ್ಲ, ಇನೆವಿಟೇಬಲ್ ಅಂತ ಹೇಳ್ತೀವಿ. ಯು ಸ್ಟ್ರೆಸ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅದು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ? ಡಿಸ್ಟ್ರೆಸ್ ಅಂದ್ರೆ ಒತ್ತಡ ಯಾವಾಗ ಅಪಾಯಕಾರಿ ಆಗ್ತದೆ ಅನ್ನೋದ್ರ ಕಡೆ ಹೋಗ್ಬೇಕಾಗ್ತದೆ. ಆ ಸಮಯಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿಕೊಂಡು ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದನ್ನ ನೋಡ್ಬೇಕಾಗ್ತದೆ.
0: ಸರಿಗ ಸ್ವಲ್ಪ ಮಟ್ಟದ ಒತ್ತಡ ಇದ್ರ ಮಕ್ಕಳು ಸರಿಯಾಗಿ ಓದ್ತಾರ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ತೆಗಿತಾರ ಅನ್ನೋದು ನಿಜ. ಆದ್ರೆ ಮಕ್ಕಳಿಗೆ ತಮಗ ಯಾವಾಗ ಸಹಾಯ ಬೇಕು ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಈಗ ಯಾವ ಹಂತದಲ್ಲಿ ಈ ಒತ್ತಡ ಮಿತಿ ಮೀರಿ ಬೇರೆ ಮಾನಸಿಕ ತೊಂದರೆಗೆ ಅದು ಈಡಾಗ್ಯದ ಮಗು ಅನ್ನೋದನ್ನ ನಾವು ಹೇಗೆ ಮನೆಯಲ್ಲಿ ಕಂಡುಕೊಳ್ಬೇಕು, ಆ ಮಗುವಿಗೆ ನಿಮ್ಮಂತಹ ತಜ್ಞರ ಸಹಾಯ ದೊರಕಿಸ್ಕೊಡ್ಬೇಕು ಅನ್ನುವ ಹಂತ ಬಂದದ ಅಂತ ಹೆಂಗ್ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ?
1: ಮಕ್ಕಳಲ್ಲಿ ನೋಡಿದಾಗ ಮಕ್ಕಳ ಒಂದು ಚಟುವಟಿಕೆಗಳಲ್ಲಿ ನೋಡ್ಬೇಕು. ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ಅವರ ಒಂದು ಮನಸ್ಥಿತಿ ಹೈ ಎನರ್ಜಿ ಲೆವೆಲ್ಸ್ ಅಂದ್ರೆ ಅವರ ಒಂದು ಆಟಗಳಲ್ಲಿ ಆಡ್ತಾ ಇರ್ತಾರೆ, ಪಾಠಗಳಲ್ಲಿ ಅಂದ್ರೆ ಅಂಕಗಳ ಬಗ್ಗೆ ಕೇಳಿದಾಗ ಅವರು ಸ್ವಲ್ಪ ಅಪ್ಸೆಟ್ ಆದ್ರೂ ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾರೆ. ಶಾಲೆಗೆ ಹೋಗೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಅವ್ರು ಯಾವಾಗ ಶಾಲೆಗೆ ಹೋಗುದಿಲ್ಲ ಅಂದಾಗ ಅದು ಅವಾಗ ನಾವು ಮನೋವೈದ್ಯರ ಹತ್ರ ಕರ್ಕೊಂಡ್ಬರ್ಬೇಕಾಗ್ತದೆ. ಅಥವಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಈಗ ಪರೀಕ್ಷೆ ಸಮಯದಲ್ಲಿ ವಾರಗಟ್ಟಲೆ ನಿದ್ದೆನೆ ಮಾಡೋದಿಲ್ಲ ಅಥವಾ ಊಟ ಮಾಡೋದಿಲ್ಲ, ಊಟ ಬಿಟ್ಟಿರೋದು, ಆ ಪರೀಕ್ಷೆಯ ಒತ್ತಡದಿಂದ ಈ ಪರಿ ಹೆಚ್ಚಾದಾಗ ಅವಾಗ ಮನೋವೈದ್ಯರ ಹತ್ರ ಕರ್ಕೊಂಡ್ಬರೋದು ಉತ್ತಮ. ಇದಲ್ದೇನೆ ಅವರು ಬೇರೆ ಮಕ್ಕಳ ಜೊತೆ ಚೆನ್ನಾಗಿ ಆಡ್ತಾ ಇದ್ದಾರಾ ಇಲ್ವಾ, ಅಂದ್ರೆ ಪಾಠ ಒಂದು ವಿಷಯ ಬಿಟ್ಟು ಒತ್ತಡ ಇದ್ರೆ ಆಟದಲ್ಲಿ ಹೇಗಿದ್ದಾರೆ, ಆಟದಲ್ಲಿ ಸೂಕ್ತವಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಮತ್ತೆ ಮನೆಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂತಿದ್ದಾರೆ ಅಂದ್ರೆ ಅವಾಗ ನಾವು ಅದ್ರ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸೋದು ಬೇಡ. ಯಾವಾಗ ಅವರು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಆಟದಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ ಅಂದಾಗ ಅವಾಗ ನಾವು ಯೋಚನೆ ಮಾಡ್ಬೇಕು, ಯಾಕೆ ಮಗುಗೆ ಆರೋಗ್ಯ ಸರಿ ಇಲ್ಲ, ಅದೇ ಮನೋವತ್ತಡ ಅಥವಾ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೋದು ಮೊದಲನೇದಾಗಿ. ಆಮೇಲೆ ಅವರು ಮನೋವೈದ್ಯರ ಹತ್ರ ರೆಫರ್ ಮಾಡ್ತಾರೆ, ಅವ್ರು ನೋಡ್ಬಿಟ್ಟು ಅದ್ರ ಬಗ್ಗೆ ಏನು ತೊಂದರೆ

0: ಇರ್ಬೋದು, ಒತ್ತಡಗಳಿದ್ರೆ ಅದನ್ನ ಆ ಮಗುವಿಗೆ ಆ ಕ್ಷಮತೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ.
1: ಸರಿ, ನಾ ಮಕ್ಕಳ ಮಾತಾಯಿತು. ಹದಿಹರೆಯ ಜೀವನದ ಪ್ರಮುಖ ಘಟ್ಟ, ಆವಾಗ ಒಂದು ಕರಿಯರ್ ಮಾಡಿಕೊಳ್ಳುವ ಒತ್ತಡ ಇರ್ತದ, ಓದುವ ಒತ್ತಡ ಇರ್ತದ, ಆಮೇಲೆ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು ಏನೋ ಆಗ್ತಾ ಇದೆ ಹೊರಗೆ, ನನಗೆ ನ್ಯಾಯ ಸಿಗ್ತಾ ಇಲ್ಲ, ಪೇಪರ್ ಲೀಕ್ ಆಗ್ತಾ ಇವೆ, ಈ ತರದ ಒಂದು ಸಂದರ್ಭಗಳು ಇದ್ದಾಗ ಬಹಳಷ್ಟು ಮಕ್ಕಳು ಬಹಳ ಒಂದು ಕೆಟ್ಟ ನಿರ್ಧಾರಕ್ಕೆ ಹೋಗ್ಬಿಡ್ತಾರೆ, ಜೀವ ಕಳ್ಕೊಳ್ಳೋದು, ಆತ್ಮಹತ್ಯೆ ಮಟ್ಟಕ್ಕೆ ಅವ್ರು ಹೋಗ್ಬಿಡ್ತಾರೆ. ಇಂಥದ್ದೆಲ್ಲ ಆಗಬಾರದು ಅಂದಾಗ ಹದಿಹರೆಯದ ಮಕ್ಕಳು ಇದ್ದಂತಹ ಕುಟುಂಬದವರು, ತಂದೆ ತಾಯಿ ಬಂಧುಗಳು ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ ನೀವು ಹೇಳ್ತೀರಿ?
0: ಹದಿಹರೆಯದ ವಯಸ್ಸು, ಅಡಲಸೆಂಟ್ ಏಜ್ ಅಂತ ಏನು ಹೇಳ್ತೀವಲ್ಲ, ಅದು ಒಂದ್ ರೀತಿ ಆ ಬೆಳವಣಿಗೆಯ ವಯಸ್ಸು, ಅಂದ್ರೆ ಅವರು ಮಕ್ಕಳಿಂದ ವಯಸ್ಕರಾಗುವ ಒಂದು ಮಧ್ಯಸ್ಥಿತಿ. ಸೊ ಅವರು ಬದಲಾವಣೆಗಳು ಏನಾಗ್ತವೆ, ಅವ್ರ ಮನಸ್ಸಿನಲ್ಲಿ ಅತಿಯಾದ ಭಾವನೆಗಳು ಉಕ್ತಾ ಇರ್ತವೆ. ಎರಡನೇದಾಗಿ ಎಲ್ಲೋ ಒಂದ್ ಕಡೆ ಫ್ರೀಡಮ್, ಶಾಲೆಯಿಂದ ಹೊರಗೆ ಬಂದಿರ್ತಾರೆ, ಕಾಲೇಜ್ ಹತ್ತಿರ್ತಾರೆ, ಕಾಲೇಜಲ್ಲಿ ಏನು ಅವರು ಸ್ನೇಹಿತರು ಬಳಗನು ಅದು ಮಾಡ್ಬೇಕು ಇದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಇಲ್ಲಿ ಹೋಗ್ಬೇಕು ಅನ್ನೋದು ಹೆಚ್ಚಾಗಿ ಮೂಡ್ತಾ ಇರ್ತದೆ. ಮೂರನೇದಾಗಿ ಈ ವಯಸ್ಸಿನಲ್ಲೇ ಅವರಿಗೆ ತಮ್ಮ ಜೀವನದ ಒಂದು ಪ್ರೊಫೆಷನಲ್ ಲೈಫ್ ಅಥವಾ ವೃತ್ತಿಪರ ಜೀವನದ ಬಗ್ಗೆ ಅತಿಯಾದ ಕಾಳಜಿ ವಹಿಸ್ಬೇಕು. ಅಂದ್ರೆ ನಾನು ಮುಂದೆ 25-30 ವರ್ಷ ಏನ್ ಕೆಲಸ ಮಾಡ್ತೀನಿ ಅನ್ನೋದು ಈ ಸಮಯದಲ್ಲೇ ಅವರು ಡಿಸಿಷನ್ ನಿರ್ಧಾರ ತಗೋಬೇಕಾಗ್ತದೆ ಅಥವಾ. ಸೊ ಅದು ಒಂದು ರೀತಿ. ನಾಲ್ಕನೇದಾಗಿ ಏನಾಗ್ತದೆ, ಈ ಸಮಯದಲ್ಲಿ ಅವರಿಗೆ ಈ ಸಂಬಂಧಗಳ ಬಗ್ಗೆ ಅತಿಯಾದ ಕಾಳಜಿ, ಆಸಕ್ತಿ ಮತ್ತೆ ಸಂಬಂಧಗಳಲ್ಲಿ ಒಳಗಾಗುವುದು, ಇವುಗಳು ಎಲ್ಲವೂ ಆಗ್ತಾ ಇರ್ತವೆ. ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ ಮೊದಲನೆಯ ಕಾರಣ. ಎರಡನೇದು ಓದೋದ್ರ ಕಡೆ, ವೃತ್ತಿಪರ ಜೀವನದ ಒಂದು ಕಡೆ ಗಮನ ಹೆಚ್ಚು. ಇನ್ನೊಂದು ಜೀವನದ ಒಂದು ಸಂಬಂಧಗಳು, ಅಂದ್ರೆ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಅಥವಾ ಆ ಒಂದು ಸಂಬಂಧಗಳ ಕಡೆ ಗಮನ ಹೆಚ್ಚಾಗ್ತದೆ, ಆಸಕ್ತಿ ಹೆಚ್ಚಾಗ್ತದೆ. ಇವೆಲ್ಲವೂ ಕೂಡ್ಕೊಂಡಾಗ ಅವ್ರಿಗೆ ಏನಾಗ್ತದೆ, ಎಲ್ಲದ್ರ ಕಡೆ ಸಮಯ ಕೊಡೋದಕ್ಕೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಅವ್ರ ಮನಸ್ಸು ಯಾವ ಕಡೆ ಹೋಗುತ್ತೋ ಆ ಕಡೆ ತೇಲ್ ಹೋಗ್ತಾ ಇರ್ತಾರೆ. ಸೊ ಅದೊಂದು ರೀತಿ ಅಲ್ಲಿ ರೋಲರ್ ಕೋಸ್ಟರ್ ಸಮಯ, ಅಂದ್ರೆ ಏರಿಳಿತ ಆಗ್ತಾ ಇರುತ್ತೆ. ಪೇರೆಂಟ್ಸ್, ತಂದೆ ತಾಯಿ ಆದವರು ನಾವೇನ್ ಗುರುತಿಸ್ಬೇಕು, ನಮ್ಮ ಸಮಯದಲ್ಲಿ ಆದಂಗೆ ಈಗಲೂ ಆಗ್ತದೆ ಅನ್ನೋದು ತಿಳ್ಕೊಬಾರ್ದು. ಯಾಕೆಂದ್ರೆ ನಾವಿದ್ದಿದ್ದು ಹದಿಹರೆಯದ ವಯಸ್ಸು, ಅವಾಗ ಪರಿಸ್ಥಿತಿನೇ ಬೇರೆ ಇತ್ತು, ಈಗಿರೋ ಪರಿಸ್ಥಿತಿನೇ ಬೇರೆ. ಸೊ ನಾನು ಮಾಡ್ಲಿಕ್ಕಾಯ್ತು, ನಿನಗೆ ಯಾಕೆ ಆಗೋಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ತೀಯ ಅನ್ನೋದು ಆ ಮನಸ್ಥಿತಿಯಿಂದ ಹೊರಗೆ ಬಂದು ಏನಾಗ್ತಿದೆ ಮನಸ್ಸಿನಲ್ಲಿ ಅನ್ನೋದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ಮತ್ತೆ ತತ್ಕ್ಷಣಕ್ಕೆ ಅವ್ರಿಗೆ ಇದು ಸರಿ ಇದು ತಪ್ಪು ಇದು ಹಿಂಗಲ್ಲ ಹಿಂಗೆ ಹಿಂಗೆ ಹಿಂಗೆ ಅಂತ ಪ್ರತಿನಿತ್ಯ ಕರೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸು ಹೆಂಗಿರ್ತದೆ ಅಂದ್ರೆ, ನಾವು ಯಾವಾಗ ತಿದ್ಲಿಕ್ಕೆ ಹೋಗ್ತೀವಿ ಅವರು ಮುದುರ್ಕೊಂಡ್ಬಿಡ್ತಾರೆ, ಅಂದ್ರೆ ಮಾತಾಡೋದನ್ನೇ ಬಂದ್ ಮಾಡ್ಬಿಡ್ತಾರೆ. ಸೊ ಅವ್ರ ಜೊತೆ ನಾವು ಕನೆಕ್ಟ್ ಆಗಿರ್ಬೇಕು, ಮಾತು ಅವ್ರ ಕೈಲಿ ಮಾತಾಡಿ ನಾವು ಅವ್ರ ಜೊತೆ ಮನಸ್ಸಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ಜಡ್ಜ್ ಮಾಡ್ದಂಗೆ ತಿಳ್ಕೊಳೋ ಒಂದು ಪ್ರವೃತ್ತಿನ ಬೆಳೆಸ್ಕೋಬೇಕಾಗ್ತದೆ. ಅದು ಮುಖ್ಯ. ಯಾವುದು ಸರಿ ತಪ್ಪು ಅಂತ ತಕ್ಷಣಕ್ಕೆ ಹೇಳ್ಬಾರ್ದು, ಅವ್ರ ಕೈಲೇ ಅದನ್ನ ಬರೋ ಹಂಗೆ ಚರ್ಚೆ ಮಾಡ್ಬೇಕು, ಕನ್ವರ್ಸೇಷನ್ಸ್ ಮಾಡೋ ಒಂದು ಮನಸ್ಥಿತಿಲಿ ಇಟ್ಕೋಬೇಕಾಗ್ತದೆ. ಮೂರನೇದಾಗಿ ನೀವು ಹೇಳ್ದಂಗೆ ಆ ನೀಟ್ ಆಯ್ತು, ಇವುಗಳು ಎಲ್ಲ ಸಮಾಜದಲ್ಲಿ ನಡೀತಾ ಇರೋ ಸ್ವಲ್ಪ ಒತ್ತಡಗಳಿದೆಯಲ್ಲ, ಅದ್ರ ಪರಿಣಾಮನು ಅವರ ಒಂದು ಮನಸ್ಸಿನ ಮೇಲೆ ಇರ್ತದೆ. ಬಟ್ ಏನಾಗ್ತದೆ, ಸಹಜವಾಗಿ ಅವರು ಪರೀಕ್ಷೆ ಕಡೆ ಅಥವಾ ಓದೋದ್ರ ಕಡೆ ಗಮನ ಕೊಟ್ಟಂಗೆ ಅದು ತಿಳಿತಾ ಹೋಗ್ತದೆ. ಎಲ್ಲಿ ಜಾಸ್ತಿ ಆಗೋದು ಅಂದ್ರೆ, ಮನೆಯಲ್ಲಿ ನಾವು ಚೆನ್ನಾಗಿ ಅವ್ರ ಜೊತೆ ಹಚ್ಕೊಂಡಿದ್ದು, ಅವ್ರಿಗೆ ಎಲ್ಲ ಮನಸ್ಸಿನಲ್ಲಿ ಆಗ್ತಾ ಇರೋದ್ರದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ರೆ, ಹೊರಗಿನ ಸಮಾಜದಲ್ಲಿ ಏನೇ ಒತ್ತಡಗಳು ಬಂದ್ರೂ ನಿಭಾಯಿಸೋ ಒಂದು ಮನಸ್ಥಿತಿ ಬರ್ತದೆ. ಸೊ ಅದ್ರ ಕಡೆ ನಾವು, ಹೊರಗಿಂದ ಒತ್ತಡಗಳು ಎಷ್ಟೇ ಬರಲಿ, ನಾವು ಮನೆಯಲ್ಲಿ ಬಾರಪ್ಪ ನಾನ್ ನಿನ್ಗೇನಾಗ್ತಿದೆ ಹೇಳು ನೋಡೋಣ, ಅದಕ್ಕೆ ಇಬ್ರು ಕೂತು ಬಗೆಹರಿಸೋಣ ಅಥವಾ ಪರಿಹಾರ ಹುಡುಕೋಣ ಅನ್ನೋ ಒಂದು ಮನಸ್ಥಿತಿನೇ ಬೆಳೆಸ್ಕೋಬೇಕಾಗ್ತದೆ.
1: ಸರ್, ಇತ್ತಿತ್ತಲಾಗೆ ನಾವು ನೋಡ್ತೀವಿ ಎಲ್ಲರೂ ಸಾಮಾಜಿಕ ಮಾಧ್ಯಮದೊಳಗ ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಿರಂಗಿಲ್ಲ, ಎಲ್ಲಿರ್ತಾರ ಅಂತ ಗೊತ್ತಿರೋದಿಲ್ಲ, ಹುಟ್ಟು ಹಬ್ಬಕ್ಕ ಒಂದು ವಿಶ್ ಮಾಡೋದಿರ್ಬೋದು ಅದೆಲ್ಲ ಆಗ್ತಿರ್ತದ. ನಿಜವಾದ ಸ್ನೇಹಿತರು ಬಹಳಷ್ಟು ಮಂದಿಗೆ ಇರುವುದೇ ಇಲ್ಲ. ಈ ಸ್ನೇಹ ಮತ್ತು ಸಂಬಂಧಗಳು ಮಾನಸಿಕ ಆರೋಗ್ಯವನ್ನ ಉತ್ತಮ ರೀತಿಯೊಳಗ ಇಡೋದಕ್ಕ ಯಾವ ರೀತಿ ಸಹಾಯ ಆಗ್ತಾವ, ಏನು ಪ್ರಯತ್ನ ನಮ್ಮಿಂದ ಆಗ್ಬೇಕು ಅನ್ನೋದನ್ನ ಹೇಳ್ತೀರಿ?
0: ಅದೇ, ಈ ಒಂದು ಒಳ್ಳೆ ವಿಷಯ. ಈಗಿರೋ ಒಂದು ಜೆನ್ ಜಿ ಅಂತ ಏನ್ ಹೇಳ್ತೀವಲ್ಲ, ಈಗ ಎಲ್ಲ ಮಾಧ್ಯಮದಲ್ಲಿ ಮೊನ್ನೆ ನಮ್ಮ ಪ್ರಧಾನಮಂತ್ರಿಯವರು ಈ ವಿಷಯದ ಬಗ್ಗೆ ಹೇಳಿದ್ರು, ನೀವೆಲ್ಲರೂ ಜೆನ್ ಜಿ ಅವ್ರ ಜೊತೆ ಕನೆಕ್ಟ್ ಆಗಿ, ಆ ಕನೆಕ್ಟ್ ಆಗ್ಬೇಕು ಅಂದ್ರೆ ನಾವೆಲ್ಲ ಮತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅದರಲ್ಲೇ ಬರ್ಬೇಕಾಗಿತ್ತು, ಆ ಮೀಡಿಯಂ ಅಲ್ಲೇ ಬರಬೇಕು ಅನ್ನೋದು ಹೇಳಿದ್ರು. ಆದ್ರೆ ಏನಾಗ್ತದೆ, ಈ ಯಾವುದೇ ಒಂದು ಮನಸ್ಸು ಸಮಾಧಾನವಾಗಿರ್ಲಿಕ್ಕೆ ನಮ್ಮ ಸಂಬಂಧಗಳು ಮೂಡ್ತವೆ. ಅಂದ್ರೆ ನಮ್ಮ ಮನಸ್ಥಿತಿ ಮತ್ತೆ ನನ್ನ ರಿಲೇಷನ್ಶಿಪ್ ಅಥವಾ ಸಂಬಂಧಗಳು ಎರಡು ಒಟ್ಟಾರೆ ಒಡನಾಟದಲ್ಲಿರ್ತವೆ. ಸೊ ಹತ್ತಿರದ ಸಂಬಂಧಗಳು ಯಾವಾಗ್ಲೂ ಪ್ರತಿದಿನದ ಒಂದು ಒಡನಾಟ ಇರಬೇಕು. ಅಂದ್ರೆ ನಾವೆಲ್ಲರೂ ವರ್ಚುವಲ್ ರಿಲೇಷನ್ಶಿಪ್ಸ್ ವರ್ಸಸ್ ರಿಯಲ್ ರಿಲೇಷನ್ಶಿಪ್.

0: ವರ್ಚುವಲ್ ಅಂದ್ರೆ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಾಗಿರೋದಕ್ಕೂ ನಿಜ ಜೀವನದಲ್ಲಿ ಮುಖ ನೋಡಿ ಕೈ ಹಿಡಿದು ಮಾತಾಡೋದು ಆ ಒಂದು ಸಂಬಂಧಗಳಿಗೂ ವ್ಯತ್ಯಾಸ ಪಡಬೇಕು. ಆ ನಿಜ ಜೀವನದ ಸಂಬಂಧ ಕಡೆ ಗಮನ ಕೊಡಬೇಕು. ಅದು ಯಾವತ್ತು ನಾವು ವಿ ಶುಡ್ ನಾಟ್ ರಿಪ್ಲೇಸ್ ಇಟ್ ವಿತ್ ವರ್ಚುವಲ್ ರಿಲೇಶನ್ಶಿಪ್ಸ್. ಅದ್ರ ಜೊತೆಗೆ ಅದಿರಲಿ, ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ನೇಹಿತರು ಇರ್ತಾರೆ, ಸಾವಿರಗಟ್ಟಲೆ ಸ್ನೇಹಿತರು ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಪ್ರತಿದಿನ ಒಬ್ರು ಇಬ್ರು ಹತ್ರದ ಸ್ನೇಹಿತರ ಜೊತೆ ಒಡನಾಟ ಇರೋದು ಅತಿ ಅವಶ್ಯಕತೆ. ಅದು ನನ್ನ ಮನಸ್ಸಿನ ಒಂದು ಆರೋಗ್ಯದ ಕಡೆನೂ ಒಂದ್ ರೀತಿ ಸ್ಟೆಬಿಲಿಟಿ ಅಥವಾ ಸಮಾಧಾನವಾಗಿ ಇಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದ್ರ ರಿಪ್ಲೇಸ್ಮೆಂಟ್ ಅಂತೂ ಅಲ್ಲ. ಸೊ ಅದನ್ನ ಒಂದು ನಾವು ಈ ಯುವಕರಿಗೆ ಹೇಳ್ಬೇಕು, ಅಂದ್ರೆ ಅವ್ರಿಗೂ ಅರ್ಥ ಆಗ್ತದೆ ಹಂತ ಹಂತವಾಗಿ ಶಾಲೆಗಳಿಗೆ ಹೋಗುದು ಯಾಕೆ ಅಂದ್ರೆ ಸ್ನೇಹಿತರು ಮಾಡ್ಕೊಳೋದು. ಈಗ ಪ್ರತಿದಿನ ನಾವು ಈ ತರ ಗ್ರೂಪ್ಸ್ ಅಲ್ಲಿ ಜಾಯಿನ್ ಆಗೋದು ಉದ್ದೇಶ ಏನು ಅಂದ್ರೆ ನಮ್ಗೆ ಹೊಸ ಸ್ನೇಹಿತರು ಸಿಗ್ತಾರೆ, ಅವ್ರ ಜೊತೆ ಕಲೀಲಿಕ್ಕೆ ಏನೋ ಇರ್ತದೆ, ಒಳ್ಳೆ ಸಂಬಂಧಗಳು ಬೆಳೆದ್ರೆ ಅದರಿಂದ ನಾವು ಮುಂದೆ ನಮ್ಮ ಜೀವನ ರೂಪಿಸ್ಕೋಬಹುದು, ವೃತ್ತಿಪರ ಆಗ್ಲಿ ವೈಯಕ್ತಿಕವಾಗ್ಲಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಸೊ ವರ್ಚುವಲ್ ಆಗಿ ನಡೀತಾ ಇರೋದು ಅದ್ರ ಪಾಡಿಗೆ ಅದು ಬದಲಾವಣೆಗಳಿರುತ್ತೆ, ಆದ್ರೆ ನಿಜ ಜೀವನದ ಒಂದು ಸಂಬಂಧಗಳೇ ಗಮನ ಕೊಡ್ಬೇಕು. ಅದೇ ವಿಷಯದಲ್ಲಿ ಏನು ಅಂದ್ರೆ ನಾವು ಸಮಯನ ಈ ಫೋನ್ನಲ್ಲಿ ಕಳೆಯುವಾಗ ಸ್ವಲ್ಪ ಮಟ್ಟಿಗೆ ಆ ಫೋನ್ನಲ್ಲಿ ರೀಲ್ಸ್ ಆಯ್ತು ಮೆಸೇಜ್ ಮಾಡೋದಾಯ್ತು ಅದು ಸ್ವಲ್ಪ ಹೊತ್ತಿದ್ದು ನಿಜ ಜೀವನದ ಸಂಬಂಧ ಕಡೆನೂ ಗಮನ ಕೊಡಬೇಕು ಅನ್ನೋದನ್ನ ಹೇಳ್ಬೇಕಾಗ್ತದೆ.
1: ಸರಿಗ ಬಹಳಷ್ಟು ಜನರಿಗೆ ಕಾಡುವಂತ ಒಂದು ಸಮಸ್ಯೆ ಅಂದ್ರೆ ಒಂಟಿತನ. ಇಷ್ಟೆಲ್ಲಾ ಸಾಮಾಜಿಕ ಮಾಧ್ಯಮಗಳಿದ್ದಾವ, ಎಲ್ಲಾ ಇದ್ದಾಗೂ ಕೂಡ ಮೊದಲಿನ ಹಾಗೆ ಕೂಡು ಕುಟುಂಬಗಳು ಈಗಿಲ್ಲ. ಈಗ ಸ್ವತಂತ್ರವಾಗಿ ಬದುಕುವುದಕ್ಕ ಎಲ್ಲರೂ ಇಷ್ಟಪಡ್ತಾರೆ. ಅಂಥ ಕುಟುಂಬದೊಳಗ ಇದ್ದಾಗ ಪ್ರೀತಿ ಪಾತ್ರರನ್ನ ಕಳ್ಕೊಂಡು ಬಿಡ್ತಾರೆ. ಕುಟುಂಬದ ಯಜಮಾನ ಇರ್ಬೋದು, ಒಬ್ಬ ಮನೆಯ ಒಡತಿ ಇರ್ಬೋದು, ಅವ್ರು ಹೋಗ್ಬಿಟ್ರೆ ಅದನ್ನ ತಡ್ಕೊಳ್ಳೋದು ಬಹಳಷ್ಟು ಕಷ್ಟಕರ. ಆ ರೀತಿ ಇರ್ಬೋದು. ಅದೇ ರೀತಿ ಈ ಮಕ್ಕಳು ಒಂದು ಯಾವುದೇ ಒಂದು ರಿಲೇಶನ್ಶಿಪ್ ಸಂಬಂಧದೊಳಗಿದ್ದಾಗ ಬ್ರೇಕ್ಅಪ್ಸ್, ಅವ್ರು ಆ ಸಂಗಾತಿ ಬಿಟ್ಟು ಹೋದಾಗ ದುಃಖವನ್ನ ಮರೆಸುವಂತಹ ಒಂದು ಜನರು ಅಲ್ಲಿ. ಈಗ ಇಂತಹ ಒಂದು ದುಃಖಗಳನ್ನ ತಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾನಸಿಕ ತಯಾರಿ ಬೇಕು, ಯಾವ ರೀತಿ ಇಂತಹ ಸಂಕಷ್ಟಗಳು ಬಂದಾಗ ಗಟ್ಟಿಯಾಗಬೇಕು ಅನ್ನೋದರ ಬಗ್ಗೆ ಹೇಳ್ತೀರಿ?
0: ಮನೋವತ್ತಡಗಳಲ್ಲಿ ಅತಿಯಾದ ಒಂದು ಕಷ್ಟದ ಪರಿಸ್ಥಿತಿ ಅಥವಾ ಕಷ್ಟದ ಒಂದು ಒತ್ತಡ ಅಂದ್ರೆ ಅಗಲಿಕೆಯ ದುಃಖ. ಅಂದ್ರೆ ನಾವು ಪ್ರತಿಯೊಬ್ಬರು ಹತ್ರದವ್ರ ಜೊತೆ ಒಡನಾಟದಲ್ಲಿ ಇರ್ತೀವಿ, ಅವ್ರು ಯಾವಾಗ ನಮ್ಮ ಜೊತೆಗೆ ಇರುವುದಿಲ್ಲ. ಸಾಮಾನ್ಯವಾಗಿ ಯುವಕರಲ್ಲಿ ಕಾಣ್ತೀವಿ, ಅವರು ಯಾವ್ದಾರ ಒಂದು ಸಂಬಂಧದಲ್ಲಿ ಇರ್ತಾರೆ, ಅದ್ ಯಾವುದೋ ಕಾರಣದಿಂದ ಸಂಬಂಧ ಮುಂದುವರಿಯುವುದಿಲ್ಲ, ಬೇರೆ ಆಗ್ತಾರೆ, ಅಥವಾ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಯಾವುದೋ ಕಾರಣದಿಂದ ಸರಿ ಹೊಂದುದಿಲ್ಲ ಅಂತ ಹೇಳಿ ಬೇರೆ ಆಗ್ತಾರೆ, ವಿಚ್ಛೇದನ ಆಗುದು, ಅಥವಾ ಇನ್ನೂ ಹೆಚ್ಚಿನದು ಅಂದ್ರೆ ಒಟ್ಟಿಗೆ ಇರ್ತೀವಿ, ಯಾವುದೋ ಕಾರಣದಿಂದ ಅವರ ಜೀವ ಉಳಿಯುವುದಿಲ್ಲ. ಸೊ ಈ ತರ ಪರಿಸ್ಥಿತಿಗಳು ಬಂದಾಗ ನಾವು ಎದುರಿಸೋದು ಅತಿಯಾದ ಒಂದು ಒತ್ತಡ. ಅದನ್ನ ಅಗಲಿಕೆಯ ದುಃಖ ಅಥವಾ ಅಗಲಿಕೆಯ ಒಂದು ಪರಿಸ್ಥಿತಿ. ಆ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ನಮ್ಮ ಮನಸ್ಥಿತಿ ಯಾವುದೋ ಬೇರೆ ರೀತಿ ಇರ್ತದೆ, ಅವ್ರು ಇಲ್ದಿರುವಾಗ ಅವ್ರಿಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದಲ್ಲ, ಅದರಿಂದ ಬರೋ ತಳಮಳನೇ ಒಂದು ಆತಂಕ. ಕೆಲವು ಬಾರಿ ಅದು ಜಾಸ್ತಿ ಆದಾಗ ಅದು ಆತಂಕದ ಮನಸ್ಥಿತಿ, ಅಂದ್ರೆ ಪ್ರತಿ ಸಂಬಂಧಗಳಲ್ಲೂ ಹಿಂಗೆ ಆಗ್ತದೇನೋ ಅನ್ನೋ ಒಂದು ಭಯ ಮೂಡ್ಲಿಕ್ಕೆ ಶುರು ಆಗ್ತದೆ, ಅಥವಾ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾರೇನೋ, ಅಥವಾ ನನ್ನ ಜೊತೆಗಿರೋರು ನಾನು ಕಳ್ಕೊಂತೀನೇನೋ ಒಂದು ಭಯದ ಒಂದು ಮನಸ್ಥಿತಿ ಬರ್ಬೋದು. ಅದು ಇನ್ನೂ ಒಂದೇ ಸಮನೆ ಜಾಸ್ತಿ ಆದಾಗ ದುಃಖದ ಮನಸ್ಥಿತಿ. ದುಃಖ ಅಂದ್ರೆ ಕಳೆದು ಹೋದಾಗ ಬರೋ ಒಂದು ಫೀಲಿಂಗ್, ಅಥವಾ ಎಲ್ಲೋ ಒಂದು ಜೀವನದ ಬಗ್ಗೆ ಆಸಕ್ತಿ ಕಡಿಮೆ ಆಗುವುದು, ಮತ್ತೆ ಖಿನ್ನತೆಯ ಒಂದು ಲಕ್ಷಣಗಳು, ಅಂದ್ರೆ ಯಾವುದೇ ವಿಷಯದಲ್ಲೂ ಆಸಕ್ತಿ ಮೂಡುದಿಲ್ಲ, ಭಾವನೆಗಳು ಮೂಡುದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ಬೋದು. ಇದು ಅಗಲಿಕೆಯ ದುಃಖದಿಂದ ಬರೋ ಒಂದು ತೊಂದರೆಗಳು. ಅದೇನಾಗ್ತದೆ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ಈ ಒಂದು ವಿಷಯದಲ್ಲಿ ಇದನ್ನ ಒಪ್ಕೋಬೇಕೇನು ಅಂದ್ರೆ ಯಾವುದೂ ಒಂದೇ ಸ್ಥಿತಿಲಿ ಇರುವುದಿಲ್ಲ, ಬದಲಾವಣೆಗಳು ಇರ್ತವೆ. ಚಿಕ್ಕ ಮಕ್ಕಳು ದೊಡ್ಡವರಾಗ್ತಾರೆ, ದೊಡ್ಡವರಾಗಿ ನಮ್ಮ ಜೊತೆಗೆ ಇರುವುದಿಲ್ಲ, ಅವ್ರ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರ ಸಂಗಾತಿನ ಹುಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಜೊತೆಗಿರೋರ್ದು ಏನಾಗ್ತದೆ, ಕಾಲ ಕಳೆದಂಗೆ ಅವ್ರ ವಯಸ್ಸಾದಂಗೆ ಕಾಯಿಲೆಗಳು ಬರ್ಬೋದು, ಅಥವಾ ಏನೋ ಕಾರಣದಿಂದ ಕಾಯಿಲೆಯಿಂದ ಅಸ್ವಸ್ಥರಾಗಿ ತೀರ್ಕೋಬಹುದು. ಈ ರೀತಿ ಆದಾಗ ಬರೋದೇ ಒಂದು ಕಠಿಣವಾದ ಒಂದು ಪರಿಸ್ಥಿತಿ. ಇದನ್ನ ಎದುರಿಸೋದು ಒಂದೇ ದಾರಿ, ಅದು ಪ್ರತಿಯೊಬ್ಬರು ಜೀವನದ ಒಂದು ಭಾಗ. ಎರಡನೇದಾಗಿ ಇದನ್ನ ಎದುರಿಸ್ಲಿಕ್ಕೆ ನಾವು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದಿನಚರಿ ಏನಿದೆಯೋ ಅದು ಅದ್ರ ಕಡೆ ಗಮನ ಹರಿಸ್ಬೇಕು. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈ ತರ ಇದ್ದಾಗಲೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸರಿಯಾಗಿ ನಿದ್ದೆ ಮಾಡ್ಬೇಕು, ಊಟ ಮಾಡ್ಬೇಕು, ಕೆಲಸದ ಕಡೆ ಗಮನ ಹರಿಸ್ಬೇಕು, ಏನ್ ಕೆಲಸ ಮಾಡ್ತಾ ಇದೀವೋ ಅದ್ರದ ಕಡೆ ಗಮನ ಪೂರ್ತಿ ಪ್ರಮಾಣದಲ್ಲಿ. ಮೂರನೇದಾಗಿ ಈಗ ನಮ್ಮ ಜೊತೆಗಿರೋ ಸಂಬಂಧಗಳ ಕಡೆ ಗಮನ ಹರಿಸ್ಬೇಕು. ಈಗ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಅವ್ರ ಕಡೆ ಗಮನ ಹರಿಸಿದ್ರು ಅವರ ಒಂದು ಮನಸ್ಥಿತಿ ಮೇಲೆ ನಮ್ಮ ಮನಸ್ಸು ಸಹಜ ಸ್ಥಿತಿಗೆ ಬರ್ತದೆ. ಕೊನೆಯದಾಗಿ ನಮ್ಮ ಸಂಗಾತಿ ನಮ್ಮ ಜೊತೆಗಿಲ್ಲ ಅನ್ನೋ ಒಂದು

0: ಪರಿಸ್ಥಿತಿ ಒಪ್ಕೋಬೇಕಾಗ್ತದೆ. ಒಪ್ಕೊಂಡ ಮೇಲೆ ಅವರು ನಮ್ಮ ಜೊತೆಗಿಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ರೆ ಅವಾಗ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ಸಂತೋಷವಾಗಿ ಸಮಾಧಾನವಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ರೀತಿ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ, ಅದು 3-6 ತಿಂಗಳಾಗ್ಬೋದು ಕೆಲವರಿಗೆ, ಕೆಲವರಿಗೆ 6 ತಿಂಗಳಿಂದ 1 ವರ್ಷ ಆಗ್ಬೋದು. ಯಾವಾಗ ಇದು ಅತಿಯಾದ ಮನಸ್ಥಿತಿ ತ್ರಾಸಾಗ್ತದೆ ಅಂದರೆ ಒಬ್ಬ ವ್ಯಕ್ತಿಗೆ ಅವರು ನನ್ನ ಮನೆಯವರು ಅಥವಾ ನಮ್ಮ ಹತ್ತಿರದವರು ಇಲ್ದಂಗೆ ನಂಗೆ ಜೀವನನೇ ಇರ್ಲಿಕ್ಕೆ ಆಗುದಿಲ್ಲ ಅಂದಾಗ ಅದು ಖಿನ್ನತೆಯ ರೂಪಕ್ಕೆ ತಿರುಗ್ತದೆ. ಅವಾಗ ಆ ವ್ಯಕ್ತಿಯು ಮನೋವೈದ್ಯರನ್ನು ಕಾಣಬೇಕಾಗ್ತದೆ. ಅವಾಗ ಕೌನ್ಸಿಲಿಂಗ್ ಆಯಿತು, ಔಷಧೋಪಚಾರಗಳನ್ನು ತಗೊಂಡು ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಹೊರಗೆ ಬರಬೇಕಾಗ್ತದೆ. ಇದು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಅದನ್ನ ಎದುರಿಸೋ ಶಕ್ತಿ ಬರುವುದು ಯಾವಾಗ ಅಂದರೆ ನಾವು ಎದುರಿಸ್ದಾಗಲೇ. ಆದ್ರೆ ಒಂದೇನು ಅಂದರೆ ನೀವೊಬ್ಬರೇ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಕೂಡು ಕುಟುಂಬದವರಾಯ್ತು, ಸ್ನೇಹಿತರಾಯ್ತು, ಎಲ್ಲರೂ ಜೊತೆಗಿದ್ದೀವಿ ಅನ್ನೋ ಒಂದು ಮನಸ್ಥಿತಿಲಿ ಇದ್ಬಿಟ್ರೆ ಸುಲಭ ಆಗ್ತಾ ಹೋಗ್ತದೆ.
1: ಸರಿ, ಈಗ ನಾವು ಮಾನಸಿಕ ಒತ್ತಡ ಉಂಟಾಗುವಂತಹ ಕೆಲವು ಸಂದರ್ಭಗಳ ಬಗ್ಗೆ ಮಾತಾಡಿದ್ವಿ. ಈ ಜೀವನದ ಯಾವುದೇ ಹಂತದೊಳಗ ಬಡವರಿರ್ಲಿ ಶ್ರೀಮಂತರಿರ್ಲಿ ಎಂಥದೋ ಪರಿಸ್ಥಿತಿಯೊಳಗಿರ್ಲಿ ಏನೋ ಒಂದು ಆತಂಕ ಒತ್ತಡ ಬಂದೇ ಬರ್ತದೆ. ಆದ್ರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ನಿರ್ಧಾರ ತಗೊಂಡಾಗ ನಾವೇನು ಕೆಲಸ ಮಾಡಬೇಕು? ಇದನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಿ? ನಮ್ಮ ಮಾನಸಿಕ ಆರೋಗ್ಯ ಹದಗೆಡಬಾರದು ಅಂದ್ರೆ ನಾವು ಏನು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ?
0: ಒಳ್ಳೆ ಪ್ರಶ್ನೆ. ಇದಕ್ಕೆ ಮೂಲಭೂತವಾಗಿ ನಾವೇನು ಅರ್ಥ ಮಾಡ್ಕೋಬೇಕು, ಮನಸ್ಸು ಅನ್ನೋದು ನಮ್ಮ ದೇಹದ ಮೇಲೆ ನಿಂತಿದೆ. ಮನಸ್ಸು ಮತ್ತು ದೇಹದ ಒಂದು ಒಡನಾಟ, ಅತಿಯಾದ ಒಂದು ಹತ್ತಿರದ ಒಡನಾಟ. ಸೊ ಮನಸ್ಸು ದೇಹದ ಮೇಲೆ ನಿಂತಿರುವಾಗ ಮೊದಲನೆಯ ನಮ್ಮ ಒಂದು ಅವಶ್ಯಕತೆಯನ್ನು ನಮ್ಮ ದೇಹದ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಅಂದರೆ ನಾವು ಪ್ರತಿ ಹಂತದಲ್ಲೂ ಮಕ್ಕಳಾದರೆ ಆಟದಲ್ಲಿರಬೇಕು, ವಯಸ್ಕರಾದರೆ ವ್ಯಾಯಾಮ ಮಾಡ್ಕೊತಿರ್ಬೇಕು. ದೇಹದ ದಂಡನೆ ಅನ್ನೋದು ಪ್ರತಿದಿನದ ಒಂದು ಅವಶ್ಯಕತೆ. ಒಂದು 1/2 ತಾಸು ವಾಕ್ ಮಾಡೋದು ಅನ್ನೋದಿರಬೇಕು. ಎರಡನೇದಾಗಿ ಸರಿಯಾಗಿ ನಿದ್ರೆ, 6-8 ತಾಸು ಅಥವಾ 8-10 ತಾಸು, ಒಟ್ಟು ಅರೌಂಡ್ 8 ತಾಸಷ್ಟು ನಿದ್ರೆ ಮಾಡೋದು, ಅದು ನನ್ನ ಮಿದುಳಿನ ಚಟುವಟಿಕೆ, ಮನಸ್ಸಿನ ಚಟುವಟಿಕೆಗಳನ್ನು ಸಹಜ ಸ್ಥಿತಿಲಿ ಇಡ್ತದೆ. ಮೂರನೇದಾಗಿ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನು ನಿರ್ವಹಿಸೋದು. ಅಂದರೆ ಆ ಭಾವನೆಗಳಂದ್ರೆ ಏನು, ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ. ಒತ್ತಡ ಅನ್ನೋದು ಬರುವುದು ಯಾವಾಗ, ಭಾವನೆಗಳನ್ನ ಡಿಸ್ಟರ್ಬ್ ಮಾಡಿದಾಗ ಅಥವಾ ಹೆಚ್ಚು ಕಡಿಮೆ ಮಾಡಿದಾಗ. ಆ ಭಾವನೆಗಳನ್ನ ನಿರ್ವಹಣೆ ಮಾಡೋದೇ ಒಂದು ಅವಶ್ಯಕತೆ ಇರ್ತದೆ. ಕೆಲವೊಮ್ಮೆ ಸಿಟ್ಟು ಬರ್ತದೆ, ಕೆಲವೊಮ್ಮೆ ಬೇಜಾರಾಗ್ತದೆ, ಕೆಲವೊಮ್ಮೆ ದುಃಖ ಆಗ್ತದೆ, ಕೆಲವೊಮ್ಮೆ ಅಸೂಯೆ ಫೀಲಿಂಗ್ಸ್, ಕೆಲವೊಮ್ಮೆ ರಿವೆಂಜ್ಫುಲ್ ಅಥವಾ ದ್ವೇಷ ಬರ್ತದೆ, ಇವೆಲ್ಲ ಭಾವನೆಗಳಿರ್ತವೆ. ಈ ಭಾವನೆಗಳನ್ನ ನಿರ್ವಹಣೆನೂ ದೇಹದ ನಿರ್ವಹಣೆ. ಈಗ ಮಸಲ್ ಹೆಂಗೆ ನಾವು ಸ್ಟ್ರೆಂಥನಿಂಗ್ ಹೆಂಗೆ ಮಾಡ್ತೀವೋ ಹಂಗೆ ಮನಸ್ಸನ್ನು ಗಮನ ಹರಿಸ್ಬೇಕಾಗತ್ತೆ, ಭಾವನೆಗಳ ಕಡೆನೂ ಗಮನ ಕೊಡ್ಬೇಕಾಗತ್ತೆ. ಸೊ ಅದನ್ನ ಗುರುತಿಸೋದು, ಅದನ್ನ ನಿಭಾಯಿಸೋದು, ಈ ತರ ಏರಿಳಿತ ಇರೋದು ಇರ್ತದೆ, ಅದನ್ನ ತಡ್ಕೊಳೋ ಶಕ್ತಿ. ಅಂದ್ರೆ ಪ್ರತಿಯೊಬ್ಬರು ಈಗ ನಾನು ಯಾವಾಗ್ಲೂ ಸಂತೋಷವಾಗೇ ಇರ್ತೀನಿ ಅನ್ನೋದು ಇದೆಯಲ್ಲ, ಆ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು. ಅವಾಗ ಅವಾಗ ಕಷ್ಟದ ಮನಸ್ಥಿತಿನೂ ಬರ್ತದೆ, ಅದನ್ನ ಎದುರಿಸೋದು, ಅದನ್ನ ನಿಭಾಯಿಸ್ಕೊಂಡು ಹೋಗೋದೇ ನನ್ನ ಜೀವನದ ಒಂದು ಗುರಿ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಆ ದುಃಖದ ಪರಿಸ್ಥಿತಿಲಿ, ಸಿಟ್ಟಿನ ಸಂಪರಿಸ್ಥಿತಿಲಿ ಏನೋ ವಿಚಾರ ಬಂತು ಅಂತ ಹೇಳಿ ಅದರಿಂದ ಹೋಗ್ಬಾರ್ದು. ಆತಂಕದ ಪರಿಸ್ಥಿತಿಲಿ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಹೊರಗೋಗ್ದಂಗಿರೋದು ಅದನ್ನು ಆಗ್ಬಾರ್ದು. ಸೊ ಆ ಭಾವನೆಗಳನ್ನ ಅರಿವು ಅನ್ನೋದಿದೆಯಲ್ಲ, ಅತಿ ಅವಶ್ಯಕತೆ. ಎರಡನೇದಾಗಿ ಆ ಭಾವನೆಗಳನ್ನ ಗುರುತಿಸಿ ಅದನ್ನ ನಿಭಾಯಿಸ್ಲಿಕ್ಕೆ ನಮ್ ಪ್ರತಿಯೊಬ್ಬರದ್ದು ಅವ್ರದೇ ಆದ ವೈಯಕ್ತಿಕವಾದ ಒಂದು ವಿಚಾರಗಳನ್ನ ಮಾಡ್ಬೇಕು. ಕೆಲವರಿಗೆ ಆಟದಲ್ಲಿ ಆಸಕ್ತಿ ಇದ್ರೆ ಆಟ ಆಡೋದು, ಕೆಲವರಿಗೆ ಓದು ವಿಷಯದಲ್ಲಿ ಇದ್ರೆ ಅದನ್ನು ಓದೋದಾಗ್ಲಿ ಬರವಣಿಗೆ ಮಾಡೋದಾಗ್ಲಿ ಕ್ರಿಯೇಟಿವ್ ಆಕ್ಟಿವಿಟೀಸ್. ಕೆಲವರಿಗೆ ಈ ಆರ್ಟ್ ಬೇಸ್ಡ್ ಅಂದ್ರೆ ಈ ಬೇರೆ ಬೇರೆ ವಿಧವಾದ ಒಂದು ಅದರಲ್ಲಿ ತೊಡಗಿಸ್ಕೊಳೋದು, ಪ್ರತಿದಿನದ 1/2 ತಾಸು 1 ತಾಸು ಈ ತರ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರು ಅವರಿಗೆ ಅನುಕೂಲ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳು, ಆ ಸಂಬಂಧಗಳಿಂದ ನಮ್ಮ ಭಾವನೆಗಳು ಕೂಡ್ಕೊಂಡಿರ್ತವೆ. ನಮ್ಮ ಹತ್ತಿರದ ಸಂಬಂಧಗಳನ್ನ ಸಮಾಧಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಾವೇ ತಗೋಬೇಕಾಗ್ತದೆ. ಅಂದ್ರೆ ಪ್ರತಿಯೊಬ್ಬರು ನಮ್ಮ ಕೋಪಿಂಗ್ ಅಂದ್ರೆ ನಾನು ನನ್ನ ಮನೆಯವ್ರನ್ನಾಗ್ಲಿ ಮಕ್ಕಳನ್ನಾಗ್ಲಿ ಚೆನ್ನಾಗಿ ಮಾತಾಡಿಸೋದು, ಅವ್ರ ಜೊತೆ ಒಳ್ಳೆ ವಿಷಯಗಳನ್ನ ವಿಚಾರ ಮಾಡೋದು, ಈಗ ನಡೀತಾ ಇರೋ ಒಂದು ಸಾಮಾಜಿಕವಾದ ವಿಷಯಗಳನ್ನ ಚರ್ಚಿಸೋದು, ಅಂದ್ರೆ ಬದಲಾವಣೆಗಳಾಗ್ತಾ ಇದೆ ಅದನ್ನ ಚರ್ಚಿಸೋದು, ಈ ರೀತಿ ಮಾತಾಡೋದ್ರಿಂದನೂ ಸಮಾಧಾನ ಆಗ್ಲಿಕ್ಕೆ ಮನಸ್ಸು ಆಗ್ತಾ ಇರ್ತದೆ. ನಾಲ್ಕನೇದಾಗಿ ಏನಾಗ್ತದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾವುದೇ ದೇಶದ ಮೂಲೆಯಲ್ಲಿ ಇರ್ಲಿ ವಿಶ್ವದಲ್ಲೇ ಇರ್ಲಿ ಆ ಮನಸ್ಸು ಅನ್ನೋದಿದೆಯಲ್ಲ ಅದು ಒಂದ್ ರೀತಿ ಪ್ರತಿಯೊಬ್ಬರದು ಅವಿಭಾಜ್ಯ ಅಂಗ. ಒತ್ತಡ ಬರೋದು ಸಹಜ, ಒತ್ತಡ ನಿರ್ವಹಣೆ ಮಾಡೋದು ಸಹಜ, ಹಣದಿಂದಾಗ್ಲಿ ಒತ್ತಡ ತೆಗಿತೀವಿ ಅನ್ನೋದು ಸುಳ್ಳು. ಪ್ರತಿನಿತ್ಯದ ಒಂದು ಒಡನಾಟಗಳು, ಸಂಬಂಧಗಳು, ಜೀವನ ಶೈಲಿ, ಇದರಿಂದ ನಾವು ಅದನ್ನ ನಿರ್ವಹಣೆ ಮಾಡ್ಕೊಂತ ಹೋಗೋದಿದೆಯಲ್ಲ ಅದು ಮುಖ್ಯ. ಕೊನೆಗೆ ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಆ ಒತ್ತಡದಿಂದ ಹೊರಗೆ ಬರೋದು, ನಿಭಾಯಿಸೋದು, ಏನು ಆ ಒಂದು ಕ್ಷಮತೆ ಬೆಳೆಸ್ಕೊಂತ ಹೋಗ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ಬೇಕಾಗ್ತದೆ. ಸೊ ಸಿದ್ಧರಾಗೋದು ಅಂದ್ರೆ ಪ್ರತಿದಿನದ ಒಂದು ದಿನಚರಿ ಮೇಲೆ ಅತಿಯಾದ ಗಮನ. ಈಗ ಸ್ವಾಮಿ

0: ವಿವೇಕಾನಂದರು ಹೇಳ್ದಂಗೆ ಆ ರುಟೀನ್ ಇಸ್ ದ ಒನ್ ವಿಚ್ ಮೇಕ್ಸ್ ಅ ಪರ್ಸನ್ ವಾಟ್ ಹೀಸ್, ಅಂದ್ರೆ ಪ್ರತಿದಿನದ ಒಂದು ಒಡನಾಟದಲ್ಲೇ ನಮ್ಮ ಎಲ್ಲ ಒತ್ತಡ ನಿರ್ವಹಣೆಯ ಒಂದು ವಿಷಯಗಳು ಕೂಡ್ಕೊಂಡಿರ್ತವೆ. ಅಂದ್ರೆ ಅದನ್ನ ನಾವು ಪ್ರತಿದಿನ ಮಾಡ್ತಾ ಹೋದ್ರು ಹೆಚ್ಚಿನ ಹೆಚ್ಚು ವಿಷಯ ಒತ್ತಡಗಳಲ್ಲಿ ಬಯಸ್ಬೋದು, ಸಂಬಂಧಗಳನ್ನ ನೋಡ್ಕೊಳೋದು, ಸಾಮಾಜಿಕ ಸೇವೆಗಳಲ್ಲಿ ಒಳಗಾಗೋದು, ಅಂದ್ರೆ ನಮ್ದೇ ಲೊಕ್ಯಾಲಿಟಿಲಿ ಸ್ವಲ್ಪ ಜನರ ಜೊತೆ ಬೆರೆಯೋದು, ಅಲ್ಲಿರೋ ಒಂದು ವಿಷಯಗಳನ್ನ ವಿಚಾರ ಮಾಡಿ ಅದಕ್ಕೇನಾದ್ರು ಪರಿಹಾರ ಹುಡುಕೋದು, ಹಂಗೆ ಅಂದ್ರೆ ಸೋಷಿಯಲ್ ಗ್ರೂಪ್ಸ್ ಅಲ್ಲೂ ಸಾಕಷ್ಟು ಉಪಯೋಗ ಆಗ್ತದೆ. ಇದಲ್ದೇನೆ ಕೊನೆಗೆ ನಾವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ, ಅಂದ್ರೆ ಪಾಸಿಟಿವ್ ಮೈಂಡ್ ಅಥವಾ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ, ಈ ಎಕ್ಸಸೈಸ್ ಟು ದ ಮೈಂಡ್ ವೇರ್ ಯು ಬ್ರಿಂಗ್ ಇನ್, ಅಂದ್ರೆ ಈ ಫರ್ಗಿವ್ನೆಸ್ ಅನ್ನೋದು, ಅಂದ್ರೆ ಗ್ರಾಟಿಟ್ಯೂಡ್, ಅಂದ್ರೆ ಎಲ್ಲರೂ ತಪ್ಪು ಮಾಡ್ತೀವಿ, ಸಂಬಂಧಗಳಲ್ಲಿ ತಪ್ಪು ಮಾಡ್ತೀವಿ, ಕ್ಷಮಿಸ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕು ಪ್ರತಿಯೊಬ್ರು. ಅದೇ ರೀತಿ ಸಾಕಷ್ಟು ಜನ ನಮಗೆ ಒಳ್ಳೇದನ್ನ ಮಾಡಿದರೆ ಅವ್ರಿಗೆ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು, ಅಂದ್ರೆ
1: ಕೃತಜ್ಞತಾ
0: ಭಾವ, ಗ್ರಾಟಿಟ್ಯೂಡ್, ಆ ಒಂದು ಭಾವನೆಗಳನ್ನ ಬೆಳೆಸ್ಕೊಂಡು ಅವಾಗ ಏನಾಗ್ತದೆ, ಆ ಕಷ್ಟದ ಮನಸ್ಥಿತಿಯಿಂದ ಹೊರಗ್ ಬರ್ಲಿಕ್ಕೆ ಈ ಭಾವನೆಗಳೆಲ್ಲ ಹೆಚ್ಚಾಗ್ತಾ ಹೋಗ್ತವೆ. ನಾವು ತಪ್ಪು ಮಾಡಿರ್ಬೋದು, ನಮ್ಮ ಹತ್ರದವ್ರು ತಪ್ಪು ಮಾಡಿರ್ಬೋದು, ಆ ಭಾವನೆಗಳನ್ನ ಹೊರಗಡೆ ಬರ್ಲಿಕ್ಕೆ ಈ ತರ ಪಾಸಿಟಿವ್ ಮೈಂಡ್ ಸೆಟ್ ಇವುಗಳನ್ನ ಬೆಳೆಸ್ಕೊಂತ ಹೋಗ್ಬೇಕಾಗ್ತದೆ. ಇವುಗಳಿಂದ ನಾವು ನಮ್ಮ ಪ್ರತಿದಿನದ ಒಡನಾಟ ಅಥವಾ ಒತ್ತಡಗಳನ್ನ ನಿಭಾಯಿಸ್ಕೊಂತ ಹೋಗ್ಬೋದಾಗ.
1: ಬಹಳ ಒಳ್ಳೆಯದು ಸರ್, ನೀವು ಮಾನಸಿಕ ಒತ್ತಡದ ಸ್ವರೂಪಗಳು ಮತ್ತು ಅದಕ್ಕೆ ಪರಿಹಾರ ಎಲ್ಲವನ್ನ ಬಹಳ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ನಮ್ಮ ಎಲ್ಲಾ ಕೇಳುಗರಿಗೆ ಇದು ಸಹಾಯಕಾರಿ ಆಗಿರಬಹುದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ವಿಬಿ ಜಿ ರಾಮ್ಜಿ ಯೋಜನೆ ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
1: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಅಭಿಯಾನ ವಿಬಿ ಜಿ ರಾಮ್ಜಿ ಯೋಜನೆ 2025. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆ ಜಿ ರಾಮ್ಜಿ 2025. ಬದಲಾವಣೆ: 2005 ನರೇಗಾ ಮನ್ರೇಗಾ ಕಾಯ್ದೆಯ ಬದಲಿಗೆ ಹೊಸ ಆಧುನಿಕ ಶಾಸನಬದ್ಧ ಚೌಕಟ್ಟು. ಮುನ್ನೋಟ: ವಿಕಸಿತ ಭಾರತ 2047 ಗುರಿ ತಲುಪಲು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು. ಅಗತ್ಯತೆ: ಗ್ರಾಮೀಣ ಭಾರತದ ಬದಲಾದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಉದ್ಯೋಗ ನೀತಿಯ ನವೀಕರಣ. ವಿಕಸಿತ ಭಾರತದ ಖಾತ್ರಿಗಾಗಿ ರೋಜ್ಗಾರ್ ಮತ್ತು ಗ್ರಾಮೀಣ ಆಜೀವಿಕ ಮಿಷನ್ ವಿಬಿ ಜಿ ರಾಮ್ಜಿ ಯೋಜನೆ 2025 ಕಾಯ್ದೆ ಜಾರಿಗೊಳಿಸುವ ಮೂಲಕ ಗ್ರಾಮ

ಗ್ರಾಮೀಣ ಆಸ್ತಿ ಸೃಷ್ಟಿಗೆ ಬಲ ನೀಡಲು ಪ್ರತಿ ಹಣಕಾಸು ವರ್ಷದಲ್ಲಿ ಕಾನೂನಾತ್ಮಕ ಉದ್ಯೋಗ ಖಾತರಿಯನ್ನು 100 ರಿಂದ 125 ದಿನಗಳಿಗೆ ಹೆಚ್ಚಿಸುವ ನಿರ್ಣಯ. ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಪರಿಣಾಮಕಾರಿ ವಿತರಣೆಯ ಖಚಿತತೆ. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೂಲಕ ಆಡಳಿತ ವ್ಯವಸ್ಥೆಗಳನ್ನು ಆಧುನೀಕರಿಸಲಿದೆ. ಇದರಲ್ಲಿ ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ, ಕೃತಕ ಬುದ್ಧಿಮತ್ತೆ ಎಐ, ಸಮರ್ಥಿತ ವಿಶ್ಲೇಷಣೆ, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ನಾಗರಿಕ ಭಾಗವಹಿಸುವಿಕೆ ವೇದಿಕೆಗಳು. ಜಿ ರಾಮ್ಜಿ ಯೋಜನೆ 2025 ಪ್ರಮುಖ ಮಾರ್ಗಸೂಚಿಗಳು. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ 2025 ನರೇಗಾ ಯೋಜನೆಯನ್ನು ವಿಕಸಿತ ಭಾರತ 2047ಕ್ಕೆ ಅನುಗುಣವಾಗಿ ಒಂದು ಹೊಸ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಬದಲಾಯಿಸಲಾಗಿದೆ. ಗ್ರಾಮೀಣ ಕುಟುಂಬಗಳ ಆದಾಯದ ಭದ್ರತೆಯನ್ನು ಬಲಪಡಿಸಲು ಉದ್ಯೋಗ ಖಾತರಿಯನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದು ಕೂಲಿ ಉದ್ಯೋಗವನ್ನು 4 ಆದ್ಯತೆಯ ವಲಯಗಳಾಗಿ ದೀರ್ಘಕಾಲದ ಅವಶ್ಯ ಗ್ರಾಮೀಣ ಮೂಲಸೌಕರ್ಯಗಳೊಂದಿಗೆ ಸಂಯೋಜಿಸಲಾಗಿದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ವಿಕೇಂದ್ರೀಕೃತ ಯೋಜನೆಯನ್ನು ಬಲಪಡಿಸುತ್ತದೆ. ಮಾನದಂಡ ಆಧಾರಿತ ಧನಸಹಾಯ ಮತ್ತು ಕೇಂದ್ರ ಪ್ರಾಯೋಜಿತ ರಚನೆಗೆ ಬದಲಾಗುವುದು ಹೊಣೆಗಾರಿಕೆ ಮತ್ತು ಕೇಂದ್ರ ರಾಜ್ಯ ಪಾಲುದಾರಿಕೆಯನ್ನು ಸುಧಾರಿಸುತ್ತದೆ. ಪ್ರಮುಖ ಸುಧಾರಣೆಗಳು ಉದ್ಯೋಗ ದಿನಗಳ ಹೆಚ್ಚಳ. ಹಿಂದೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಾತ್ರಿ, ಈಗ ಕನಿಷ್ಠ 125 ದಿನಗಳ ಉದ್ಯೋಗ. ಪರಿಣಾಮ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಆದಾಯ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆ. ಉದ್ದೇಶ ವಲಸೆಯನ್ನು ತಡೆಗಟ್ಟುವುದು ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವುದು. ಕೃಷಿ ಪೂರಕ ಸುಧಾರಣೆ, ಕೆಲಸವಿಲ್ಲದ ಅವಧಿ ವಿಧಾನ. ಬಿತ್ತನೆ ಮತ್ತು ಕಟಾವಿನ ಹಂಗಾಮು ಸಮಯದಲ್ಲಿ ವರ್ಷಕ್ಕೆ ಒಟ್ಟು 60 ದಿನಗಳ ಕಾಲ ಕೆಲಸಕ್ಕೆ ವಿರಾಮ ಘೋಷಿಸಲು ರಾಜ್ಯಗಳಿಗೆ ಅಧಿಕಾರ. ರೈತರಿಗೆ ಲಾಭ. ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಲಭ್ಯತೆ ಖಚಿತವಾಗುತ್ತದೆ. ಕಾರ್ಮಿಕರಿಗೆ ಲಾಭ. ಉಳಿದ 305 ದಿನಗಳಲ್ಲಿ ತಮ್ಮ 125 ದಿನಗಳ ಉದ್ಯೋಗ ಹಕ್ಕನ್ನು ಚಲಾಯಿಸಬಹುದು. ಸಮತೋಲನ. ಕೃಷಿ ಉತ್ಪಾದಕತೆ ಮತ್ತು ಉದ್ಯೋಗ ಖಾತ್ರಿಯ ನಡುವೆ ಸಮನ್ವಯ. ಜಿ ರಾಮ್ಜಿ ಯೋಜನೆ ಮೂಲಕ ರೈತರಿಗೆ ಆಗುವ ಅನುಕೂಲಗಳು. ಬಿತ್ತನೆ ಮತ್ತು ಕೊಯ್ಲಿನ ಸಮಯದಲ್ಲಿ ಕಾರ್ಮಿಕರ ಲಭ್ಯತೆಯ ಖಾತರಿ. ಕೃಷಿ ಕ್ಷೇತ್ರದಲ್ಲಿನ ಕೃತಕ ಕೂಲಿ ಬೇಡಿಕೆಗೆ ತಡೆ. ನೀರಾವರಿ ಮತ್ತು ಅಂತರ್ಜಲ ಸುಧಾರಣೆ. ಉತ್ತಮ ಸಂಪರ್ಕ ಮತ್ತು ಸಂಗ್ರಹಣಾ ವ್ಯವಸ್ಥೆಯಿಂದ ಕೊಯ್ಲಿನ ನಂತರದ ನಷ್ಟಕ್ಕೆ ಕಡಿವಾಣ. ಹವಾಮಾನ ವೈಪರೀತ್ಯದಿಂದ ಬೆಳೆಗಳನ್ನು ರಕ್ಷಿಸಲು ಹವಾಮಾನ ಕೇಂದ್ರಿತ ಕಾಮಗಾರಿಗಳು. ಆದ್ಯತೆಯ 4 ಅಭಿವೃದ್ಧಿ ವಲಯಗಳು. ಜಲಭದ್ರತೆ. ಉದ್ಯೋಗವನ್ನು ಕೇವಲ ಕೂಲಿಗಾಗಿ ಸೀಮಿತಗೊಳಿಸದೆ ಉತ್ಪಾದಕ ಆಸ್ತಿ ಸೃಷ್ಟಿಯೊಂದಿಗೆ ಜೋಡಿಸಲಾಗಿದೆ. ಜಲಭದ್ರತೆ. ಚೆಕ್ ಡ್ಯಾಂ, ಕೆರೆಗಳ ಅಭಿವೃದ್ಧಿ, ಅಂತರ್ಜಲ ಮರುಪೂರಣ, ಗ್ರಾಮೀಣ ಮೂಲಸೌಕರ್ಯ, ರಸ್ತೆಗಳು ಮತ್ತು ಸಂಪರ್ಕ ಸೇವೆಗಳ ಬಲವರ್ಧನೆ, ಜೀವನೋಪಾಯ ಮತ್ತು ಮೂಲಸೌಕರ್ಯ, ಸಂಗ್ರಹಣಾ ಕೇಂದ್ರಗಳು ಮತ್ತು ಉತ್ಪಾದನಾ ಆಸ್ತಿಗಳ ಸೃಷ್ಟಿ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಪರಿಸರದ ವೈಪರೀತ್ಯ ತಗ್ಗಿಸುವ ವಿಶೇಷ ಕಾಮಗಾರಿಗಳು. ವಿಕಸಿತ ಭಾರತದ ಖಾತ್ರಿಗಾಗಿ ವಿಜಿ ರಾಮ್ಜಿ ಯೋಜನೆ 2025 ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಬೆಂಬಲ. ಯೋಜನೆ ಮತ್ತು ಅನುಷ್ಠಾನದಲ್ಲಿ ಪಾಲ್ಗೊಳ್ಳುವಿಕೆಗಾಗಿ ಪ್ರಾಥಮಿಕ ಸಂಸ್ಥೆಯಾಗಿ ಗ್ರಾಮ ಪಂಚಾಯಿತಿಗಳಿಗೆ ಬೆಂಬಲ. ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮರ್ಪಕ ವೃತ್ತಿಪರ ಮತ್ತು ತಾಂತ್ರಿಕ ಸಾಮರ್ಥ್ಯದ ಬಲ. ವಿಕೇಂದ್ರೀಕರಣ ಮತ್ತು ಪಂಚಾಯಿತಿಗಳ ಪಾತ್ರ. ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಗ್ರಾಮಸಭೆಗಳಲ್ಲಿ ಯೋಜನೆಗಳಿಗೆ ರೂಪುರೇಷೆ. ಅಧಿಕಾರ. ಕನಿಷ್ಠ 50% ಕಾಮಗಾರಿಗಳನ್ನು ಗ್ರಾಮ ಪಂಚಾಯಿತಿಗಳೇ ಅನುಷ್ಠಾನಗೊಳಿಸಬೇಕು. ಡಿಜಿಟಲ್ ಸಂಯೋಜನೆ, ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವೇದಿಕೆಗಳೊಂದಿಗೆ ಯೋಜನೆಗಳ ಜೋಡಣೆ. ಹೊಸ ಹಣಕಾಸು ಮತ್ತು ಆಡಳಿತಾತ್ಮಕ ಚೌಕಟ್ಟು. ಹಂಚಿಕೆ ಅನುಪಾತ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60:40. ಈಶಾನ್ಯ ಹಿಮಾಲಯ ರಾಜ್ಯಗಳಿಗೆ 90:10. ಶಾಸಕಾಂಗವಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಪೂರ್ಣ ಕೇಂದ್ರ ಧನಸಹಾಯ. ಆಡಳಿತಾತ್ಮಕ ವೆಚ್ಚ 6%-9% ಹೆಚ್ಚಳ. ಬಳಕೆ. ಸಿಬ್ಬಂದಿ ನೇಮಕ, ತರಬೇತಿ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು. ಲಾಭ. ಮುನ್ಸೂಚಿತ ನಿಧಿ ಹಂಚಿಕೆಯಿಂದ ರಾಜ್ಯಗಳಿಗೆ ಉತ್ತಮ ಬಜೆಟ್ ನಿರ್ವಹಣೆ ಸಾಧ್ಯ. ಗರಿಷ್ಠ ಉತ್ಪಾದನೆಗೆ ಸಕಾಲದಲ್ಲಿ ಬಿತ್ತನೆ ಮತ್ತು ಕೊಯ್ಲು. ಬಿಡುವಿಲ್ಲದ ಕೃಷಿ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸುವುದು. ಗರಿಷ್ಠ ಗ್ರಾಮೀಣ ಉತ್ಪಾದನೆಗಾಗಿ ಸಕಾಲದಲ್ಲಿ ಬಿತ್ತನೆ ಮತ್ತು ಕೊಯ್ಲು. ಗ್ರಾಮೀಣ

0: ಜೀವನೋಪಾಯದ ಮೂಲವಾಗಿರುವ ಕೃಷಿಯ ಅಗತ್ಯಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದು. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಡಿಜಿಟಲ್ ಆಡಳಿತ, ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಕೃತಕ ಬುದ್ಧಿಮತ್ತೆ, ಎಐ ಮೂಲಕ ಅಕ್ರಮಗಳ ಪತ್ತೆ, ವೇತನ ಪಾವತಿ, ಕೆಲಸ ಮುಗಿದ 15 ದಿನದ ಒಳಗೆ ನೇರ ನಗದು ವರ್ಗಾವಣೆ, ಡಿಬಿಟಿ, ನಿರುದ್ಯೋಗ ಭತ್ತೆ, ಕೆಲಸ ಕೋರಿದ 15 ದಿನಗಳಲ್ಲಿ ಉದ್ಯೋಗ ನೀಡದಿದ್ದರೆ ಸರ್ಕಾರದಿಂದ ಕಡ್ಡಾಯ ಭತ್ಯೆ, ಸಾಮಾಜಿಕ ಪರಿಶೋಧನೆ, ಪ್ರತಿ 6 ತಿಂಗಳಿಗೊಮ್ಮೆ ಗ್ರಾಮಸಭೆಗಳ ಮೂಲಕ ಕಡ್ಡಾಯ ತಪಾಸಣೆ, ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಕೇವಲ ಉದ್ಯೋಗ ನೀಡುವ ಯೋಜನೆಯಲ್ಲ, ಇದು ಗ್ರಾಮೀಣ ಭಾರತದ ಸಮಗ್ರ ಅಭಿವೃದ್ಧಿಯ ಮಂತ್ರ. ಇದು ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಉತ್ಪಾದಕ ಆಸ್ತಿ ಸೃಷ್ಟಿಯ ಮೇಲೆ ಕೇಂದ್ರೀಕರಿಸಿದೆ. ಅಂತಿಮ ಗುರಿ ಸಮೃದ್ಧ, ಸ್ವಾವಲಂಬಿ ಮತ್ತು ವಿಕಸಿತ ಗ್ರಾಮೀಣ ಭಾರತ 2047 ಸಾಧಿಸುವ ಉದ್ದೇಶವನ್ನು ಹೊಂದಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ವಿಬಿಜಿ ರಾಮ್ಜಿ ಯೋಜನೆ ಪ್ರಸಾರವಾಯಿತು. ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯಾದ್ಯಂತ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕುಹು ಕುಹು ಕೂಗಿ.
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಆಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ವಾರ್ತೆಗಳ ವಿವರ. ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಆರಂಭಗೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಇದೇ ಮೊದಲ ಬಾರಿಗೆ ಈ ಜಾಗತಿಕ ಸಮಾವೇಶ ನಡೆಯುತ್ತಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಮಾವೇಶವನ್ನು ಜಂಟಿಯಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ವರ್ತುಲ ಆರ್ಥಿಕತೆಯ ತತ್ವಗಳನ್ನು ಸುಸ್ಥಿರ

ಅಭಿವೃದ್ಧಿಯ ಭಾಗವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧವಾಗಿದೆ. ವಿಸ್ತರಿತ ಉತ್ಪಾದಕರ ಹೊಣೆಗಾರಿಕೆ ನಿಯಮಗಳು ಮತ್ತು ಮಿಷನ್ ಲೈಫ್ ಸೇರಿದಂತೆ ಹಲವು ಉಪಕ್ರಮಗಳು ಭಾರತದ ವರ್ತುಲ ಆರ್ಥಿಕತೆಯತ್ತ ಸಾಗುವಿಕೆಯಲ್ಲಿ ಪ್ರಮುಖ ಹೆಜ್ಜೆಗಳಾಗಿವೆ ಎಂದು ಅವರು ಹೇಳಿದ್ದಾರೆ. ಎರಡು ದಿನಗಳ ವೇದಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ, ಹಸಿರು ಇಂಧನ, ಸುಸ್ಥಿರ ಹಣಕಾಸು, ಆಡಳಿತ ಮತ್ತು ನವೋದ್ಯಮ ಕ್ಷೇತ್ರಗಳ ಕುರಿತು ನಾಲ್ಕು ಪೂರ್ಣ ಅವಧಿಯ ಅಧಿವೇಶನಗಳು ಹಾಗೂ 16 ವಿಷಯಾಧಾರಿತ ಅಧಿವೇಶನಗಳು ನಡೆಯಲಿವೆ. 125 ಹೆಚ್ಚು ಪ್ರದರ್ಶಕರು ಭಾಗವಹಿಸುವ ಅಂತಾರಾಷ್ಟೀಯ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ.

0: ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಸಾರೆಂ ವಿಶ್ವೇಶ್ವರಯ್ಯ ಅವರು 1861ರ ಸೆಪ್ಟೆಂಬರ್ 15ರಂದು ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912ರಿಂದ 1918ರವರೆಗೆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಅವರು ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ದಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರೆಂ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿ, ರಾಷ್ಟ್ರ ನಿರ್ಮಾಣದ ಅವರ ದೂರದೃಷ್ಟಿ ಸದಾ ಸ್ಫೂರ್ತಿದಾಯಕವಾಗಿದೆ, ಉತ್ತಮ ಭವಿಷ್ಯಕ್ಕಾಗಿ ನಿರ್ಮಾಣ, ನಾವೀನ್ಯತೆ ಮತ್ತು ಪರಿಹಾರಗಳನ್ನು ಒದಗಿಸುವ ಇಂಜಿನಿಯರ್ಗಳ ಕೊಡುಗೆಯನ್ನು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ವಿಶ್ವೇಶ್ವರಯ್ಯ ಅವರ ರಾಷ್ಟ್ರ ನಿರ್ಮಾಣದ ಕೊಡುಗೆಯನ್ನು ಸ್ಮರಿಸಿ ಎಲ್ಲ ಅಭಿಯಂತರರಿಗೆ ಶುಭಾಶಯ ಕೋರಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಹಾಗೂ ಖಾಸಗಿ ಉದ್ಯಮ ರಂಗದ ಜಂಟಿ ಸಹಭಾಗಿತ್ವವು ಭಾರತವನ್ನು ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಬಲ್ಲದು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಿಮರ್ಶ್ 2026 ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷಿಪಣಿಗಳು, ಯುದ್ದ ವಿಮಾನಗಳು ಹಾಗೂ ಕೃತಕ ಬುದ್ದಿಮತ್ತೆಯವರೆಗೆ ಡಿಆರ್ಡಿಒ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದರು. ರಕ್ಷಣಾ ವಲಯದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಲು ಕೇವಲ ಸರ್ಕಾರ ಅಥವಾ ಡಿಆರ್ಡಿಒ ಪ್ರಯತ್ನಗಳಷ್ಟೇ ಸಾಲದು, ಖಾಸಗಿ ಉದ್ಯಮ ರಂಗದ ಸಹಯೋಗ ಅತ್ಯಗತ್ಯ ಎಂದು ಸಚಿವರು ಒತ್ತಿ ಹೇಳಿದರು. ಮೇಕ್ ಇನ್ ಇಂಡಿಯಾ, ಐಡೆಕ್ಸ್ ಯೋಜನೆಗಳು ಹಾಗೂ ರಕ್ಷಣಾ ಆಯವ್ಯಯದ ಶೇಕಡಾ 25ರಷ್ಟನ್ನು ಖಾಸಗಿ ವಲಯಕ್ಕೆ ಮೀಸಲಿಟ್ಟಿರುವುದು ಭಾರತವನ್ನು ಆಮದು ಮುಕ್ತಗೊಳಿಸಿ ಸ್ವಾವಲಂಬಿಯನ್ನಾಗಿ ಮಾಡಲು ಕೈಗೊಂಡ ನಿರ್ಣಾಯಕ ಕ್ರಮವಾಗಿದೆ ಎಂದು ಅವರು ವಿವರಿಸಿದರು. ಪ್ರಜಾಪ್ರಭುತ್ವ ಭಾರತಕ್ಕೆ ಹೊಸದಲ್ಲ, ದೇಶದ ಪ್ರಾಚೀನ ನಾಗರಿಕತೆಯಲ್ಲಿ ಅದರ ಆಳವಾದ ಬೇರುಗಳಿವೆ ಎಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ಸಭಾ ಮತ್ತು ಸಮಿತಿ ಸೇರಿದಂತೆ ಪ್ರಾಚೀನ ಸಭೆಗಳು ಚರ್ಚೆ, ಸಮಾಲೋಚನೆ ಹಾಗೂ ಸಾಮೂಹಿಕ ನಿರ್ಧಾರಕ್ಕೆ ಮಹತ್ವ ನೀಡಿದ್ದವು ಎಂದು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ಕೇವಲ ಚುನಾವಣೆಗಳಿಗೆ ಸೀಮಿತವಲ್ಲ, ಸಂವಾದ, ಜನರ ಭಾಗವಹಿಸುವಿಕೆ, ವೈವಿಧ್ಯತೆಗೆ ಗೌರವ ಮತ್ತು ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನು ಒಳಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಕೆನಡಾ ನಡುವೆ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಕುರಿತ 4ನೇ ಸುತ್ತಿನ ಮಾತುಕತೆ ನವದೆಹಲಿಯಲ್ಲಿ ಆರಂಭವಾಗಿದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ಹೆಚ್ಚಿಸುವ ಗುರಿಯನ್ನು ಎರಡೂ ದೇಶಗಳು ಹೊಂದಿವೆ. ನಿನ್ನೆ ಆರಂಭಗೊಂಡಿರುವ 5 ದಿನಗಳ ಮಾತುಕತೆ ಇದೇ 18ರವರೆಗೆ ನಡೆಯಲಿದ್ದು, ಸರಕು ಮತ್ತು ಸೇವೆಗಳ ವ್ಯಾಪಾರ ನಿಯಮಗಳು ಹಾಗೂ ತಾಂತ್ರಿಕ ವ್ಯಾಪಾರ ಅಡೆತಡೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. 2025-26ರಲ್ಲಿ ಭಾರತ ಕೆನಡಾ ದ್ವಿಪಕ್ಷೀಯ ವ್ಯಾಪಾರ ಶೇಕಡಾ 8.22ರಷ್ಟು ಇಳಿಕೆಯಾಗಿ 7.95 ಬಿಲಿಯನ್ ಡಾಲರ್ಗೆ ತಲುಪಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ದೂರದರ್ಶನ ಇಂದು 67ನೇ ಸಂಸ್ಥಾಪನಾ ದಿನ ಆಚರಿಸುತ್ತಿದೆ. 1959ರಲ್ಲಿ ಆಕಾಶವಾಣಿಯ ಪ್ರಾಯೋಗಿಕ ದೂರದರ್ಶನ ಸೇವೆಯಾಗಿ ಆರಂಭಗೊಂಡ ದೂರದರ್ಶನ ದಶಕಗಳ ಅವಧಿಯಲ್ಲಿ ಮಾಹಿತಿ ಪ್ರಸಾರ, ಸಂಸ್ಕೃತಿ ಸಂರಕ್ಷಣೆ ಹಾಗೂ ರಾಷ್ಟೀಯ ಏಕತೆಗೆ ಮಹತ್ವದ ವೇದಿಕೆಯಾಗಿ ಬೆಳೆದಿದೆ. ಉಪಗ್ರಹ ಮತ್ತು ನೇರ ಪ್ರಸಾರ ಸೇವೆಗಳ ಮೂಲಕ ದೇಶದ ಬಹುತೇಕ ಎಲ್ಲ ಜನರನ್ನು ತಲುಪುತ್ತಿದೆ. 1959ರ ಸೆಪ್ಟೆಂಬರ್ 15ರಂದು ಅಂದಿನ ರಾಷ್ಟ್ರಪತಿ ಡಾ ರಾಜೇಂದ್ರ ಪ್ರಸಾದ್ ಅವರು ದೂರದರ್ಶನದ ಮೊದಲ ಪ್ರಸಾರಕ್ಕೆ ಚಾಲನೆ ನೀಡಿದರು. 1976ರ ಏಪ್ರಿಲ್ 1ರಂದು ಆಕಾಶವಾಣಿಯಿಂದ ಪ್ರತ್ಯೇಕಗೊಂಡು ದೂರದರ್ಶನ ಕಾರ್ಯಾಚರಣಾ ಸ್ವಾಯತ್ತತೆ ಪಡೆದುಕೊಂಡಿತ್ತು. 1982ರಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದ ಸಂದರ್ಭದಲ್ಲಿ ವರ್ಣಭರಿತ ಪ್ರಸಾರ ಆರಂಭಗೊಂಡಿದ್ದು ದೂರದರ್ಶನದ ವೀಕ್ಷಕರ ಸಂಖ್ಯೆ ಮತ್ತು ಜನಪ್ರಿಯತೆಯಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಯಿತು. 1997ರಲ್ಲಿ ಪ್ರಸಾರ ಭಾರತಿಯನ್ನು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಿದ ಬಳಿಕ ಆಕಾಶವಾಣಿಯೊಂದಿಗೆ ಸಾರ್ವಜನಿಕ ಪ್ರಸಾರದ ಏಕೀಕೃತ ವ್ಯವಸ್ಥೆಯಡಿ ದೂರದರ್ಶನ ಮತ್ತಷ್ಟು ವಿಸ್ತರಿಸಿತು.

0: 35 ಉಪಗ್ರಹ ವಾಹಿನಿಗಳು ಮತ್ತು 66 ಸ್ಟುಡಿಯೋ ಕೇಂದ್ರಗಳ ಮೂಲಕ 24ಕ್ಕೂ ಹೆಚ್ಚು ಭಾಷೆಗಳು ಹಾಗೂ ವಿವಿಧ ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಇಂದಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡು ದೂರದರ್ಶನ ವೀಕ್ಷಕರ ಮನದಾಳದಲ್ಲಿ ಛಾಪು ಮೂಡಿಸುತ್ತಿದೆ. ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದನ್ನು ಸ್ಥಗಿತಗೊಳಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾದ ಇಂಧನ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ನಡೆಸುವುದನ್ನು ಉಕ್ರೇನ್ ನಿಲ್ಲಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಕರೆ ನೀಡಿದ್ದಾರೆ. ಇಂತಹ ದಾಳಿಗಳು ಇಂಧನ ಕೊರತೆಗೆ ಕಾರಣವಾಗುವುದರ ಜೊತೆಗೆ ಜಾಗತಿಕ ಇಂಧನ ಮಾರುಕಟ್ಟೆಗಳ ಮೇಲೆ ಒತ್ತಡ ಹೆಚ್ಚಿಸುತ್ತಿವೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಉಕ್ರೇನ್ನ ಪ್ರಮುಖ ಮೂಲಸೌಕರ್ಯಗಳ ಮೇಲೆ ರಷ್ಯಾ ದಾಳಿ ನಡೆಸುವುದಿಲ್ಲ ಎಂದು ಖಾತರಿ ದೊರೆತರೆ ರಷ್ಯಾ ಪ್ರದೇಶದ ಮೇಲಿನ ದಾಳಿಗಳನ್ನು ಸ್ಥಗಿತಗೊಳಿಸಲು ಉಕ್ರೇನ್ ಸಿದ್ದವಿದೆ ಎಂದು ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಮಾನವ ಹಕ್ಕುಗಳ ಮಂಡಳಿಯು ರಾವಲಾಕೋಟ್, ಪೂಂಚ್ ಮತ್ತು ಸುದ್ನೋತಿ ಜಿಲ್ಲೆಗಳಲ್ಲಿ ಮುಂದುವರೆದಿರುವ ಪ್ರತಿಭಟನೆ ಹಾಗೂ ಅಶಾಂತಿ ಕುರಿತು ಕಳವಳ ವ್ಯಕ್ತಪಡಿಸಿದೆ. ಪ್ರತಿಭಟನೆಗಳು 100 ದಿನಗಳನ್ನು ಪೂರ್ಣಗೊಳಿಸಿದ್ದು ಇದರಿಂದ ಆ ಪ್ರದೇಶದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ. ಮಾತುಕತೆ ಆರಂಭಿಸುವಲ್ಲಿ ಮತ್ತಷ್ಟು ವಿಳಂಬವಾದರೆ ಸಾರ್ವಜನಿಕರಲ್ಲಿ ಅಸಮಾಧಾನ ಮತ್ತು ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಮಂಡಳಿ ಹೇಳಿದೆ. ಪಾಕಿಸ್ತಾನ ಸರ್ಕಾರ ಹಾಗೂ ಸಂಬಂಧಪಟ್ಟ ಎಲ್ಲರೂ ತಕ್ಷಣ ಮಾತುಕತೆ ಆರಂಭಿಸಿ ಸಂಯಮ ವಹಿಸುವಂತೆ ಮತ್ತು ಶಾಂತಿಯುತ ಹಾಗೂ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಮಂಡಳಿ ಮನವಿ ಮಾಡಿದೆ. ವೈಜ್ಞಾನಿಕ ಸಂಶೋಧನಾ ಲೇಖನಗಳನ್ನು ಆಸಕ್ತಿದಾಯಕ ಹಾಗೂ ಸುಲಭವಾಗಿ ಅರ್ಥವಾಗುವ ಕಿರು ವಿಡಿಯೋಗಳಾಗಿ ಪರಿವರ್ತಿಸಲು ಸಿಎಸ್ಐಆರ್ನ ರಾಷ್ಟೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ನೂತನ ಉಪಕ್ರಮವನ್ನು ಅಳವಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಪುರುಷರ ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲ್ಲಿದೆ. ಸರಣಿಯ 3ನೇ ಪಂದ್ಯ ಇದೇ 17ರಂದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತ ರತ್ನ ಸಾರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಅಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ಶಶಾಂಕ್ ಶೇಷಗಿರಿ ಅವರ ಕಂಠದಲ್ಲಿ ರಾಜರು ಉಚಿತರಿಂದ ಇದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ ಇದಾಗಿತ್ತು. ಸಂಗೀತ ಶ್ರೀಧರ್ ವಿ ಸಂಭ್ರಮ್. ಜಲ್ಸ ಚಿತ್ರದ ಹಾಡು ಸಂಗೀತ ರವೀಂದ್ರನಾಥ್ ಅವರ ಕಂಠದಲ್ಲಿ. ಕವಿರಾಜ್ ಅವರ ಸಾಹಿತ್ಯ ವೀರ್ ಸಮರ್ಥ್ ಅವರ ಸಂಗೀತ.

ನಮ್ಮೂರ ಹೈಕಳು ಚಿತ್ರದಿಂದ ಇದಾಗಿದ್ದೇನೆ ಕೇಳ್ತಾ ಇದ್ದೀರಾ, ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಶ್ರೀರಾಮ್ ಅವರ ಕಂಠದಲ್ಲಿ. ಪ್ರಸನ್ನ ಶೆಟ್ಟಿಯವರ ಗೀತ ರಚನೆ ಇದು, ಶಕೀಲ್ ಅಹಮದ್ ಅವರ ಸಂಗೀತ ನಿರ್ದೇಶನ ಇದೆ. ರಾಜೇಶ್ ಕೃಷ್ಣನ್ ಅವರ ಜೊತೆ ಧ್ವನಿಯಾಗಿದ್ದಾರೆ ಅನುರಾಧ ಭಟ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಅನ್ವೇಷ್ ಹಾಗೂ ಸಂದೀಪ್ ಬನಶಂಕರ್ ಅವರ ಕಂಠದಲ್ಲಿ ಏನೆಂದು ಹೆಸರಿಡಲಿ ಈ ಚಿತ್ರದ ಹಾಡು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಶ್ವೇತಾ ಮೋಹನ್ ಹಾಗೂ ಕಾರ್ತಿಕ್ ಹಾಡಿರುವ ಮಾರ್ಚ್ 22 ಈ ಚಿತ್ರದ ಹಾಡು.

ರಾಜಗೋಪಾಲನ್, ಮಾನಸಹೊಳ್ಳ ಹಾಗೂ ಸಂಗಡಿಗರು ಹಾಡಿರುವ ಲೇ ಚಿತ್ರದ ಹಾಡು. ಪದ ಜೋಡಣೆ ವಚನ್ ಶ್ರೀರಾಮ್, ರಾಗ ಜೋಡಣೆ ಆನಂದ್ ರಾಜವಿಕ್ರಮ್.

ವೈರಾಜಿತ್ರಿಂದ ಇದಾಗಿ ದಿನ ಕೇಳ್ತಾ ಇದ್ದೀರಾ. ಸಂತೋಷ್ ವೆಂಕಿ ಅವರ ಕಂಠದಲ್ಲಿ ಕಿನಾಲ್ ರಾಜ್ ಅವರ ಸಾಹಿತ್ಯವಿದು, ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಇದು.

ಆಪರೇಷನ್ ಅಲವೇಲಮ್ಮ ಚಿತ್ರದ ಗೀತೆಯನ್ನ ಇದುವರೆಗೂ ಕೇಳಿದ್ರಿ. ಜುದಾ ಸ್ಯಾಂಡಿಯವರು ಸಂಗೀತವನ್ನ ನೀಡಿ ಶ್ರೇಯಾ ಸುಂದರ್ ಅಯ್ಯರ್, ಅಭಿನಂದನ್ ಮಹಿಷಾಲೆ ಅವರ ಜೊತೆ ಧ್ವನಿಯಾಗಿದ್ರು. ಈ ಒಂದು ಗೀತೆಯ ರಚನೆ ಪವನ್ ಕೆಬಿ ಅವರದಾಗಿತ್ತು.

ಟಿಪ್ಪು ಅವರ ಗಂಟದಲ್ಲಿ ಒನ್ಸ್ ಮೋರ್ ಕೌರವ ಈ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕೆ ಕಲ್ಯಾಣ್ ಅವರ ಗೀತ ರಚನೆ ಇದು, ಶ್ರೀಧರ್ ವಿ ಸಂಭ್ರಮ್ ಅವರ ರಾಗ ಜೋಡಣೆ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026 ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಮುಂದಿನ ವರ್ಷದಿಂದ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯ ದೇಶಕ್ಕೆ ಮಾದರಿಯಾಗಿದ್ದು ಕರ್ನಾಟಕಕ್ಕೂ ಅವರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಬರಗಾಲದ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ಅರ್ಥವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಜನರನ್ನು ಮಾನಸಿಕವಾಗಿ ಸಿದ್ಧಪಡಿಸಿ ಕುಡಿಯುವ ನೀರಿನ ಪೂರೈಕೆಗೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕಾಗಿ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ನಾಯಕರು ಜನರನ್ನು ಪ್ರಚೋದನೆ ಮಾಡುವ ಕೆಲಸ ಮಾಡುತ್ತಿದ್ದು ರಾಜ್ಯಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯ ತನ್ನ ವೈವಿಧ್ಯಮಯ ಪ್ರವಾಸೋದ್ಯಮ ಆಕರ್ಷಣೆಗಳನ್ನು ಪ್ರದರ್ಶಿಸುತ್ತಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಕರ್ನಾಟಕ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದರು. ಯುಎಇ ಮೂಲದ ಪ್ರವಾಸೋದ್ಯಮ ಕಂಪನಿಗಳೊಂದಿಗೆ ದುಂಡುಮೇಜಿನ ಸಂವಾದ ನಡೆಸಿ ಕರ್ನಾಟಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮಾರ್ಗಗಳ ಕುರಿತು ಚರ್ಚಿಸಿದರು. ಮಳಿಗೆಯಲ್ಲಿ ರಾಜ್ಯದ ಪರಂಪರೆ, ಸಂಸ್ಕೃತಿ, ಭೂದೃಶ್ಯಗಳು ಹಾಗೂ ಪ್ರವಾಸೋದ್ಯಮ ಅನುಭವಗಳನ್ನು ಪ್ರದರ್ಶಿಸಲಾಯಿತು. ಮೈಸೂರು, ಹಂಪಿ, ಬಾದಾಮಿ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳ ಪ್ರವಾಸಿ ತಾಣಗಳ ಬಗ್ಗೆ ಸಚಿವರು ಬೆಳಕು ಚೆಲ್ಲಿದ್ದಾರೆ. ಎಟಿಎಂ ದುಬೈ ಮೂಲಕ ಕರ್ನಾಟಕವನ್ನು ಜಾಗತಿಕ ಪ್ರವಾಸೋದ್ಯಮ ಸಮುದಾಯಕ್ಕೆ ಪರಿಚಯಿಸಿ ಹೆಚ್ಚಿನ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಆಕರ್ಷಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಪ್ರವಾಸೋದ್ಯಮ ಕ್ಷೇತ್ರದ ಪ್ರಮುಖ ವಾರ್ಷಿಕ ವ್ಯಾಪಾರ ಮೇಳವಾದ ಇದು ಜಾಗತಿಕ ಪ್ರವಾಸೋದ್ಯಮ ವೃತ್ತಿಪರರಿಗೆ ವ್ಯಾಪಾರ ವೇದಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತ ನಿರ್ಣಾಯಕ ಆಡಳಿತ, ವೇಗದ ಆರ್ಥಿಕ ಬೆಳವಣಿಗೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿಯವರ 25 ವರ್ಷಗಳ

0: ಸಾರ್ವಜನಿಕ ಸೇವೆ ಹಾಗೂ ಆಡಳಿತವನ್ನು ಸ್ಮರಿಸಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜನಸೇವೆಯೇ ಪ್ರಭು ಸೇವೆ ಎಂಬ ಧ್ಯೇಯದೊಂದಿಗೆ ಬಿಜೆಪಿ, ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಉದ್ಘಾಟಿಸಿದರು. ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಸಭಿಕರ ಜತೆ ಸಂವಿಧಾನ ಪೀಠಕ್ಕೆ ಓದಿ ಯುವ ಸಂಸತ್ ಸಭೆ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಶಿವರಾಜ್ ತಂಗಡಗಿ, ರಿಜ್ವಾನ್ ಹರ್ಷದ್, ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ 2026ರ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಕಲಬುರಗಿ ನಗರದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ, ಸಂಗೀತ, ನೃತ್ಯ ಹಾಗೂ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸ, ಕಲೆ, ಸಂಸ್ಕೃತಿ, ಪರಂಪರೆ ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಜನರೊಂದಿಗೆ ಸಂಭ್ರಮಿಸುವ ಉದ್ದೇಶದಿಂದ ಕಲಬುರಗಿ ನಗರದ ವಿವಿಧ ವೇದಿಕೆಗಳಲ್ಲಿ 2 ದಿನಗಳ ಕಾಲ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಪ್ಪನಕೆರೆಯಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 9:30ರವರೆಗೆ ಪ್ರತಿ 30 ನಿಮಿಷಕ್ಕೊಮ್ಮೆ ಧ್ವನಿ ಬೆಳಕು ಕಾರ್ಯಕ್ರಮ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಸಾವನ್ನಪ್ಪಿದ್ದಾರೆ. ಸಚಿವ ಸಿ ಪುಟ್ಟರಂಗಶೆಟ್ಟಿ ಇಂದು ಅವರ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿ ಉಳಿದ 15 ಲಕ್ಷ ಪರಿಹಾರವನ್ನು ಶೀಘ್ರವೇ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಮಾಸಿಕ 4,000 ಹಣದ ಜೊತೆಗೆ ಡಿ ಗ್ರೂಪ್ ಉದ್ಯೋಗ ನೀಡುವ ಭರವಸೆ ನೀಡಿದ್ದಾರೆ. ಬಳಿಕ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಾಧಿಕಾರಿಗಳಿಗೆ ನರಹಂತಕ ಹುಲಿಯನ್ನು ಕೂಡಲೇ ಸೆರೆ ಹಿಡಿಯುವಂತೆ ಸೂಚಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಎಷ್ಟು ಹುಲಿಗಳಿವೆ ಎಂಬುದನ್ನು ಗುರುತಿಸಿ ಆದಷ್ಟು ಬೇಗ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿ ಸೆರೆ ಹಿಡಿಯುವಂತೆ ನಿರ್ದೇಶನ ನೀಡಿದ್ದಾರೆ. ಈಗಾಗಲೇ ಆಯಕಟ್ಟಿನ ಸ್ಥಳದಲ್ಲಿ ಅರಣ್ಯ ಇಲಾಖೆ ಕೊಟ್ಟಿಗೆ ಮಾದರಿ ಬೋನಿಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದು ಡ್ರೋನ್ ಕ್ಯಾಮರಾ ಮೂಲಕವೂ ಹುಲಿ ಪತ್ತೆಗೆ ಕ್ರಮ ವಹಿಸಲಾಗಿದೆ. ಮೀನುಗಾರಿಕೆ ಹಾಗೂ ಬಂದರು ಸಚಿವ ಕೆಎಸ್ ಬಸವಂತಪ್ಪ ಇಂದು ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ದಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಸಾಗರಮಾಲಾ ಯೋಜನೆಯಡಿ ಕಾರವಾರ ಬಂದರು ವಿಸ್ತರಣೆ ಸೇರಿದಂತೆ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಬಂದರಿನ ಪ್ರಸ್ತುತ ಸ್ಥಿತಿ, ಅಭಿವೃದ್ದಿ ಯೋಜನೆಗಳು ಹಾಗೂ ಸ್ಥಳೀಯ ಮೀನುಗಾರರ ಸಮಸ್ಯೆಗಳ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಸಾಗರಮಾಲಾ ಯೋಜನೆಯಡಿ ಬಂದರು ವಿಸ್ತರಣೆ ಕಾಮಗಾರಿಗಳಿಂದ ಸ್ಥಳೀಯ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಬಂದರು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಬಂದರು ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯಲ್ಲಿ 2,315 ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಮೂರ್ತಿ ವಿಸರ್ಜನೆ ಮೆರವಣಿಗೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲದಂತೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 21 ಅತಿ ಸೂಕ್ಷ್ಮ, 350 ಸೂಕ್ಷ್ಮ ಹಾಗೂ 1,934 ಸಾಧಾರಣ ಪ್ರದೇಶಗಳೆಂದು ಗುರುತಿಸಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾ, ವಾಚ್ ಟವರ್, ಪಿಎ ವ್ಯವಸ್ಥೆ ಹಾಗೂ ಲೈಟಿಂಗ್ ವ್ಯವಸ್ಥೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ಜಿಬಿಎನ 5 ನಗರಪಾಲಿಕೆಗಳಲ್ಲಿ ನಿನ್ನೆ ಒಟ್ಟು 1,84,000 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಕೇಂದ್ರ ನಗರಪಾಲಿಕೆಯಲ್ಲಿ 28,000

0: 1860, ಪೂರ್ವ ನಗರ ಪಾಲಿಕೆಯಲ್ಲಿ 8460, ಉತ್ತರ ನಗರ ಪಾಲಿಕೆಯಲ್ಲಿ 16857, ದಕ್ಷಿಣ ನಗರ ಪಾಲಿಕೆಯಲ್ಲಿ 10372, ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 120,000 ಅಧಿಕ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಎರಡನೇ ಹಂತದಲ್ಲಿ ಸಾಂಸ್ಕೃತಿಕ ನಗರಿಗೆ ಆಗಮಿಸಿರುವ 3 ದಸರಾ ಆನೆಗಳ ತೂಕ ಪರೀಕ್ಷೆಯನ್ನು ಇಂದು ತೂಕ ಮಾಪನ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಬಾರಿಯ ತೂಕ ಪರೀಕ್ಷೆಯಲ್ಲಿ ಗಜಪಡೆಯ ಹೊಸ ಸದಸ್ಯ ಸುಗ್ರೀವ ಆನೆ ಎಲ್ಲರ ಗಮನ ಸೆಳೆದಿದ್ದು ತೂಕದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ. ಸುಗ್ರೀವ ಆನೆ ಬರೋಬ್ಬರಿ 5850 ಕೆಜಿ ತೂಕುವ ಮೂಲಕ ದಸರಾ ಆನೆಗಳ ಪೈಕಿ ಅತ್ಯಂತ ಭಾರವಾದ ಆನೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಚೈತ್ರ 3295 ಕೆಜಿ, ರೂಪ ಆನೆ 3260 ಕೆಜಿ ತೂಕವಿದೆ. ಮೊದಲನೇ ತಂಡದಲ್ಲಿ ಬಂದಿರುವ ಶ್ರೀಕಂಠ ಆನೆಯು 5790 ಕೆಜಿ ತೂಕ ಹೊಂದಿತ್ತು. ಇದೀಗ ಎರಡನೇ ಹಂತದಲ್ಲಿ ಆಗಮಿಸಿದ ಸುಗ್ರೀವ ಶ್ರೀಕಂಠನಿಗಿಂತ 60 ಕೆಜಿ ಹೆಚ್ಚಿರುವ ಮೂಲಕ ಶ್ರೀಕಂಠ ಆನೆಯನ್ನೇ ಹಿಂದಿಕ್ಕಿ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದೆ. ಆನೆಗಳ ಆರೋಗ್ಯ, ಬಲ ಹಾಗೂ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಸಾಮರ್ಥ್ಯವನ್ನು ಅಳೆಯಲು ಈ ತೂಕ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿದೆ. ಎಲ್ಲ ಆನೆಗಳು ಸಂಪೂರ್ಣ ಆರೋಗ್ಯದಿಂದ ಇವೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋಂ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆಟ್ ತುಮ್ ಕನ್ನಡ ಮೇ ವಿಘ್ನೇಶ್.
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ್ ಉಪನ್ಯಾಸ್ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ

0: बड़ी आसानी से समझ जो है नहीं आता इसे कन्नड़ में सीता
1: गद्य पद्य क्षेत्र विशाल ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು. ಹಿಂದಿ ದೋಹೊಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
0: ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೊನೆ ದೋಹೊಂಕಿ ರಚನಾಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೆ ಖೂಬ್ ಸಜಾಯ ಹೈ ಸಂವಾರ ಹೈ. ಇನ್ ಕವಿಯೋನೆ ಅಪನೆ ದೋಹೊಂಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ ಇಸೆ ಕನ್ನಡ ಮೇ ಸೀತಾ.
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
0: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
0: ಸರಿ,
2: ದೋಹಂಕೆ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
0: ವೈಸೆ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ ಇಸ್ಕೆ ಚಾರ್ ಚರಣ ಹೋತೆ ಹೈ ಪ್ರಥಮ ಔರ್ ತೃತೀಯ ಚರಣೋ ಮೇ ತೆರೆ ತೇತ್ರ ಮಾತ್ರಾಯೇ ಹೋತಿ ಹೈ ತೋ ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರಾಯೇ ಹೋತಿ ಹೈ ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೇ ಹೋತಿ ಹೈ ದೋನೋ ಪಂಕ್ತಿಯೋ ಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ ಇಸೆ ತುಮ್ ಕನ್ನಡ ಮೇ ಸೀತಾ.
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
0: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
0: ಅಚ್ಛಾ, ತುಮ್ನೆ ಠೀಕ್ ಕಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ ಖಾಯ್ ಸಂಸಾರ್. ತುಂಬ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
0: ಮೈ ಪೂಜೂ ಪಹಾರ್
2: ಮೈ ಪೂಜೂ ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
0: ಅಚ್ಛಾ, ಇಸ್ ದೊಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೇ ಖಾಯಾ ಜಾತಾ ಹೈ ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೇ ಜಿಸ್ ಸೇ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
0: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
0: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ ಮುಜೆ ಮಾಲೂಮ್ ನಹೀ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
0: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
0: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
0: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
0: ಅಚ್ಛಾ, ಅಗಲಾ ದುಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗ್ ಬಾ ಸೀತಾ?
1: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
0: ಅಚ್ಛಾ, ಇಸ್ ದೊಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ ರಾಸ್ತೆ ಮೇ ದಾಲ್ ಕಾ ಏಕ್ ಟುಕ್ಡಾ ಮಿಲ್ ಗಯಾ ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ ಕೇವಲ ಏಕ್ ಕೋ ಹೀ ಲೇ ಜಾ ಸಕ್ತಿ ಹೈ ದೂಸರೆ ಕೋ ಛೋಡ್ನಾ ಹೀ ಪಡ್ತಾ ಹೈ ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ, ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
0: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೂ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇನ್ನು ಅವಲೋಕನ ಸಂಜೆ 6:30. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ತೆಂಗಿನ ಬೆಳೆಯ ಉಪ ಉತ್ಪನ್ನಗಳ ಕುರಿತಾಗಿ ನಿವೃತ್ತ ಹಿರಿಯ ಅಧಿಕಾರಿಗಳಾದ ಡಾ ನಾರಾಯಣಸ್ವಾಮಿ ಬಿ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇದಾದ ಬಳಿಕ ಕೃಷಿ ರಂಗದಲ್ಲಿ 7:20 ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪೆಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಸಿರಿಗಂಧ 7:45. ಇನ್ನು ರಾತ್ರಿ 9:15 ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳು. ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 3:34. ಈ ಹೊತ್ತಿನ ಕಾರ್ಯಕ್ರಮ ಹೊಂಬಿಸಿಲುಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದ್ಕೊಂಡು ತಡ ಮಾಡದೆ ಬೇಡ, ಬೇಗ ಬೇಗ ಪ್ರಶ್ನೆಯನ್ನ ಶುರು ಮಾಡಿಬಿಡ್ತೀನಿ. ಸೊ ಈ ಒಂದು ಸ್ಟೋರಿ ಲೈನ್ನ ಕೇಳಿಸ್ಕೊಳ್ಳಿ. ನಾನು ಒಂದು ಸತಿ ಈ ಸ್ಟೋರಿ ಲೈನ್ನ ಹೇಳ್ತೀನಿ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಸ್ಟೋರಿ ಲೈನ್ನಲ್ಲಿ ಬರುವಂತಹ ಸಿನಿಮಾಗಳ ಹೆಸರು ಹಾಗೆ ಸಂಖ್ಯೆ ಎರಡೂ ಕೂಡ ನೀವು ಬರೆದು ನನಗೆ ಕಳಿಸ್ಬೇಕು. ಒಬ್ಬ ಹುಡುಗನಿಗೆ ಜೀವನದಲ್ಲಿ ಒಂದೇ ಒಂದು ಆಸೆ, ತನ್ನ ಕನಸಿನ ಹುಡುಗಿಯನ್ನ ಮದುವೆ ಆಗಬೇಕು. ಒಂದು ದಿನ ಅವನಿಗೆ ಚೆಲುವಿನ ಚಿತ್ತಾರದಂತೆ ಅನಿಸುವ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ. ಮೊದಲಿಗೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ದಿನಗಳು ಕಳೆದಂತೆ ಆ ಸ್ನೇಹ ಅಮೃತಧಾರಿಯಾಗಿ ಸಿಹಿಯಾದ ಪ್ರೀತಿಯಾಗಿ ಬದಲಾಗುತ್ತೆ. ಆದರೆ ಅವರ ಪ್ರೀತಿಯ ವಿಷಯ ಮನೆಗೆ ಗೊತ್ತಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಹುಡುಗಿ ಅವನನ್ನು ಬಿಟ್ಟು ಹೋಗ್ತಾಳೆ. ಅವಳನ್ನ ಹುಡುಕಲು ಹುಡುಗ ಸವಾರಿ ಹೊರಡ್ತಾನೆ. ದಾರಿಯಲ್ಲಿ ಅವನಿಗೆ ತನ್ನ ಹಳೆಯ ಸ್ನೇಹಿತರು ಸಿಗ್ತಾರೆ. ಅವರ ಜೊತೆ ಕಳೆದ ಹಳೆಯ ಗಾಳಿಪಟದ ದಿನಗಳು ನೆನಪಾಗುತ್ತೆ. ಸ್ನೇಹಿತರು ಅವನಿಗೆ ಒಂದು ಮಾತು ಹೇಳ್ತಾರೆ, ನಿಜವಾಗಿಯೂ ಪ್ರೀತಿಯನ್ನ ಅವಳನ್ನ ಬಿಡಬೇಡ, ಪ್ರಯಾಣವನ್ನ ಮುಂದುವರಿಸು ಅಂತ ಹೇಳ್ತಾರೆ. ಆದರೆ ಅವನು ಮತ್ತೆ ಅವಳ ಹುಡುಕಾಟವನ್ನ ಮುಂದುವರಿಸ್ತಾನೆ. ಈ ಬಾರಿ ಅವನಿಗೆ ಜಂಗ್ಲಿಯಂತಹ ಕಷ್ಟಗಳು ಮುಂದೆ ಬರುತ್ತೆ. ಆದರೂ ಅವನು ಹಿಂದೆ ಸರಿಯಲ್ಲ. ಕೊನೆಗೆ ಹಲವು ವರ್ಷಗಳ ನಂತರ ಒಂದು ಪುಟ್ಟ ಪಟ್ಟಣದಲ್ಲಿ ಅವಳನ್ನು ನೋಡ್ತಾನೆ. ಎಷ್ಟು ಸಿನಿಮಾಗಳ ಹೆಸರನ್ನು ನಾನು ಹೇಳಿದೆ, ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. ಇನ್ನೊಮ್ಮೆ ರಿಪೀಟ್ ಮಾಡಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ಹುಡುಗನಿಗೆ ಜೀವನದಲ್ಲಿ ಒಂದೇ ಒಂದು ಆಸೆ, ತನ್ನ ಕನಸಿನ ಹುಡುಗಿಯನ್ನು ಮದುವೆ ಆಗಬೇಕು ಅಂತ. ಒಂದು ದಿನ ಅವನಿಗೆ ಚೆಲುವಿನ ಚಿತ್ತಾರದಂತೆ ಅನಿಸುವ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ. ಮೊದಲಿಗೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗ್ತಾರೆ. ದಿನ ಕಳೆದಂತೆ ಆ ಸ್ನೇಹ ಅಮೃತಧಾರಿಯಂತೆ ಸಿಹಿಯಾದ ಪ್ರೀತಿ ಬದಲಾಗತ್ತೆ. ಆದರೆ ಅವರ ಪ್ರೀತಿ ವಿಷಯ ಮನೆಯಲ್ಲಿ ಗೊತ್ತಾದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗತ್ತೆ. ಹುಡುಗಿ ಅವನ್ನ ಬಿಟ್ಟು ದೂರ ಹೋಗ್ತಾಳೆ. ಅವಳನ್ನ ಹುಡುಕಲು ಹುಡುಗ ಸವಾರಿ ಹೊರಡ್ತಾನೆ. ದಾರಿಯಲ್ಲಿ ಅವನಿಗೆ ತನ್ನ ಹಳೆಯ ಸ್ನೇಹಿತರು ಸಿಗ್ತಾರೆ. ಅವರ ಜೊತೆ ಕಳೆದ ಹಳೆಯ ಗಾಳಿಪಟದ ದಿನಗಳು ನೆನಪಾಗುತ್ತೆ. ಸ್ನೇಹಿತರು ಅವನಿಗೆ ಒಂದು ಮಾತು ಹೇಳ್ತಾರೆ, ನಿಜವಾಗಿಯೂ ಅವಳನ್ನ ಪ್ರೀತಿಸುತ್ತಿದ್ದರೆ ಈ ಪ್ರಯಾಣವನ್ನ ನಿಲ್ಲಿಸಬೇಡ ಅಂತ. ಅವನು ಮತ್ತೆ ಅವಳ ಹುಡುಕಾಟವನ್ನ ಮುಂದುವರಿಸ್ತಾನೆ. ಆದರೆ ಈ ಬಾರಿ ಅವನ ಮುಂದೆ ಬರುವುದು ಜಂಗ್ಲಿಯಂತೆ ಕಾಡುವಂತಹ ಕಷ್ಟಗಳು. ಆದರೂ ಅವನು ಹಿಂದೆ ಸರಿಯೋದಿಲ್ಲ. ಯಾವ್ಯಾವ ಸಿನಿಮಾಗಳ ಹೆಸರಿತ್ತು ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ.

ಸಮಯ ಆಗಿದೆ 3:40. ನಾನು ಒಂದು ಸ್ಟೋರಿ ಲೈನ್ ಅನ್ನ ಹೇಳಿ ಎಷ್ಟು ಸಿನಿಮಾಗಳ ಹೆಸರು ಇದೆ ಅಂತ ಕೇಳಿದ್ದೆ. ನಂಬರ್ ಎಂಡಿಂಗ್ ವಿತ್ 01017 ಮಾಲಾ ಅವರು ಮಾಚೋಹಳ್ಳಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಸರಸ್ವತಿ ಅವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ಯಾರು ಸಂದೇಶಗಳನ್ನ ಕಳಿಸಿದ್ದೀರಿ? ಸುಮಾರು ಜನ 10, 18, 16 ಎಲ್ಲ ತರಹದ ನಂಬರ್ಗಳನ್ನ ಕೂಡ ಹೇಳ್ಬಿಟ್ಟಿದ್ದೀರಿ. ಇನ್ನ ನಂಬರ್ ಎಂಡಿಂಗ್ ವಿತ್ 12946 ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 8. ಸೊ ಯಾವ್ಯಾವ ಸಿನಿಮಾಗಳ ಹೆಸರಿತ್ತು ಅಂತಂದ್ರೆ, ಮದುವೆ, ಚಲುವಿನ ಚಿತ್ತಾರ, ಸ್ನೇಹ, ಅಮೃತಧಾರೆ, ಸವಾರಿ, ಪರಿಚಯ, ಗಾಳಿಪಟ, ಹಾಗೆ ಜಂಗ್ಲಿ. ಈ 8 ಸಿನಿಮಾಗಳ ಹೆಸರು ಇದರಲ್ಲಿ ಇತ್ತು. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ತುಂಬಾ ಜನ ಪ್ರಯತ್ನ ಪಟ್ಟಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನ ಗೆಸ್ ಮಾಡೋದಕ್ಕೆ. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಹೋಗ್ಬಿಡ್ತೀನಿ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ನಂಬರ್ ಸೀರೀಸ್ ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಏನು ನಂಬರ್ ಸೀರೀಸ್ ಪ್ರಶ್ನೆ ಅಂತ ಅಂದರೆ, ಮತ್ತೊಬ್ಬರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಮೂರ್ತಿಯವರು, ಬೆಂಗಳೂರಿನಿಂದ ಮೂರ್ತಿಯವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಸ್ಕಿಪ್ ಆಗಿತ್ತು, ಬಿಕಾಸ್ ಸಾಕಷ್ಟು ಹೆಸರುಗಳು ಬರ್ತಾ ಇರತ್ತಲ್ವ. ಸೊ ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ, ಬಟ್ ಯಾವುದೇ ಸಿನಿಮಾದ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ಸೊ ಈಗ ನಾನು ಕೇಳುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ನಂಬರ್ ಸೀರೀಸ್ನ ಕೇಳ್ತೀನಿ. ಈ ಒಂದು ನಂಬರ್ ಸೀರೀಸಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂತ ನೀವು ಹೇಳಬೇಕು. ಓಕೆನಾ? ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. 1, 2, 6, 24, 120. ನೆಕ್ಸ್ಟ್ ನಂಬರ್ ಯಾವುದು? ಪ್ರಶ್ನೆನ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 1, 2, 6, 24, 120. ನೆಕ್ಸ್ಟ್ ಬರುವಂತಹ ನಂಬರ್ ಯಾವುದು? ನಿಮಗೆ ಉತ್ತರ ಗೊತ್ತಿದ್ರೆ ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಎರಡನೇ ಪ್ರಶ್ನೆಯನ್ನ ಕೇಳಿದ್ದೆ. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಿ. ಯಾರು ಸರಿಯಾಗಿರೋ ಉತ್ತರವನ್ನ ಕೊಟ್ಟಿದ್ದಾರೆ ನೋಡೋಣ. ಎನ್ನ ಪ್ರಸಾದ್ ಅವರು ರಾಜಾಜಿನಗರಿಂದ ಸರಿಯಾಗಿರುವಂತಹ ಉತ್ತರ, ಹಂಸವೇಣಿ ಜಗದಾಂಬಿಕಾ ಸರಿಯಾಗಿರೋ ಉತ್ತರ, ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್, ಬಾಬಾ ಕಲ್ಯಾಣ್, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಂದ್ರಕಾಂತ್ ಅವರು ರಾಯಚೂರಿನಿಂದ, ಹಾಗೆ ರೇಖಾ ಅವರು ಯಲಹಂಕದಿಂದ ಸರಿಯಾಗಿರುವಂತಹ ಉತ್ತರ, ಮಾಲಾ ಅವರು

ಮಾಚೋಹಳ್ಳಿಯಿಂದ ಸರಿಯಾಗಿರುವಂತಹ ಉತ್ತರ, ಮಹೇಂದ್ರ ಅವರು ದಾವಣಗೆರೆಯಿಂದ ಸರಿಯಾಗಿರುವ ಉತ್ತರ, ಸುಬ್ರಹ್ಮಣ್ಯ ಜಯಂತ್ ಸರಿಯಾಗಿರುವ ಉತ್ತರ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾಗಿರುವ ಉತ್ತರ, ಎ ಹರಿಹರನ್ ಸರಿಯಾಗಿರುವಂತಹ ಉತ್ತರ, ರಾಜಕುಮಾರ್ ಕೆಎಚ್ಪಿ ಕಾಲೋನಿ ಹರಿಹರದಿಂದ ಸರಿಯಾಗಿರುವಂತಹ ಉತ್ತರ, ನಂಬರ್ ಎಂಡಿಂಗ್ ವಿತ್ 7957 ಸರಿಯಾಗಿರುವ ಉತ್ತರ, ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಸರಿಯಾಗಿರುವಂತಹ ಉತ್ತರ, ನೇತ್ರಾ ಕೆಂಗೇರಿ ಸರಿಯಾಗಿರುವ ಉತ್ತರ, ಗೀತಾಮೂರ್ತಿ ಶೃಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಮಣಿಕಂಠ, ಹಾಗೆ ಪ್ರಕಾಶ್ ಅಕ್ಕಪಾಡಿಯವರು, ಶುಭಾನ್ ಕೋರಿಯವರು, ಹಾಗೆ ಎಸ್ಎಂ ಶೋಭಾ ಅವರು, ದೇವಿ ಸಿಂಗ್, ಸರೋಜ್ ಸಿಂಗ್ ಚಾಮರಾಜಪೇಟೆಯಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಅವರು, ನವೀನ್ ಕೃಷ್ಣ ಬೆಂಗಾಲಿ ಅವರು ರಾಯಚೂರಿನಿಂದ, ವೇದಾ ಶೆಟ್ಟಿ ಕುಂದಾಪುರದಿಂದ, ಇವರಿಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 720. ಒಂದಕ್ಕೆ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎರಡಾಗತ್ತೆ, ಎರಡಕ್ಕೆ ಮೂರನ್ನ ಮಲ್ಟಿಪ್ಲೈ ಮಾಡಿದ್ರೆ ಆರಾಗತ್ತೆ, ಆರಕ್ಕೆ ನಾಲ್ಕನ್ನ ಮಲ್ಟಿಪ್ಲೈ ಮಾಡಿದ್ರೆ 24 ಆಗತ್ತೆ, 24ಕ್ಕೆ ಐದನ್ನ ಮಲ್ಟಿಪ್ಲೈ ಮಾಡಿದ್ರೆ 120 ಆಗತ್ತೆ, 120ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಏನು ಆನ್ಸರು ಅಂತಂದ್ರೆ 720 ಸರಿಯಾಗಿರುವಂತಹ ಉತ್ತರ. 120ಕ್ಕೆ ಆರನ್ನ ಮಲ್ಟಿಪ್ಲೈ ಮಾಡಿದ್ರೆ 720. ಈ ಒಂದು ಉತ್ತರವನ್ನ ನೀಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಒಬ್ಬ ತಂದೆ ತನ್ನ ಮಗನಿಗಿಂತ 30 ವರ್ಷ ದೊಡ್ಡವರು. 5 ವರ್ಷದ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟಾಗಿರುತ್ತೆ. ಈ ಇಬ್ಬರ ವಯಸ್ಸು ಎಷ್ಟು? ಮಗನ ವಯಸ್ಸು ಎಷ್ಟು, ತಂದೆಯ ವಯಸ್ಸು ಎಷ್ಟು? ನಿಮಗೆ ಉತ್ತರ ಗೊತ್ತಿದ್ರೆ ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480909013 ಈ ಒಂದು ಸಂಖ್ಯೆಗೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಹೊಂಬಿಸಿಲು ಕಾರ್ಯಕ್ರಮ ಸಾಗ್ತಾ ಇದೆ. ಮೂರನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಡುವ ಪ್ರಯತ್ನ ಮಾಡಿದ್ದಾರೆ ನೋಡೋಣ ಬನ್ನಿ. ಯಾರು ಸಾಕಷ್ಟು ಕಾಂಬಿನೇಷನ್ ಆಫ್ ಆನ್ಸರ್ಸ್ನ ಕೊಟ್ಟಿದ್ದೀರಾ? ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಹಾಗೆ ಮತ್ತಾರಿದು ಜಯಶ್ರೀ ಸುನಿಲ್ ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರ. ಜೊತೆಗೆ ಮತ್ತೊಂದು ಸಂದೇಶ ಬಂದಿರೋದು, ಇನ್ನ ಸಾಕಷ್ಟು ಜನ ಬೇರೆ ಬೇರೆ ಬೇರೆ ಬೇರೆ ಆನ್ಸರ್ಸ್ ಅನ್ನ ಹೇಳ್ತಾ ಇದ್ದೀರಿ. ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರಿದು ನೀವು ಕೂಡ ಟ್ರೈ ಮಾಡಿದ್ದೀರಿ ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿಲ್ಲ, ಯಾಕೆ ಎಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿಲ್ಲ? ಸರಿಯಾಗಿರುವಂತಹ ಉತ್ತರ ಆಗಿತ್ತು, ಮಗನ ವಯಸ್ಸು 10, ಹಾಗೆ ತಂದೆಯ ವಯಸ್ಸು 45. ಸೊ ಇದು ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸರಿಯಾಗಿ ಉತ್ತರ ಕೊಟ್ಟು ಗೆಸ್ ಮಾಡಿದಂತಹ ಸ್ನೇಹಿತರೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ 4 ಗಂಟೆಯ ಬೆಂಗಳೂರು ಬಸ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಇಲ್ಲೇ ಟ್ಯೂನ್ ಮಾಡ್ತಾ ಇರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸನ್ನು.

ಹಲೋ ನಮಸ್ಕಾರ ಸ್ನೇಹಿತರೆ, ಟ್ಯೂನ್ ಮಾಡಿದಿರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗ್ತಾ ಇದೆ 4:01. ಈ ಒಂದು ಗಂಟೆಯ ಕಾರ್ಯಕ್ರಮ ಬೆಂಗಳೂರು ಬಜ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು September 15 ಅಲ್ವಾ ಇಂಜಿನಿಯರ್ಸ್ ಡೇ, ಎಲ್ಲ ಇಂಜಿನಿಯರ್ಸ್ಗಳಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ಇವತ್ತು ನಮ್ಮ ಬೆಂಗಳೂರಿನ ಇಂಜಿನಿಯರ್ಗಳು ಇಡೀ ಇವತ್ತು ನಾವು ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಏನೆಲ್ಲ IT ಹಬ್ ಅನ್ನಿಸ್ಕೊಂಡಿರುವಂತಹ ಬೆಂಗಳೂರಲ್ಲಿ ಆದಂತಹ ಒಂದಷ್ಟು ಇನ್ವೆನ್ಷನ್ಸ್ಗಳ ಬಗ್ಗೆ ಮಾತಾಡೋಣ. ಒಂದಷ್ಟು ಈ ಡೇ ಟು ಡೇ ಲೈಫಲ್ಲಿ ನಮಗೆ ಅಗತ್ಯ ಇರುವಂತಹ ಇನ್ವೆನ್ಷನ್ಗಳ ಬಗ್ಗೆ ಮಾತಾಡೋಣ. ಈ ಇಂಜಿನಿಯರ್ಸ್ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ, ಎಷ್ಟೆಲ್ಲ ಇನ್ವೆನ್ಷನ್ಸ್ಗಳನ್ನ ಮಾಡಿದ್ದಾರೆ, ನಮ್ಮ ಡೈಲಿ ಲೈಫನ್ನು ತುಂಬ ಈಸಿ ಮಾಡೋಕ್ಕೆ ಎಷ್ಟೋ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ, ಜೊತೆಯಲ್ಲಿ ಒಂದಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಂದೆ ಸಾಗತ್ತೆ. ಹಾಗಾದರೆ ನೀವು ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಇರಬೇಕು. ಹೇಗೆ ಗೊತ್ತಾ? ಸೊ ಬೆಂಗಳೂರು ಅಂತಂದರೆ IT ಸಿಟಿ ಅಂತ ನಮಗೆಲ್ಲ ಗೊತ್ತು. ಆದರೆ ಈ ಬೆಂಗಳೂರಿಂದ ಹೊರಬಂದಂತಹ ಐಡಿಯಾಸ್ ಹಾಗೆ ಇನ್ವೆನ್ಷನ್ಸ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಸ್ಪೇಸ್ ಅಂಡ್ ಟೆಕ್ನಾಲಜಿಯಿಂದ ಹಿಡಿದು ಇಲೆಕ್ಟ್ರಿಕ್ ವೆಹಿಕಲ್ಸ್ ತನಕ ಬೆಂಗಳೂರಿನ ಇಂಜಿನಿಯರ್ಸ್ ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳನ್ನು ಬದಲಾಯಿಸಿದ್ದಾರೆ. ಸೊ ನಿಮಗೆ ತುಂಬ ತುಂಬ ಸಖತ್ತಾಗಿ ಅನಿಸುವಂತಹ ಒಂದು ಇನ್ವೆನ್ಷನ್ ಯಾವುದು ಅಂದರೆ, ಇವಾಗ ನನಗೆ ಗೂಗಲ್ ಮ್ಯಾಪ್ಸ್ ನೋಡಿದ್ರೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ. ಯಾಕಂದರೆ ಎಷ್ಟು ಕನ್ವೀನಿಯಂಟ್ ಆಗಿಬಿಟ್ಟಿದೆ ಅಲ್ವಾ, ಇವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆರಾಮಾಗಿ ನಾವು ಮ್ಯಾಪ್ ನೋಡ್ಕೊಂಡು ಹೋಗ್ಬೋದು. ಸೊ ಮ್ಯಾಪ್ಸ್ ನನಗೆ ತುಂಬ ಇಷ್ಟ ಆಗಿರುವಂತಹ ಇನ್ವೆನ್ಷನ್ಸ್. ಹಾಗೆ ನಿಮಗೆ ಯಾವ ಒಂದು ಇನ್ವೆನ್ಷನ್ನು ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ತುಂಬ ನಿಮ್ಮನ್ನು ರೋಮಾಂಚನಗೊಳಿಸುತ್ತೆ, ಆ ಒಂದು ಇನ್ವೆನ್ಷನ್ನ ನೋಡಿದ್ರೆ ನಿಮಗೆ ರೋಮಾಂಚನ ಆಗುವಂತಹ ಒಂದು ಆವಿಷ್ಕಾರದ ಬಗ್ಗೆ ನೀವು ನನಗೆ ತಿಳಿಸ್ಕೊಡ್ಬೋದು. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ಓಕೆನಾ? ರೆಡಿ ಇದ್ದೀರಾ ಹಾಗಾದರೆ ಇವತ್ತಿನ ಬೆಂಗಳೂರು ಬಜ್ಜನ್ನು ಇನ್ನೂ ಸಖತ್ ಕಲರ್ಫುಲ್ ಆಗಿ ಮಾಡಿಕೊಡೋಣ ಈ ಒಂದು ಕಾರ್ಯಕ್ರಮ. ನೀವು ನನಗೆ ಸಂದೇಶವನ್ನು ಕಳಿಸಿ, ನಿಮ್ಮ ಸಂದೇಶವನ್ನು ನಾನು ಕೂಡ ಆನ್ ಏರ್ ಹೇಳ್ತೀನಿ. ಆಲ್ ರೈಟ್, ಹಾಗಾದರೆ ಶುರು ಮಾಡೋಣ. ಮೊದಲನೇ ಗೀತೆ ಬರ್ತಾ ಇದೆ, ಕಮಾನ್ ಕಮಾನ್ ಡೈರೆಕ್ಟರ್ ಅನ್ನುವಂತಹ ಗೀತೆ, ಸೂಪರ್ ಸಿನಿಮಾದ ಗೀತೆ.

ಜೆ ವಿಲ್ಫ್ರೆಡ್ ಬ್ಯಾರತಿಯವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ, ನನಗೆ ನಮ್ಮ ಮೆಟ್ರೋ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ, ಆ ಒಂದು ಆವಿಷ್ಕಾರ ನನಗೆ ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದಾಗ ಫೋನ್ ಬಳಸ್ತೀವಿ, ಟ್ರಾಫಿಕ್ನಲ್ಲಿ ವೆಹಿಕಲ್ ಓಡಿಸ್ತೀವಿ, ಆನ್ಲೈನ್ ಪೇಮೆಂಟ್ ಮಾಡ್ತೀವಿ, ಸ್ಯಾಟಲೈಟ್ ನೇವಿಗೇಷನ್ ಬಳಸ್ತೀವಿ. ಇದೆಲ್ಲರ ಹಿಂದೆ, ಇವೆಲ್ಲ ಟೆಕ್ನಾಲಜಿಯ ಹಿಂದೆ ಕೂಡ ಇಂಜಿನಿಯರಿಂಗ್ ಇದ್ದೇ ಇದೆ. ಬೆಂಗಳೂರು ಹಲವು ದಶಕಗಳಿಂದ ಏರೋಸ್ಪೇಸ್ ಇರ್ಬೋದು, ಇಲೆಕ್ಟ್ರಾನಿಕ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಸಾಫ್ಟ್ವೇರ್, ಬಯೋಟೆಕ್ನಾಲಜಿ, ಸೆಮಿಕಂಡಕ್ಟರ್ ಡಿಸೈನ್ಸು, ಇವಿ, ಎಐ, ರೊಬಾಟಿಕ್ಸ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಇಂಜಿನಿಯರಿಂಗ್, ಈ ಬೆಂಗಳೂರಿಂದ ಬಂದಂತಹ ಒಂದು ಇಂಜಿನಿಯರಿಂಗ್ ಆವಿಷ್ಕಾರಗಳು ತುಂಬ ಇದೆ. ಈ ಬೆಂಗಳೂರನ್ನ ಇಂಜಿನಿಯರಿಂಗ್ ಹಬ್ ಅಂತಲೇ ಹೇಳಿದ್ರೆ ತಪ್ಪಲ್ಲ. ಇದನ್ನು ಒಬ್ಬ ಇಂಜಿನಿಯರ್ ಏನು ಇನ್ವೆಂಟ್ ಮಾಡ್ತಾನೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಎಷ್ಟೆಲ್ಲ ಆವಿಷ್ಕಾರಗಳಿದೆ ಅಲ್ವಾ. ಹಾಗೆ ನನಗೆ ಮೇಡಮ್ ಅವರೇ, ನನಗೆ ನಮ್ಮ ಬೆಂಗಳೂರಿನಲ್ಲಿ ದಿನ ಏನಾದರೂ ಒಂದು ಹೊಸ ಆವಿಷ್ಕಾರ ಮಾಡ್ತಾನೆ ಇರ್ತಾರೆ, ಹಾಗೆ ನಮ್ಮ ಹೆಮ್ಮೆಯ ISRO ಮಾಡತಕ್ಕಂತಹ ಆವಿಷ್ಕಾರಗಳು ನನಗೆ ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 747957. ಹಾಗೆ ಗುಡ್ ಈವ್ನಿಂಗ್ ಮೇಡಮ್, ಇವತ್ತು ಇಂಜಿನಿಯರ್ಸ್ ಡೇಗೆ ಸ್ಪೆಷಲ್

ಡಿಜಿಟಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಹಾಗೆ ಅವರು ಸ್ಪೆಷಲ್ ಥ್ಯಾಂಕ್ಸ್ ಟು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಫಾರ್ ರಿಮೆಂಬರಿಂಗ್ ಕರ್ನಾಟಕಾಸ್ ಡ್ಯಾಮ್ ವಿಚ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಡೇವಿಡ್ ಅನ್ಸುತ್ತೆ, ಡೇವಿಡ್ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಈ ಒಂದು ಸೆಗ್ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಮಾತಾಡಿದ್ರಲ್ವಾ, ಸೊ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ, ಅವರ ಒಂದು ಆವಿಷ್ಕಾರದ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳಿ ಬೇಗ ವಾಪಸ್ ಬನ್ನಿ. ಹಾಗೆ ನಿಮಗೆ ಯಾವ ಒಂದು ಇನ್ವೆನ್ಷನ್ ಸಿಕ್ಕಾಪಡೆ ಇಷ್ಟ ಆಗುತ್ತೆ, ಯಾವುದು ಕಂಡುಹಿಡ್ದಿರೋದು ನಿಮಗೆ ತುಂಬ ಉಪಯೋಗ ಅನಿಸುತ್ತೆ ಅಥವಾ ತುಂಬ ಇಷ್ಟ, ಇದಿಲ್ಲದೆ ಇದ್ದರೆ ಇರೋದಕ್ಕೆ ಆಗಲ್ಲಪ್ಪ ಈ ಒಂದು ಟೆಕ್ನಾಲಜಿ ಅಥವಾ ಈ ಒಂದು ಸೈನ್ಸನ್ನು ಕಂಡುಹಿಡಿದೇ ಇದ್ದಿದ್ದರೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಅಂತ ಅನಿಸೋದು ಯಾವುದು, ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480909013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
4: ಸಮಯ ಆಗಿದೆ 4:16. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಬ್ಯಾಂಗ್ಳೂರು ಬಸ್ ಕಾರ್ಯಕ್ರಮ. ಬ್ಯಾಂಗ್ಳೂರು ಬಸ್ನಲ್ಲಿ ಸಾಕಷ್ಟು ಜನ ಸ್ನೇಹಿತರು ಸಂದೇಶಗಳನ್ನು ಕಳಿಸಿದ್ದಾರೆ. ಮೊಬೈಲು ತುಂಬ ಬೇಕೇ ಬೇಕಾಗಿರುವಂಥ ಒಂದು ಆವಿಷ್ಕಾರ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿ ಅನು ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ರನ್ನಿಂಗ್ ವಿತ್ 6279 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ರೋಹಿತ್ ಅವರು ಮೊಬೈಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, GPS ಆವಿಷ್ಕಾರ ಒಂದು ಅದ್ಭುತವಾಗಿದೆ, ಬೆಂಗಳೂರಿನಲ್ಲಿ ಅದಿಲ್ಲ ಅಂತಂದರೆ ತಿರುಗಾಡೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಗೂಗಲ್ ಮ್ಯಾಪು ಮನುಷ್ಯನ ತುಂಬ ಲೇಜಿ ಮಾಡಿಬಿಡುತ್ತೆ ಮೇಡಮ್, ಬಿಕಾಸ್ ಅಲ್ಲಿ ಮ್ಯಾಪೇ ಇರೋದಿಲ್ಲ, ಸಮಟೈಮ್ಸ್ ರೋಡ್ ಎಂಡಿಗೆ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಹುಡುಕೊಂಡು ನಂಬರ್ ನೋಡಿಕೊಂಡು ಬರ್ತಾ ಇದ್ರು, ಬಟ್ ಇವಾಗ ಅದರಲ್ಲಿ ಪ್ರೋಸು ಇದೆ, ಅದರಲ್ಲಿ ಕಾನ್ಸು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಹೇಳ್ತಾ ಇದ್ದಾರೆ, ವಿದ್ಯುತ್ ಇಲ್ಲ ಅಂತಂದರೆ ಎಲ್ಲವೂ ಕಷ್ಟವಾಗ್ತಾ ಇತ್ತು ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ರೈತರಿಗೂ ಸಹ ಬೋರ್ವೆಲ್ ಇವಾಗ ಬೇಕೇ ಬೇಕು ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ರೇಡಿಯೋ ಕಂಡುಹಿಡಿದವರು ಧಾರವಾಡದಿಂದ ಮಂಜುಶ್ರೀ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಚಂದ್ರಕಾಂತ್ ಅವರು ರಾಯಚೂರಿನಿಂದ, GPS ಆವಿಷ್ಕಾರ ತುಂಬ ಅನುಕೂಲ ಆಗುತ್ತೆ ಬೆಂಗಳೂರಂತಹ ದೊಡ್ಡ ನಗರಗಳಲ್ಲಿ ಓಡಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆಗಲೇ ಒಬ್ಬರು ಸ್ನೇಹಿತರು ಕಳಿಸಿದ್ರು, ಸರ್ಎಂ ವಿಶ್ವೇಶ್ವರಯ್ಯ ಅವರಿಗೆ ಥ್ಯಾಂಕ್ಸನ್ನು ಹೇಳಬೇಕು ನಾವು ಅಂತ. ಹೌದು, September 15 ಇವತ್ತು ಸರ್ಎಂ ವಿಶ್ವೇಶ್ವರಯ್ಯ ಅವರಿಗೆ ಡೆಡಿಕೇಟ್ ಮಾಡಿದಂತಹ ದಿನ, ಅದರಿಂದನೇ ಇದನ್ನು ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಕರೀತಾರೆ. ಇವತ್ತು ನಾವು ಸ್ಮಾರ್ಟ್ ಟೆಕ್ನಾಲಜಿಗಳನ್ನ ನೋಡಿರ್ಬೋದು, ಸೆನ್ಸರ್ ಆಟೋಮೇಷನ್ಸು ಎಲ್ಲನ ಕೇಳ್ತೀವಿ, ಆದರೆ ಈ ಆಟೋಮೇಷನ್ ಏನು, ಈ ಸೆನ್ಸರ್ಗಳು ಏನು ಅಂತಲೇ ಕಲ್ಪನೆ ಇಲ್ಲದೇ ಇದ್ದಿದ್ದ ಆ ಒಂದು ಕಾಲದಲ್ಲಿ ನೀರಿನ ಹರಿವನ್ನು ನಿಯಂತ್ರಿಸುವಂತಹ ವ್ಯವಸ್ಥೆ ರೂಪಿಸಿದ ಭಾರತೀಯ ಇಂಜಿನಿಯರ್ ಅಂತಂದರೆ ಅದು ಸರ್ಎಂ ವಿಶ್ವೇಶ್ವರಯ್ಯ ಅವರು. ಅವರು ಆಟೋಮ್ಯಾಟಿಕ್ ವಾಟರ್ ಕಂಟ್ರೋಲ್ ಗೇಟ್ಸನ್ನು ಅಭಿವೃದ್ಧಿಪಡಿಸಿದರು, ಇದರಲ್ಲಿ ಅವರ ಪ್ರಮುಖ ಪಾತ್ರ ಇದೆ. ಗೇಟ್ಸ್ ಅಂದರೆ ಸೆನ್ಸರ್ ಗೇಟ್ಸ್, ಇವಾಗ ಸೆನ್ಸರಲ್ಲಿ ಡಿಟೆಕ್ಟ್ ಮಾಡುತ್ತೆ, ಆನು ಆಫು ಮಾಡುತ್ತೆ, ಬಟ್ ಆವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಬಳಸಿ ನೀರಿನ ಮಟ್ಟ ಹೆಚ್ಚಾದಾಗ ಗೇಟ್ ಮೆಕ್ಯಾನಿಸಮ್ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡುತ್ತೆ. ನೀರಿನ ಹರಿವನ್ನು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಎರಡನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ಮೆಕ್ಯಾನಿಸಮನ್ನು ಅವರು ಕಂಡುಹಿಡಿತಾರೆ. ಇರಿಗೇಷನ್, ಡ್ಯಾಮ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಕೂಡ ಇದು ಉಪಯೋಗ ಆಗುವಂತಹ ಒಂದು ಕಾನ್ಸೆಪ್ಟ್. ಇವತ್ತು ಸೆನ್ಸಾರ್ ನೀರಿನ ಲೆವೆಲ್ನ ಡಿಟೆಕ್ಟ್ ಮಾಡಿ ಗೇಟ್ ಓಪನ್ ಮಾಡುತ್ತೆ, ಆದರೆ ಅವತ್ತಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಸೆನ್ಸರ್ಸೇ ಇರಲಿಲ್ಲ. ಆದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ನ ಬಳಸಿ ನೀರಿನ ಮಟ್ಟವನ್ನು ನಿಯಂತ್ರಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದಾರಲ್ವಾ. ನಿಮ್ಗೇನನ್ಸುತ್ತೆ, ಇಂಜಿನಿಯರಿಂಗ್ ಅಂತಂದರೆ ಬರೀ ಕಂಪ್ಯೂಟ್ರು, ಕೋಡು ಈ ಥರ ಮಾತ್ರ ಅನ್ಸುತ್ತಾ, ಅಥವಾ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ, ಬಿಲ್ಡಿಂಗ್ಸ್ಗಳನ್ನು ನೋಡ್ತಾರೆ, ಎಂತಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನು ಕಟ್ತಾರೆ, ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಅಷ್ಟೇ ಫ್ಯಾಸಿನೇಟಿಂಗ್ ಅನ್ಸುತ್ತ. ಈಗ ನೀರನ್ನು ಕಂಟ್ರೋಲ್ ಮಾಡಿದ ಇಂಜಿನಿಯರ್ನ ನೋಡಿದ್ದೀವಿ, ಇಲ್ಲಿಂದ ಸ್ವಲ್ಪ ಹೊತ್ತು ನಾವು ಆಕಾಶಕ್ಕೆ ಹೋಗೋಣ. ಆಕಾಶದಲ್ಲಿ ಆವಿಷ್ಕಾರ ಮಾಡಿರುವಂತಹ ಇಂಜಿನಿಯರ್ಗಳ ಬಗ್ಗೆ ಮಾತಾಡೋಣ, ಅಲ್ಲಿಗೆ ನಮ್ಮ ಇಂಜಿನಿಯರಿಂಗನ್ನು ಸ್ವಲ್ಪ ತಗೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನನಗೆ ಸಂದೇಶವನ್ನು ಕಳಿಸಿ, ನಿಮಗೆ ತುಂಬ ಫ್ಯಾಸಿನೇಟಿಂಗ್ ಅನಿಸುವಂತಹ ಒಂದು ಆವಿಷ್ಕಾರ ಅಥವಾ ಇವತ್ತಿನ ಟೆಕ್ನಾಲಜಿಯಲ್ಲಿ ಇದು

ಸಮಯಾಗಿದೆ 4:24. ಇಂಜಿನಿಯರ್ಸ್ ತಲೆ ಅಂದರೆ ತಲೆ ಮೇಡಮ್. ಸರ್ ಎಂ ವಿಶ್ವೇಶ್ವರಯ್ಯನ್ನ ನಾನು ತುಂಬ ನೆನೆಸ್ಕೊಂತೀನಿ, ಅವ್ರ ಥರ ಇರಬೇಕು. ಹಾಗೆ ಎ ಪಿ ಜೆ

ಅಬ್ದುಲ್ ಕಲಾಂ ಸರ್ ಕೂಡ ಒಳ್ಳೆಯ ಇಂಜಿನಿಯರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಮೆನ್ಷನ್ ಮಾಡಿಲ್ಲ, ನಂಬರ್ ನಿಮಗೆ 7957. ಹಾಗೆ ಸೈಂಟಿಸ್ಟ್ ಎಲ್ಲರೂ ಕೂಡ ತುಂಬ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಶಾನ್ ಅವರು ಅಗಲಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿಗೂ ಇದರ ರಹಸ್ಯ ತಿಳಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳಿ ಕನ್ನಂಬಾಡಿ ಕಟ್ಟಿಸಿದಂತಹ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಇಂದಿನ KRS ಡ್ಯಾಮ್ ಚಂದ ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅನು ಅವರು. ಹಾಗೆ ಈ ಒಂದು ವಾಟರ್ ಫ್ಲಡ್ ಗೇಟ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಫ್ಲಡ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವು ಎಲ್ಲ ಕೂಡ ತುಂಬಾ ಒಳ್ಳೆಯ ಆವಿಷ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಆಗಲೇ ಹೇಳಿದೆ, ಬೆಂಗಳೂರು ಸಿಟಿಯಿಂದ ನೀವು ಯಾವತ್ತಾದರೂ ಆಕಾಶ ನೋಡಿದ್ದೀರಾ, ಅಲ್ಲಿ ಕಾಣುವಂತಹ ಸ್ಟಾರ್ಸ್ನ ಹಿಂದೆ ಕೂಡ ಬೆಂಗಳೂರಿನ ಇಂಜಿನಿಯರ್ಸ್ನ ಕತೆ ಇದೆ. ISRO ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬೆಂಗಳೂರು ಭಾರತದ ಸ್ಪೇಸ್ ಪ್ರೋಗ್ರಾಮ್ ಬೆಂಗಳೂರಲ್ಲೇ ಇರೋದು ನಮಗೆ ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ. ಇಲ್ಲಿ ಇಂಜಿನಿಯರ್ಸ್ ಸೈಂಟಿಸ್ಟ್ ಕೆಲಸ ಮಾಡುವಂತಹ ಪ್ರಮುಖ ಕ್ಷೇತ್ರಗಳಿದೆ. ಸ್ಯಾಟಲೈಟ್ಸ್ ಇರ್ಬೋದು, ಲಾಂಚ್ ವೆಹಿಕಲ್ಸ್ ಇರ್ಬೋದು, ಕಮ್ಯುನಿಕೇಷನ್ಸು, ನ್ಯಾವಿಗೇಷನ್ನು, ಸ್ಪೇಸ್ ಕ್ರಾಫ್ಟು, ಎಲ್ಲ ಚಂದ್ರನನ್ನು ಸ್ಟಡಿ ಮಾಡೋದಕ್ಕೆ ಸ್ಪೇಸ್ ಕ್ರಾಫ್ಟನ್ನು ಏನು ಕಳಿಸೋದು ಎಷ್ಟು ಕಾಂಪ್ಲೆಕ್ಸ್ ಇರ್ಬೋದು ಹೇಳಿ. ಇಲ್ಲಿಂದ ಅದು ಚಂದ್ರಕ್ಕೆ ಹೋಗಿ ಅಲ್ಲಿರುವಂತಹ ಎಲ್ಲ ಚೂಚೂರು ಡೀಟೇಲನ್ನು ಸ್ಟಡಿ ಮಾಡ್ಕೊಂಡು ವಾಪಸ್ ಬರುತ್ತೆ. ಆ ಒಂದು ಸ್ಪೇಸ್ ಕ್ರಾಫ್ಟಲ್ಲಿ ಏನೇನೆಲ್ಲ ಇರಬೇಕು ಆ ಒಂದು ರಾಕೆಟಲ್ಲಿ ಅಂತ ನೀವು ಯೋಚನೆ ಮಾಡಿ. ಪವರ್ ಸಿಸ್ಟಮ್ ಇರಬೇಕು, ಕಮ್ಯುನಿಕೇಷನ್ ಇರಬೇಕು, ಹೇಗೆ ಹೋಗಬೇಕು ಅಂತ ಗೊತ್ತಾಗಬೇಕು, ಕಂಪ್ಯೂಟರ್ಸ್ ಇರಬೇಕು, ಸೆನ್ಸರ್ಸ್ ಇರಬೇಕು, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳಿರಬೇಕು, ಎಷ್ಟೆಲ್ಲ ಜೋಡಣೆಯ ನಂತರ ಒಂದು ಆವಿಷ್ಕಾರ ಆಗುತ್ತೆ ಅಲ್ವಾ. ಇದನ್ನೆಲ್ಲ ಪರ್ಫೆಕ್ಟಾಗಿ ಕೆಲಸ ಮಾಡೋದಕ್ಕೆ ಎಷ್ಟು ದೊಡ್ಡ ತಂಡ ಇರಬೇಕು ಒಂದ್ಸತಿ ನೀವು ಯೋಚನೆ ಮಾಡಿ. ಈ ಮಂಗಳಯಾನ ಮಾಡಿದ್ರಲ್ವಾ, ಎಷ್ಟು ಫ್ಯಾಸಿನೇಟಿಂಗ್ ಆಗಿರುವಂತಹ ಸ್ಟೋರಿ ಅದು. ಭೂಮಿಯಿಂದ ಮಾಸ್ಗೆ ಒಂದು ಮಷೀನನ್ನು ಕಳಿಸ್ತಾರೆ, ಅದು ಸಾಮಾನ್ಯವಾಗಿರುವಂತಹ ಜರ್ನಿ ಅಲ್ಲ. ಅಲ್ಲಿ ಟ್ರಾಜೆಕ್ಟ್ರಿ ಬೇಕು, ಎಷ್ಟು ಫ್ಯೂಲ್ ಕೆಪಾಸಿಟಿ ಚೆಕ್ ಮಾಡಬೇಕು, ಯಾವ ರೀತಿ ಹೋಗಬೇಕು ನೋಡಬೇಕು, ಅದ್ರ ಕಮ್ಯುನಿಕೇಷನ್ ಕರೆಕ್ಟಾಗಿ ಅದು ಹೋಗ್ತಾ ಇದೆಯಾ ಅಂತ ಇಲ್ಲಿ ಕೂತ್ಕೊಂಡು ಅಂದಾಜು ಮಾಡ್ತಿರುವಂತಹ ಇಂಜಿನಿಯರ್ಗಳಿಗೆ ಗೊತ್ತಾಗಬೇಕು. ಅದು ಕರೆಕ್ಟಾಗಿ ಪ್ಲಾನ್, ನೀವೇನು ಪ್ಲಾನ್ ಮಾಡಿದ್ರೋ ಅದ್ರ ಥರನೇ ವರ್ಕ್ ಆಗಬೇಕು. ಅಕಸ್ಮಾತ್ ಅದು ವರ್ಕ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಹತ್ರ ಪ್ಲಾನ್ ಬಿ ಏನಿದೆ? ಸೊ ಈ ರೀತಿ ಎಷ್ಟು ಟೀಮ್ಗಳಿರಬೇಕು ಲೆಕ್ಕ ಹಾಕಿ, ಎಷ್ಟು ಟೀಮ್, ಎಷ್ಟು ಸ್ಮಾಲ್ ಟೀಮ್ಸು ಇರಬೇಕು. ಇನ್ನು ಸಾಮಾನ್ಯವಾಗಿ ಕಾಮನ್ ಪೀಪಲ್ ಯೂಸ್ ಮಾಡುವಂಥದ್ದು ನಾನು ಆಗಲೇ ಹೇಳ್ದಂಗೆ ಮ್ಯಾಪ್ಸು, ಲೊಕೇಶನ್ನ ನೋಡ್ತೀವಿ. ಸ್ಯಾಟಲೈಟ್ ನೇವಿಗೇಷನ್ ಕೂಡ ಇಲ್ಲಿ ISRO ಇದೆ. ಲೊಕೇಶನ್ ಸರ್ವಿಸೇ ಇಲ್ಲ ಅಂತ ಅಂದ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ, ಅಕಸ್ಮಾತ್ ನೀವು ಇಲ್ಲಿ ಬೆಂಗಳೂರಿನಲ್ಲಿ ಕಮ್ಯೂಟ್ ಮಾಡಬೇಕು ಅಂತಂದರೆ ಲೊಕೇಶನ್ಗಳಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಒಂದ್ಸತಿ ಯೋಚನೆ ಮಾಡಿ, ಒಂದಿನ ನಮಗೆ ಲೊಕೇಶನ್ ಇಲ್ಲ ಅಂತ, ಇವತ್ತಿನ ಒಂದು ಕಾಲದಲ್ಲಿ ಯಾವ ರೋಡ್ ಎಲ್ಲಿದೆ ಅಂತಲೇ ಗೊತ್ತಾಗದಿರೋ ಒಂದು ಕಾಲದಲ್ಲಿ ಲೊಕೇಶನ್ ಮ್ಯಾಪ್ ಎಷ್ಟು ಯೂಸ್ಫುಲ್ ಆಗಿದೆ. ಅಫ್ಕೋರ್ಸ್ ಸ್ವಲ್ಪ ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ, ಬಟ್ ಅದು ಬಿಟ್ಟು ತುಂಬ ಪ್ಲಸ್ ಪಾಯಿಂಟ್ಸೇ ಇದೆ. ಈಗ ಈ ಆಕಾಶದಲ್ಲಿ ಆಗ್ತಾ ಇರುವಂತಹ ಆವಿಷ್ಕಾರದ ಬಗ್ಗೆ ಮಾತಾಡಿದ್ವಿ, ಈಗ ಬೆಂಗಳೂರಿನ ರಸ್ತೆಗೆ ಬರೋಣ. ಯಾಕಂದರೆ ನಾನು ಮಾತಾಡುವಂತಹ ನೆಕ್ಸ್ಟ್ ಇನ್ವೆನ್ಷನ್ ಇದೆಯಲ್ಲ, ಅದು ನಿಮ್ಮ ಮನೆ ಪಾರ್ಕಿಂಗ್ನಲ್ಲೇ ಇರಬಹುದು. ಆದರೆ ಇದನ್ನು ಮಾತಾಡೋದಕ್ಕಿಂತ ಮುಂಚೆ ನಾವು ಒಂದು ಕಾರ್ಯಕ್ರಮವನ್ನು ಕೇಳಿ ಬರೋಣ. ಈ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ, ಕಾರ್ಯಕ್ರಮದ ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ. 4:30 ಈ ಒಂದು ಕಾರ್ಯಕ್ರಮವನ್ನು ಕೇಳಿಕೊಂಡು ಅದಾದ ಮೇಲೆ 5 ನಿಮಿಷದ ನಂತರ ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ. ಇದು FM Rainbow 101.3 MHz ಬೆಂಗಳೂರು ಬಸ್ ಕಾರ್ಯಕ್ರಮ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಆರೋಗ್ಯ ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿತ್ 2026, ಇದರ ಮುಖ್ಯ ಉದ್ದೇಶ ಏನು ಸರ್? ಸ್ಟಾರ್ಟ್ಅಪ್ ಜೊತೆಗೆ ಸರ್,
5: ಇವತ್ತಿನ ವಿದ್ಯಾರ್ಥಿಗಳು ಹೇಗಿದೆ ಅಂದ್ರೆ, ಸಿಕ್ಸ್ತ್ ಸೆವೆಂತ್ ಸೆಮಿಸ್ಟರ್ ಆಗ್ತಿದ್ದಂಗೆ ಯಾರೋ ಕೆಲಸ ಕೊಡ್ತಾರೆ, ಕೆಲ್ಸಕ್ಕೋಗ್ಬೇಕು ಅಂತ ಇದ್ರು. ಎಲ್ಲರೂ ಕೆಲಸ ಕೇಳೋರಾದ್ರೆ ಕೆಲಸ ಕ್ರಿಯೇಟ್ ಮಾಡಿರ್ಬೇಕಲ್ಲ. ಗೋಲ್ಡ್ ಮೆಡಲ್ ತೊಗೊಂತಾರೆ, ಹೈ ಫಸ್ಟ್ ಕ್ಲಾಸ್ ಬಂದು ಎಲ್ಲ ಮಾಡಿರ್ತಾರೆ. ಇವ್ರು ಕೆಲ್ಸಕ್ಕೆ ಹೋಗ್ಬಿಟ್ರೆ ಪ್ರತಿಭೆಗಳು ಅಲ್ಲೇ ನಿಂತೋಗುತ್ತೆ. ಅದು ಯಾರು ಪ್ರತಿಭಾವಂತರಿದ್ದಾರೆ, ಯಾರಿಗೆ ಶಕ್ತಿ ಇದೆ ಅಂತವ್ರನ್ನ ಮುಂದೆ ನಿಲ್ಲಿಸಿ ಅವರಿಂದ ಉದ್ಯಮಗಳನ್ನ ಪ್ರಾರಂಭ ಮಾಡಿಸಿದ್ರೆ ದೇಶಕ್ಕೆ ದೊಡ್ಡ ಶಕ್ತಿ ಆಗುತ್ತೆ. ಒಬ್ಬೊಬ್ಬ ಆ ಥರ ಉದ್ಯಮಿಯಾಗಿ ಒಂದು 50-100 ಜನಕ್ಕೆ ಕೆಲಸ ಕೊಟ್ಟರೆ ಒಂದು 5,000 ಜನ ಉದ್ಯಮಿಗಳಾದ ಎಷ್ಟು ದೊಡ್ಡ ಶಕ್ತಿ ಆಗುತ್ತೆ. ಅದಕ್ಕೆ ಬೇಕಾದ ಎಲ್ಲ ಸವಲತ್ತು ಕೊಡೋಕ್ಕೆ ಸರ್ಕಾರಗಳು ನಡೆಯಿದೆ, ನಮ್ಮಂಥ 100+ ಸಂಘ ಸಂಸ್ಥೆಗಳು ನಡೆಯಿದವೆ. ಇದರ ಮೂಲ ಉದ್ದೇಶನೇ ನಮ್ಮ ಯೋಜನೆ ಉದ್ಯಮದ ಕಡೆ ಕರ್ಕೊಂಡ್ಬರ್ಬೇಕು ಅಂತೇಳಿ.
4: 2026 December 25-27
5: 3 ದಿನ ಕಾರ್ಯಕ್ರಮ.
4: ಮೇಜರ್ ಆಗಿ ಯಾರ್ಯಾರು ಡಿಗ್ನಿಟರೀಸ್ ಇದಕ್ಕೆ ಬರ್ತಾ ಇದ್ದಾರೆ?
5: ಎಲ್ಲ ಸಂಪರ್ಕಗಳು ನಡೀತಾ ಇದೆ. ಗೌರ್ ಗೋಪಾಲ್ ದಾಸ್ ಅಂತೇಳಿ ಈ ದೇಶದ ಅತ್ಯಂತ ಪ್ರತಿಷ್ಠಿತ ಒಬ್ಬ ಮೇಧಾವಿ ಅಂತವನ್ನ ಗಮನದಲ್ಲಿಟ್ಕೊಂಡಿದ್ವಿ. ಒಂದ್ ಮಿಸ್ಟರ್ ಮಣಿ ಅಂತಿದ್ದಾರೆ, ಅಂಥವ್ರನ್ನ ಗಮನದಲ್ಲಿ ಇಟ್ಕೊಂಡಿದ್ವಿ. ಈ ಥರ ಭಾಳ ಜನ ಸಂಪರ್ಕ ಮಾಡ್ತೀವಿ. ಯಾರ್ಯಾರು ಸ್ಪೀಕರ್ಸ್ ಬರ್ತಾರೆ, ಯಾರ್ಯಾರು ಟ್ರೈನರ್ಸ್ ಬರ್ತಾರೆ, ಇವ್ರ ಜೊತೆಗೆ ನಮ್ಮ ಯುವಕರನ್ನ ಸೇರಿಸೋದಕ್ಕೆ ಬಹಳಷ್ಟು ನಾವು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳು ಬಂದು ಅವರಿಗೆ ಮನಪರಿವರ್ತನೆ, ನಾನು ಉದ್ಯೋಗ ಕೇಳಬಾರ್ದು, ಉದ್ಯೋಗ ಕೊಡೋಂತನಾಗಬೇಕು ಅಂತೇಳಿ. ಹಾಗಾಗಿ ನಮ್ಮ ಕರೆ ಕೊಡ್ತಿರೋದೇ ನಾವು ಉದ್ಯೋಗಿಗಳಾಗ್ಬಿಡಿ ಉದ್ಯಮಿಗಳಾಗಿ ಅಂತೇಳಿದ್ದೇನೆ. ಈ ಕಾರ್ಯಕ್ರಮ ಮೂಲಕ ಅದನ್ನು ನಾವು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಈಗ ನಾವು.
4: ಓಕೆ, ಈ ವಿಷನ್ ಸಮಿತ್ನ ಮುಖ್ಯ ಉದ್ದೇಶ ಉದ್ಯಮಿಗಳನ್ನ ಸೃಷ್ಟಿಸೋದು, ಆ ಮೂಲಕ ಉದ್ಯೋಗಾವಕಾಶಗಳು ಕೂಡ
5: ಜಾಸ್ತಿ.
4: ಈ ಒಂದು ವಿಶೇಷವಾದಂತಹ ಗ್ಲೋಬಲ್ ಸಮಿತ್ ಅಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅಂತ ಹೇಳ್ತಾರೆ?
5: ಇಲ್ಲಿ ವಯೋಮಿತಿ ಏನಿಲ್ಲ, ಇಂಥ ಧರ್ಮದವ್ರು ಬರಬೇಕು ಅಂತೇನಿಲ್ಲ. ಈ ದೇಶದ 145 crore ಜನಕ್ಕೂ ಅವಕಾಶ ಇದೆ. ಸುಮಾರು 14 ದೇಶಗಳ ಪ್ರತಿನಿಧಿಗಳು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಕಡೆ ನಮ್ಮ ರೋಡ್ ಶೋಸ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲ ದೇಶಗಳಿಗೂ ಬನ್ನಿ ಅಂತೇಳಿ. ಆ ದೇಶಗಳಿಂದ ಬರೀ ನೋಡೋರು ಕಲಿಯೋರಷ್ಟೇ ಅಲ್ಲ, ವೆಂಚರ್ ಕ್ಯಾಪಿಟಲಿಸ್ಟ್ಗಳನ್ನೂ ಕರೆಸ್ತಾ ಇದ್ವಿ. ನೀವೇನಾದ್ರು ಒಳ್ಳೆ ಸ್ಟಾರ್ಟ್ಅಪ್ ಸಿಕ್ಕತ್ತೆ, ಅವ್ರಿಗೆ ನೀವೇನು ಸಪೋರ್ಟ್ ಮಾಡ್ಬೋದು. ಇವತ್ತು ಸುಮಾರು ಒಂದು 500-600 ಸ್ಟಾರ್ಟ್ಅಪ್ಸು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಅಂತ ಒಂದು ವಿಶ್ವಾಸ ಇದೆ ನಾವು ಮಾಡಿರೋ ಕೆಲಸದ ಮೇಲೆ. ಯಾವ್ದಾದ್ರು ಒಂದು 50 ಜನಕ್ಕೆ ಹ್ಯಾಂಡ್ ಹೋಲ್ಡ್ ಮಾಡಲಿಕ್ಕೆ ಬೇಕು, ನನಗೆ ಒಂದು 2 crore ಬೇಕು, 5 crore ಬೇಕು, 10 crore ಬೇಕು, ಅಂಥದ್ದು ಯಾವ್ದಾದ್ರು ಇದ್ದಾಗ ಈ ಥರ ವೆಂಚರ್ ಕ್ಯಾಪಿಟಲಿಸ್ಟ್ಗೆ ಅವ್ರು ಕೈ ಜೋಡಿಸ್ತಾರೆ. ಇಲ್ಲಿ ಅಮೌಂಟ್ ನಾನು ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಹೇಳೋದು, ಅದು ಏನಿದೆಯೋ ಅದು ನಾವು ಜೊತೆಗೆ ನಡೆಯುತ್ತೆ. ಸೊ ದಟ್ ಅವ್ರ ಉದ್ಯಮಗಳನ್ನ ದೊಡ್ಡದಾಗಿ ಬೆಳೆಸ್ಕೊಳ್ಳೋಕೆ ಇದೊಂದು ದೊಡ್ಡ ವೇದಿಕೆ ಆಗುತ್ತೆ. ಇದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಆಗುತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ, ಅದನ್ನ ಹಂಗೆ ಸ್ಕೇಲಿಂಗ್ ಮಾಡಬೇಕು, ದೊಡ್ಡದು ಮಾಡ್ಕೋಬೇಕು. ಅದನ್ನು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಆಸೆ ಇದೆ, ಅಲ್ಲೇ ಮಾಡಬೇಕು. ರಿಯಲ್ ಎಸ್ಟೇಟಲ್ಲಿ ಇದೆ, ಅಲ್ಲಿ ಹಂಗೆ ಆಸಕ್ತಿ ತೋರಿಸ್ಬೋದು. ಜ್ಯುವೆಲರಿ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಈ ಥರ 10 ವಿಭಾಗಗಳಲ್ಲಿ ಕೆಲಸ ಮಾಡ್ತೀವಿ.
4: ಮಹಿಳಾ ಸಬಲೀಕರಣಕ್ಕಾಗಿ ಮಹಾಸಭಾ ಕೈಗೊಂಡಿರೋ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್.
5: ಮಹಿಳಾ ಸಬಲೀಕರಣದ ಬಗ್ಗೆ ಇತ್ತೀಚೆಗಷ್ಟೇ ನಾವು ಅದ್ರ ಬಗ್ಗೆ ಕ್ರಮ ತಗೊಂತ ಇದ್ವಿ. ನಾವು ಅಲ್ಲಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಯಾರ್ಯಾರು ಆಸಕ್ತಿ ಇದೆ, ಯಾರ್ಯಾರಿಗೆ ಏನೇನು ಕಲೆ ಗೊತ್ತಿದೆ, ಸಬಲೀಕರಣ ಅಂತ ತಕ್ಷಣ ಇಂಡಸ್ಟ್ರಿನೇ ಮಾಡ್ಬೇಕಂತೇನಿಲ್ಲ. ನಮ್ಮಲ್ಲಿ ಅವ್ರಿಗೆ ಮನೇಲಿ ಮಾಡೋ ತಿಂಡಿ ಚೆನ್ನಾಗಿ ಬಂದ್ರೆ ಅದನ್ನೇ ಹೆಂಗ್ ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ದೀಪಕ್ಕೆ ಇದಕ್ಕೆ ಹೂಬತ್ತಿ ಮಾಡೋದು, ದೇವ್ರಿಗೆ ಹಾಕುವಂಥ ಹೂಬತ್ತಿಗಳು, ಹತ್ತಿನಲ್ಲಿ ಮಾಡೋಂಥ ಆರ್ನಮೆಂಟ್ ಚೇಂಜ್ ಮಾಡ್ತಾರೆ, ಅಂಥವನ್ನೇ ಮಾಡಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಕಲೆ ತೋರಿಸ್ತೀವಿ. ಈ ತರ ಯಾರ್ಯಾರಿಗೆ ಮಹಿಳೆಯರಿಗೆ ಯಾವ್ಯಾವ ಕಲೆ ಗೊತ್ತಿದೆ ಅಥವಾ ಕಲಿಯೋ ಆಸಕ್ತಿ ಇದೆ ಅವರಿಗೆ ಕಲಿಸಿ ಅದರಿಂದ ಅವ್ರು ಜೀವನ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆನ ನಾವು ಕಳೆದ 2 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಆಸಕ್ತನೆಲ್ಲ ಒಂದು ಕಡೆ ಸೇರಿಸಿ ಅವ್ರನ್ನ ಟ್ಯೂನಿಂಗ್ ಮಾಡಿ ಅವ್ರಿಗೆ ಬೇಕಂತ ಎಲ್ಲ ಮಾರ್ಗದರ್ಶನ ಕೊಡುವಂಥ ಕೆಲಸ ಅದೊಳಗ.
4: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ

0: ಕೇಳಿದಿರಿ. ನಮಸ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗ್ತಾ ಇದೆ 4:40. ನೀವೆಲ್ಲರೂ ಟ್ಯೂನ್ ಮಾಡಿರೋದು FM ರೈನ್ಬೋ 101.3 ಮೆಗಾ ಹರ್ಟ್ಸ್ ಅನ್ನ ಬೆಂಗಳೂರು ಬಸ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆ ಇವತ್ತು ಇಂಜಿನಿಯರ್ಸ್ ಡೇ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಸುಮಾರಷ್ಟು IT ಹಬ್ ಅಂತಲೇ ಕರೀತಾರೆ ಅಲ್ವಾ. ಸೊ ಅದಕ್ಕೆ ಕನೆಕ್ಟೆಡ್ ಆಗಿ ಒಂದಷ್ಟು ಟಾಪಿಕ್ಸನ್ನು ಮಾತಾಡ್ತಾ ಇದ್ದೀವಿ ಇವತ್ತು. ನಾನು ಆಗಲೇ ಹೇಳ್ದಂಗೆ ಒಂದು ಇನ್ವೆನ್ಷನ್ನು ನಿಮ್ಮ ಮನೆ ಪಾರ್ಕಿಂಗ್ನಲ್ಲೇ ಇರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬೆಂಗಳೂರಿನ EV ರೆವಲ್ಯೂಷನ್ ಬಗ್ಗೆ ಮಾತಾಡ್ತೀನಿ, ಅಂದರೆ ಇಲೆಕ್ಟ್ರಾನಿಕ್ ವೆಹಿಕಲ್ಗಳು ಏನಿದೆವಲ್ಲ, ಇಂಜಿನಿಯರ್ಸ್ಗಳು ರಾಕೆಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಆದರೆ ಇದೇ ಸಿಟಿಯ ಇಂಜಿನಿಯರ್ಸು ಎವ್ರಿ ಡೇ ಕಮ್ಯೂಟ್ಗೂ ಕೂಡ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮಾಡ್ತಾರೆ. ಬೆಂಗಳೂರಿನಲ್ಲೇ ಬೆಂಗಳೂರು ಬೇಸ್ಡ್ ಆದಂತಹ ಕಂಪನಿ ಎಲೆಕ್ಟ್ರಿಕ್ ಸ್ಕೂಟರ್ ಟೆಕ್ನಾಲಜಿಯನ್ನು ಸಾಫ್ಟ್ವೇರ್ ಜೊತೆ ಇಂಟಿಗ್ರೇಟ್ ಮಾಡೋದರಲ್ಲಿ ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲೆಕ್ಟ್ರಿಕ್ ಸ್ಕೂಟರ್ ಅಂದರೆ ಬ್ಯಾಟ್ರಿ ಮೋಟರ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇಕಾಗಿರುವಂಥ ಸೆನ್ಸರ್ಸ್, ಸಾಫ್ಟ್ವೇರ್, ಡಿಸ್ಪ್ಲೇ, ನೇವಿಗೇಷನ್ನು, ಕನೆಕ್ಟಿವಿಟಿ ಎಲ್ಲವೂ ಕೂಡ ವರ್ಕ್ ಆಗುತ್ತೆ. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಒಂದು ಪೆಟ್ರೋಲ್ ವೆಹಿಕಲ್ ಅಂತಂದರೆ ಅದಕ್ಕೆ ಹೇಗೆ ನೀವು ಫ್ಯೂವಲನ್ನು ಹಾಕಿಸಿ ಇಂಜಿನ್ ರನ್ ಮಾಡಿ ಒಂದು ಮೆಕ್ಯಾನಿಕಲ್ ಪವರನ್ನು ಜನರೇಟ್ ಮಾಡ್ತಿರೋ, ಅದೇ ರೀತಿ ಇಲೆಕ್ಟ್ರಿಕ್ ವೆಹಿಕಲ್ಗೂ ಕೂಡ ಒಂದು ಬ್ಯಾಟ್ರಿ, ಒಂದು ಎಲೆಕ್ಟ್ರಿಕಲ್ ಎನರ್ಜಿ, ಮೋಟರು, ವೀಲು ಎಲ್ಲವೂ ಇರಬೇಕು. ಆದರೆ ಮಾಡರ್ನ್ ಕನೆಕ್ಟೆಡ್ EVsನಲ್ಲಿ ಸಾಫ್ಟ್ವೇರ್ ಎಷ್ಟು ಇಂಪಾರ್ಟೆಂಟ್ ಅಂತ ಲೆಕ್ಕ ಹಾಕಿ. ಹಿಂದೆ ಸ್ಕೂಟರ್ ಸ್ಟಾರ್ಟ್ ಮಾಡೋಕ್ಕೆ ಕೀ ಬೇಕಿತ್ತು, ಈಗ ಸ್ಕೂಟರ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಬರುತ್ತೆ. ಅಂದರೆ ನಮ್ಮ ವೆಹಿಕಲ್ ಕೂಡ ಸ್ವಲ್ಪ ಸ್ಮಾರ್ಟ್ ಆಗಿದೆ ಅಂತ ತಾನೆ. ನಿಮ್ಮ ನೆಕ್ಸ್ಟ್ ವೆಹಿಕಲ್ ಪೆಟ್ರೋಲ್ EVನ ಅಥವಾ ಹೈಬ್ರಿಡ್ ಎರಡೂ ಬೇಕಾ? ಸೊ ಇದೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೀನಿ. ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಲ್ವಾ, ನಿಮಗೆ ಯಾವ ರೀತಿ ವೆಹಿಕಲ್, ಬೆಂಗಳೂರು ಅಂತಹ ನಗರಕ್ಕೆ ಯಾವ ವೆಹಿಕಲ್ ಬೇಕು? ನಿಮ್ಮ ಹತ್ರ ಪೆಟ್ರೋಲ್ ಗಾಡಿನೇ ಇರಲ್ಲ, ಅಥವಾ ಈಗ ಬೂಮ್ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಗಾಡಿಗಳು ನಿಮಗೆ ಇಷ್ಟ ಆಗುತ್ತಾ? ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ.

ನಿಮ್ಮ ನೆಕ್ಸ್ಟ್ ವೆಹಿಕಲ್ ಪೆಟ್ರೋಲ್ ಆಗಿರ್ಬೇಕಾ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೇಕಾ ಅಥವಾ ಎರಡನ್ನೂ ಮಿಕ್ಸ್ ಆಗಿರುವ ಹೈಬ್ರಿಡ್ ವೆಹಿಕಲ್ ಆಗ್ಬೇಕಾ ಅಂತ ಕೇಳಿದ್ದೆ. ಎಲೆಕ್ಟ್ರಿಕ್ ಬೈಕೇ ಬೆಟರು ಮೇಡಮ್, ಯಾಕಂದ್ರೆ ಪೆಟ್ರೋಲ್ ದಿನೇ ದಿನೇ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ, ಹಾಗೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸಾಕಷ್ಟು ಪ್ರಾಬ್ಲಮ್ಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಬೈಕೇ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಮುಖಿ ಅವರು ITI ಲೇಔಟ್ ಮಲ್ಲಥಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು, ನಮಗೆ ಪೆಟ್ರೋಲ್ ಗಾಡಿಗಳೇ ಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಒಂದು ಪರ್ಸ್ಪೆಕ್ಟಿವ್ ಇರುತ್ತಲ್ವಾ, ಕೆಲವರಿಗೆ ಇದು ಸರಿ ಅನ್ಸಿದ್ರೆ ಇನ್ನು ಕೆಲವರಿಗೆ ಇದು ಸರಿ ಆಗುತ್ತೆ. ಕಣ್ಣಿಗೆ ಕಾಣದಂತಹ ನೀವು ಇವಾಗ ಇನ್ವೆನ್ಷನ್ಸ್ ಅಂತಂದ್ರೆ ಏನ್ ಅನ್ಕೊಳ್ತಾ ಇದ್ರಿ? ಒಂದು ಮಿಷಿನ್ ಅನ್ಕೊಂತಾ ಇದ್ವಿ ಅಥವಾ ಒಂದು ಡಿವೈಸ್, ಆತರನೇ ನಮ್ಮ ತಲೆಗೆ ಬರುತ್ತಲ್ವಾ? ಏನಾದ್ರೂ ಕಣ್ಣು ಹಿಡಿದಿದಾರಾ ಅಂತ ಅನ್ಸಿದ್ರೆ ತಟ್ ಅಂತ ನಮ್ಮ ತಲೆಗೆ ಇದೇ ಬರುತ್ತೆ. ಆದ್ರೆ ನೀವು ಪ್ರತಿದಿನ ಬಳಸುವಂತಹ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಇಂಜಿನಿಯರಿಂಗ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಸೆಮಿ ಕಂಡಕ್ಟರ್ ಡಿಸೈನ್ ಹಬ್ ಅಂತ ಹೇಳ್ತಾರೆ, ನೀವು ಚಿಪ್ಗಳನ್ನು ಯೂಸ್ ಮಾಡ್ತಾರಲ್ವಾ, ನೀವು ಪ್ರತಿ ನಿಮ್ಮ ಮೊಬೈಲ್ಗಳಾಗಿರ್ಬೋದು ಅಥವಾ ಯಾವುದೇ ಡಿವೈಸ್ನ ತೊಗೊಳ್ಳಿ, ಏನೊಂದು ಚಿಪ್ಪನ್ನ ಇನ್ಸರ್ಟ್ ಮಾಡ್ತಾರಲ್ವಾ ಸ್ಮಾರ್ಟ್ಫೋನ್ಗಳಿಗೆ, ಸೆಮಿ ಕಂಡಕ್ಟರ್ಸ್ನ ಉಪಯೋಗಿಸಿ ಮಾಡ್ತಾರಲ್ವಾ, ಇದು ಒಂದು ದೊಡ್ಡ ಆವಿಷ್ಕಾರ ಅಂತ ಹೇಳಿದ್ರೆ ತಪ್ಪಲ್ಲ. ಸೆಮಿ ಕಂಡಕ್ಟರ್ ಡಿಸೈನ್ ಹಬ್ ಇದು ಏನೇನೆಲ್ಲ ಕೆಲಸಗಳನ್ನು ಮಾಡುತ್ತೆ ಗೊತ್ತಾ? ಪ್ರೊಸೆಸಿಂಗ್ ಮಾಡುತ್ತೆ, ಮೆಮೊರಿಯನ್ನು ಹಿಡ್ಕೊಳುತ್ತೆ, ಕಮ್ಯುನಿಕೇಷನ್ ಮಾಡುತ್ತೆ, ಕ್ಯಾಮ್ರಾ ಪ್ರೊಸೆಸಿಂಗು, ಇವಾಗ ಹೊಸದಾಗಿ ಬರ್ತಾ ಇದೆಯಲ್ಲ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ, ಹಾಗೆ ಪವರ್ ಮ್ಯಾನೇಜ್ಮೆಂಟು. ನೀವು ಫೋನಲ್ಲಿ ಒಂದು ಕ್ಲೋಕ್ ಫೋಟೋನ ಕ್ಲಿಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಕ್ಯಾಮರಾ ಲೆನ್ಸ್ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಸೆನ್ಸರು, ಪ್ರೊಸೆಸರು, ಇಮೇಜ್ ಪ್ರೊಸೆಸಿಂಗು, ಅಲ್ಗಾರಿದಮ್ಸು, ಮೆಮೊರಿ ಎಲ್ಲವೂ ಕೂಡ ಆ ಕ್ಷಣದಲ್ಲಿ ವರ್ಕ್ ಆಗಬೇಕು ಅಲ್ವಾ? ಇಮ್ಯಾಜಿನ್ ಮಾಡಿ, ಆ ಕ್ಷಣದಲ್ಲಿ ವರ್ಕ್ ಆಗಬೇಕು ಅಂತಂದ್ರೆ ಅದಕ್ಕೆ ಅಳವಡಿಸಿರುವಂತಹ ಚಿಪ್ ಎಷ್ಟು ಪವರ್ಫುಲ್ ಆಗಿರಬೇಕು ಅಂಡ್ ಎಷ್ಟೆಲ್ಲ ಕೆಲಸ ಮಾಡಬೇಕು ಅಟ್ ಎ ಟೈಮ್ ಅದು ಅಂತ. ಇದೇ ರೀತಿಯಲ್ಲಿ ಬೆಂಗಳೂರು ಇಂಜಿನಿಯರ್ಸ್ ಆಟೋಮೇಟಿವ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಕೂಡ ಕೆಲಸ ಮಾಡ್ತಾರೆ. ಹೊಸ ಹೊಸ ಕಾರ್ಗಳಲ್ಲಿ ಸೆನ್ಸರ್ಸ್ ಇರ್ಬೋದು, ಸಾಫ್ಟ್ವೇರು, ಪ್ರೊಸೆಸರ್ಸು, ಕಮ್ಯುನಿಕೇಷನ್ಸು ಎಲ್ಲವೂ ಕೂಡ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ಫೋನಲ್ಲಿ ಯಾವ ಒಂದು ಫೀಚರು ಇಲ್ಲ, ಅಕಸ್ಮಾತ್ ಕ್ಯಾಮ್ರಾ ಇರಲಿಲ್ಲ ಅಂತ ಅನ್ಕೊಳ್ಳಿ, ಅಷ್ಟು ದೊಡ್ಡ ಫೋನ್ ಇಟ್ಕೊಂಡು ಏನು ಮಾಡ್ತೀವಿ? ಸಾಕಷ್ಟು ಜನ ಫೋನ್ ಇಟ್ಕೊಳ್ಳೋದೇ ಇವಾಗ ಫೋಟೋ ತೆಗೆಯೋದಕ್ಕೆ ಅಲ್ವಾ? ಸೊ ಅಷ್ಟು ವರ್ಕ್ ಮಾಡ್ತಿದ್ದಾರೆ. ಒಂದೊಂದು ವರ್ಷನ್ ಆಫ್ ದ ಫೋನ್ಸ್ ಬರ್ತಾ ಇದ್ರು ಕೂಡ ಎಷ್ಟೊಂದು ವರ್ಕ್ ಮಾಡಿ ಹೊಸ ಹೊಸ ರೀತಿಯ ಕ್ಯಾಮ್ರಾಗಳನ್ನು ಹಾಕ್ತಾ ಇದ್ದಾರೆ, ಹೊಸ ಹೊಸ ಥರದ ಫೋನ್ಗಳು ಬರ್ತಾ ಇದೆ ಮಾರ್ಕೆಟಲ್ಲಿ. ಇನ್ನು ರೋಬೋಟ್ ಹಾಗೆ AI, ಮುಂದಿನ ಬೆಂಗಳೂರು ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಫ್ಯೂಚರಿಸ್ಟಿಕ್ ಫೀಲ್ನ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತಲ್ವಾ? ಒಂದು ಒಮ್ಮೆ ಇಂಜಿನಿಯರ್ ಮಷೀನ್ ಮಾಡ್ತಿದ್ದ, ನಂತರ ಕಂಪ್ಯೂಟರ್ ಬಂತು, ಈಗ ಮಷೀನೇ ಸ್ವತಃ ಕಲಿಯುವಂತಹ ಕಾಲ ಬಂದ್ಬಿಟ್ಟಿದೆ, ಮಷೀನ್ ಲರ್ನಿಂಗ್ ಅಂತ. ಬೆಂಗಳೂರು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿದೆ, ಮಷೀನ್ ಲರ್ನಿಂಗ್ ಅಲ್ಲಿದೆ, ರೊಬಾಟಿಕ್ಸ್ ಅಲ್ಲಿದೆ, ಕಂಪ್ಯೂಟರ್ ವಿಷನ್ ಅಲ್ಲಿದೆ, ಡೀಪ್ ಟೆಕ್ನಾಲಜಿಗಳಲ್ಲಿದೆ.

ಇದೊಂದು ದೊಡ್ಡ ಇಕೋಸಿಸ್ಟಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾನವನಿಗೆ ಕಣ್ಣಿದೆ, ಕ್ಯಾಮರಾಗೆ ಇಮೇಜ್ ಇದೆ, ಆದರೆ ಕಂಪ್ಯೂಟರ್ಗೆ ಆ ಇಮೇಜನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ವಿಷನ್ ಬೇಕು. ಸೊ ಇಷ್ಟೆಲ್ಲ ಇರುತ್ತೆ ರೋಬೋಟಿಕ್ ಮತ್ತು AI. AI ಅಂತೂ ಇವಾಗ ರೀಸೆಂಟಾಗಿ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಈ 80s ಟ್ರೆಂಡ್ ಎಲ್ಲ ಎಷ್ಟು ಸಖತ್ ವೈರಲ್ ಆಗ್ತಾ ಇದೆ ಅಲ್ವಾ. ಒಂದು ಕ್ಷಣಕ್ಕೆ ವೈರಲ್ ಆಗುತ್ತೆ ಟೆಕ್ನಾಲಜಿಗಳು, ಏನೇನು ಮಾಡ್ತಾರೆ, ಹೇಗೆ ಹೇಗೆ ಮಾಡ್ತಾರೆ. ಹಾಗಾದರೆ ಬೆಂಗಳೂರಿನ ದೊಡ್ಡ ವಿಷನ್, ನೆಕ್ಸ್ಟ್ ದೊಡ್ಡ ಇನ್ವೆನ್ಷನ್ ಏನಾಗಿರ್ಬೋದು, ಯಾವ ಒಂದು ಕೆಲಸಕ್ಕೆ ವ್ಯವಸ್ಥೆ ಬೇಕಿದೆ, ಟೆಕ್ನಾಲಜಿ ಬೇಕಿದೆ. ನನಗೇನಿಸುತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದಾರಲ್ಲ, ಬೆಂಗಳೂರಂತಹ ದೊಡ್ಡ ನಗರದಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಟೆಕ್ನಾಲಜಿಗಳನ್ನು ಹಾಕಿ ಇನ್ವೆನ್ಷನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗೆ ನಮ್ಮ ಸ್ನೇಹಿತರೊಬ್ಬರು ಚಂದ್ರಕಾಂತ್ ಅಂತ, ಅವರು ಕೂಡ ಸಂದೇಶವನ್ನು ಕಳಿಸಿ ವೇಸ್ಟ್ ಬೆಂಗಳೂರಲ್ಲಿ ಉತ್ಪನ್ನಿಯಾಗುವಂತಹ ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ಬೋದು ಅಥವಾ ಬೇರೆ ಎಲ್ಲ ಥರದ ವೇಸ್ಟ್ಗಳಿರ್ಬೋದು, ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಒಂದು ಒಳ್ಳೆ ಟೆಕ್ನಾಲಜಿ, ಈಗ ಸಾಕಷ್ಟು ಟೆಕ್ನಾಲಜಿಗಳು ಇದ್ದಾವೆ ಬಟ್ ಚಾಲತಿಯಲ್ಲಿ ಬರಬೇಕು ತುಂಬ ಟೆಕ್ನಾಲಜಿಗಳು ಅಂತ ಹೇಳ್ತಾ ಇದ್ದಾರೆ. ಸಮಯ ಆಗ್ತಾ ಇದೆ 4:50. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಬರ್ತಾ ಇದೆ, ಒಂದೊಂದು ಸಾರಿ ಹಿಂಗೇನೆ ಅನ್ನುವಂಥ ಗೀತೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಬೆಂಗಳೂರಿಗೆ ನೀವು ಒಂದು ಇನ್ವೆನ್ಷನ್ ಅನ್ನ ಯೋಚನೆ ಮಾಡಿ ಇಟ್ಕೊಳ್ಳಿ. ಸೊ ನಾನೊಂದಷ್ಟು ಐಡಿಯಾಗಳನ್ನ ಹೇಳ್ತೀನಿ, ಅಂದ್ರೆ ಇರಬಹುದು ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಅನ್ನೋ ತರ ಇರ್ಬೋದು, ಇನ್ನೂ ಸಾಕಷ್ಟು ಐಡಿಯಾಗಳು ಇರ್ಬೋದು. ಬಟ್ ನಾನು ಯೋಚನೆ ಮಾಡಿ ಬಂದಂತಹ ಒಂದಷ್ಟು ಐಡಿಯಾಗಳು, ಟ್ರಾಫಿಕ್ ಸಿಗ್ನಲ್ಗಳು ಸ್ವತಃ ಆ ಡೆನ್ಸಿಟಿ ಎಷ್ಟು ವೆಹಿಕಲ್ಸ್

ಇದೆ ಅನ್ನೋ ಡೆನ್ಸಿಟಿನ ನೋಡಿ ಟೈಮಿಂಗ್ ಅನ್ನ ಚೇಂಜ್ ಮಾಡ್ಕೋ. ಅಫ್ಕೋರ್ಸ್ ಇವಾಗ ಸುಮಾರು ಕಡೆ ಅದು ಇಂಪ್ಲಿಮೆಂಟ್ ಆಗಿದೆ, ಬಟ್ ಇನ್ನೂ ಹೆಚ್ಚು ಸೆಂಟರ್ಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕು. ಹಾಗೆ ವಾಟರ್ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ವಾಟರ್ ಅನ್ನೋದನ್ನ ಕಂಡುಹಿಡಿಯುವಂತಹ ಒಂದು ವ್ಯವಸ್ಥೆ ಅಥವಾ ಸಿಸ್ಟಮು, ಮತ್ತೆ ಪೊಲ್ಯೂಷನ್ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಒಂದು ಅಲರ್ಟ್ ಬರೋ ತರ ಸಿಟಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಸಿಟಿ ಅಂತಂದ್ರೆ ಕೇವಲ ಬಿಲ್ಡಿಂಗ್ಸ್ ಅಷ್ಟೇ ಅಲ್ಲ ಅಲ್ವಾ. ಬಿಲ್ಡಿಂಗ್ಸಲ್ಲಿ ಬಿಲ್ಡಿಂಗ್ಸ್ ಜೊತೆಗೆ ಹಲವಾರು ಇನ್ವೆನ್ಷನ್ಸ್ಗಳು ಇನ್ನೋವೇಷನ್ಸ್ಗಳು ಇದ್ದೇ ಇರುತ್ತೆ. ಆದರೆ ನೆಕ್ಸ್ಟ್ ಬಿಗ್ ಇನ್ವೆನ್ಷನ್ ಯಾರಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಜೊತೆ ಇರುವಂತಹ ಇಂಜಿನಿಯರಿಂದನೇ ಬರ್ಬೋದು, ಅಥವಾ ನಮ್ಮ ಮಧ್ಯೆ ಇರೋ ಯಾರೋ ಒಬ್ಬ ಇಂಜಿನಿಯರಿಂದನೇ ಬರ್ಬೋದು. ಏನಾದರೂ ಆಗಿರಲಿ, ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ. ಇನ್ನು ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ, ಮತ್ತೆ ನಾನು ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸಿ ಯು, ಟಾಟಾ, ಬಾಯ್ ಬಾಯ್.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ನಾನು ನನ್ನ ಹೆಂಡತಿ ಚಿತ್ರದ ಗೀತೆ ಕೇಳಿಬರುತ್ತಿರುವ ಧ್ವನಿ ಎಸ್ ಬಾಲಸುಬ್ರಹ್ಮಣ್ಯಂ ಅವರದು.

ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.

0: ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 5:30 ಆಗ್ತಾ ಇದೆ. ಇನ್ನು ಮುಂದೆ ಕೇಳಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಸುವರ್ಣ ಸಿಂದಗಿ ಅವರೊಂದಿಗೆ ಸಂದರ್ಶನ.
1: ಆಕಾಶವಾಣಿ ವಿಜಯಪುರ ನಗರದ ಕೃಪಾ ಆರಿ ವರ್ಕ್ಸ್ ಕಸೂತಿ ಶಾಲೆಯನ್ನು ನಡೆಸುತ್ತಿರುವ ಸ್ವ ಉದ್ಯೋಗಿ ಸುವರ್ಣ ಪಿ ಸಿಂದಗಿ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರೇ, ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಡ್ರಾಯಿಂಗ್ ಮಾಸ್ಟರ್ ಆಗಿ ಮಕ್ಕಳಿಗೆ ಪಾಠ ಮಾಡಿ ಅನುಭವವಿರುವ, ಅನೇಕ ಕರಕುಶಲ ಕಲೆಗಳನ್ನು ಕಲಿತು ಈಗ ಆರಿ ಕಸೂತಿಯಲ್ಲಿ ಹೆಸರು ಮಾಡಿ ಕೃಪಾ ಆರಿ ವರ್ಕ್ಸ್ ಅನ್ನುವ ಕಸೂತಿ ತರಬೇತಿ ಶಾಲೆಯನ್ನು ಮನೆಯಲ್ಲಿಯೇ ಪ್ರಾರಂಭಿಸಿ 700 ಮಹಿಳೆಯರಿಗೆ ಕಸೂತಿಯನ್ನು ಕಲಿಸಿ ತಾವು ಆರ್ಥಿಕ ಸಾಬಲ್ಯ ಸಾಧಿಸುವುದರ ಜೊತೆಗೆ ಅನೇಕ ಮಹಿಳೆಯರಿಗೆ ಹೆಚ್ಚಿನ ಆದಾಯ ಗಳಿಸಲು ಪರೋಕ್ಷವಾಗಿ ಕಾರಣವಾಗಿರುವ ವಿಜಯಪುರದ ಸುವರ್ಣ ಸಿಂದಗಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನು ಮಾತನಾಡಿಸೋಣ. ನಮಸ್ತೆ ಮೇಡಮ್.
3: ನಮಸ್ತೆ
2: ಸುವರ್ಣ ಅವರೇ. ಈ ಆರಿ ಕಸೂತಿ ಅಂದರೆ ಏನು?
3: ಆರಿ ಕಸೂತಿ ಅಂದರೆ ಹಿಂದಿನ ಕಾಲದಲ್ಲಿ ರಾಜ ರಾಣಿಯರು ತಮ್ಮ ಬಟ್ಟೆಗಳ ಮೇಲೆ ಹಾಕ್ತಿದ್ರು ಇದನ್ನು, ಕಸೂತಿಗಳನ್ನು. ಅವಾಗ ಸೂಜಿಯಿಂದ ಹಾಕ್ತಿದ್ರು, ಈಗ ಇದನ್ನು ಸೂಜಿಯಲ್ಲಿ ಹಾಕೋದ್ರಿಂದ ಅದನ್ನು ಆರಿ ವರ್ಕ್ ಅಂತ ಹೆಸರಿಟ್ಟಾರೆ ಇದನ್ನು.
2: ಹೌದಾ? ಈ ಆರಿ ಕಸೂತಿ ಮಾಡೋಕ್ಕೆ ಏನೇನು ಸಾಮಾನುಗಳು ಬೇಕ್ರಿ?
3: ಇದಕ್ಕೆ ದಾರ, ಸೂಜನ್, ರಿಂಗ, ಬಟ್ಟೆ ಬೇಕಾಕದ್ರಿ, ಮುತ್ತ. ಒಂದು 25 ಐಟಮ್ಸ್ ನಾವು ಬೇಸಿಕ್ ಐಟಮ್ಸ್ ಕೊಡ್ತೀವ್ರಿ, ಅದ್ರ ಮ್ಯಾಗ ನೀವು ಎಲ್ಲ ಥರ ಹೇಳ್ಕೊಡ್ತೀವಿ.
2: ಹೌದಾ? ಈಗ ನೀವು ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀರಿ. ಸುಮಾರು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಕ್ಲಾಸಲ್ಲಿ?
3: ಈಗ ಮಾರ್ನಿಂಗ್ 35 ಮಂದಿ ಮತ್ತು ಸಾಯಂಕಾಲ 25 ಮಂದಿ ಇದ್ದಾರೆ.
2: ಹೌದಾ? ಎಷ್ಟು ಗಂಟೆ ಕ್ಲಾಸ್ ಹೇಳ್ತೀರಿ?
3: ಇದು ಮಾರ್ನಿಂಗ್ ಬರೋರೆಲ್ಲ ಊರಿಂದ ಬರೋರು ಮುಂಜಾನೆ ಮಾರ್ನಿಂಗ್ ಬರ್ತಾರೆ 9 ಗಂಟೆಯಿಂದ 2, ಲೋಕಲ್ ಇದ್ದವರು 10 ರಿಂದ 2, ಮತ್ತು 2 ರಿಂದ 5 ಮಟ್ಟ ಕ್ಲಾಸ್ ಇರ್ತದ್ರಿ. ಮತ್ತು ಬೇರೆ ಬ್ಯಾಚ್, 2 ಬ್ಯಾಚ್ ನಡೀತದ್ರಿ ಅಷ್ಟು. ಎಲ್ಲ ಥರ ಮಟೀರಿಯಲ್ ನಾವು ಕೊಡ್ತೇವೆ, ಸೂಜಣ್ಣ, ರಿಂಗ, ಕುಂದನ್ನ, ಮಿರರ್, ಅರಳಿದಾರ, ವೆರೈಟಿ ಭಾಳ ಅದಾವ್ರಿ ಅದ್ರದ್ದು. ಒಟ್ಟು 25 ಐಟಮ್ ನಾವು ಏನು ಕಲಿಬೇಕಲ್ಲ, ಬೇಸಿಕ್ ಐಟಮ್ಸ್ ಎಲ್ಲ ನಾವು ಕೊಡ್ತೀವ್ರಿ ಅವ್ರಿಗೆ.
2: ಈ ಆರೋಗ್ಯ ಸುತಿಯಲ್ಲಿ ಅವೆಲ್ಲ ಬೇಕಾಗ್ತಾವ?
3: ಹಾಂ ರೀ.
2: ಸರಿ ಸುವರ್ಣ ಅವರೇ, ಇದೇ ಕೆಲಸನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಮಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತಾ ಹೇಗೆ?
3: ಹಾಂ, ನಂಗೆ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ನಾ ಫಸ್ಟ್ ಬರೀ ಡ್ರಾಯಿಂಗ್ ತೆಗಿತಿದ್ದೆ. ನಮ್ಮ ತಂದೆಯವರು ನಂದು ಕಲಿಯೋತ್ನಾಗ ನೋಡಿ,
2: ಸ್ಕೂಲಲ್ಲಿದ್ದಾಗ
3: ಅವ್ರ ಪೇರ್ ನಮ್ಮ ಫೇರ್ ಬರ್ತಿದ್ದು ನೋಡ್ತಿದ್ರು. ನೋಡಾಟ್ಲೆ ಬರೀ ಡ್ರಾಯಿಂಗ್ಗಳು ತೆಗ್ದಿದ್ದೆ ಇರ್ತಿದ್ದು. ನಂದು SSLC ಮುಗಿಸಿ ಇವ್ರಿಗೆ ಇಂಟ್ರೆಸ್ಟ್ ಡ್ರಾಯಿಂಗ್ ಒಳಗೆ ಹೆಚ್ಚಿಗದ, ಅದ್ರ ಸಲಾಗ ನೀ ಡ್ರಾಯಿಂಗ್ ಇದನ್ನು ಕಲಿಯಕ್ಕೆ ಹಚ್ಚತ್ ಹೇಳಿ ಇಲ್ಲೇ ಫಸ್ಟ್ ಸಿದ್ದೇಶ್ವರ ಕಲಾ ಮಂದಿರ ಒಳಗೆ ನನಗೆ ಅಡ್ಮಿಷನ್ ಮಾಡಿದ್ರಿ. ಇಲ್ಲಿ 3 ವರ್ಷ ಕೋರ್ಸ್ ಮುಗಿಸ್ಕೊಂಡೆ. ಅದಾಗಿಂದ ಗೋಕಾಕಕ್ಕೆ 3 ವರ್ಷ, ಒಟ್ಟು 6 ವರ್ಷದ ಕೋರ್ಸ್ ಐತ್ರಿ ಇದು.
2: ಹೌದಾ?
3: ಡ್ರಾಯಿಂಗ್ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಒಳಗೆ ನಾ ಅಲ್ಲಿ ಪೂರ್ತಿ ಮಾಡಿದ್ದೆ ರೀ ಇದನ್ನು, 6 ವರ್ಷದ ಕೋರ್ಸ್ ಆಗಿತ್ತು.
2: ಹೌದಾ? ಆಮೇಲೆ ನೀವು ಕೆಲಸ ಮಾಡಕ್ಕೆ ಶುರು ಮಾಡಿದ್ರಿ?
3: ಮನೆಯಲ್ಲಿ ಅಂದ್ರೆ ಇದನ್ನ ಮಾಡ್ತಿದ್ದೆ ರೀ, ಲೈಕ್ ಪೇಂಟಿಂಗ್, ಹೂವಿನ ಬುಕ್ಕಿ. ಯಾರು ಮದುವೆ ಆಕಲ್ಲ ಅವ್ರಿಗೆ ಸುರಿಗೆ ಸಾಮಾನ ಅಂತ ಹೇಳಿ ಹಿಂದಕ್ಕೆ ಮಾಡ್ಕೊಡ್ತಿದ್ರು ಅವಾಗ. ಅದೇ ಟೈಪ್ ನಾ ಸುರಿಗೆ ಸಾಮಾನ ಮಾಡ್ಕೊಡ್ತಿದ್ದೆ. ಅದಾಗಿಂದ ಮುಂದೆ ಅರಿ ವರ್ಕ್ ಕ್ಲಾಸ್ ಕಲಿತೆ ರೀ ನಾನು. ಕಲಿತ ಒಂದು 6 ವರ್ಷ ಒಳಗೆ ಇಷ್ಟ ಬೆಳೆದ್ರಿ ನಮ್ದ್ರಿ.
2: ಹೌದಾ?
3: ಹಾ ರೀ.
2: 6-7 ವರ್ಷ ಆಯ್ತು ನೀವು ಮಾಡ್ತಾ?
3: ಹಾ ರೀ, 7 ವರ್ಷ ಆಗ್ಬತ್ರಿ.
2: ಹೌದಲ್ಲ?
3: ನಾ ಆದ್ರೆ 7 ವರ್ಷ ಒಳಗೆ 900 ಜನ ಕಲ್ತಿದ್ದಾರೆ.
2: 900 ಜನ ಕಲ್ತಿದ್ದಾರೆ?
3: ಹಾ ರೀ.
2: ಓಹೋ.
3: ಇದು ತಮ್ಮ ತಮ್ಮ ಕಾಲ್ ಮ್ಯಾಗ ತಾವ್ ನಿಂತಾರ, ಕ್ಲಾಸಸ್ ಹೇಳ್ತಾರ್ರಿ, ಬ್ಲೌಸ್ ಹಾಕಿ ಕೊಡ್ತಾರ.
2: ಹೌದಲ್ಲ?
3: ಹಾ ರೀ.
2: ಅವರೆಲ್ಲ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ?
3: ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ. ಮತ್ತೆ ಒಂದಿಷ್ಟು ಮಂದಿ ಜನ ಎಲ್ಲ ಎಲ್ಲಿ ಕಲಿಬೇಡ, ಇಲ್ಲೇ ಮೇಡಮ್ ಕಡೆ ಕಲಿಯಕ್ ಹೋಗೋದ್ ಅವರೇ ಕಳಿಸ್ತಾರ ನಮ್ಮಲ್ಲಿ ರೀ.
2: ಹೌದಾ?
3: ಹಾ ರೀ.
2: ಈ ಡಿಸೈನ್ಗಳನ್ನು ನೀವೇ ರೆಡಿ ಮಾಡ್ತೀರಾ ಮೇಡಮ್?
3: ಹಾ, ಡಿಸೈನ್ಗಳು ನಾನೇ ರೆಡಿ ಮಾಡ್ತೀನಿ ರೀ. ಅವ್ರು ಯಾವುದೇ ಥರ ತೋರಿಸಲಿ ನಮಗೆ ತಂದು, ಆ ಥರ ಎಲ್ಲ ಥರನೂ ನಾನೇ ಡ್ರಾಯಿಂಗ್ ಮಾಡಿ ಯಾವ್ಯಾವ ರೀತಿ ಬೇಕೋ ಅದನ್ನ ಹಾಕಿಕೊಡ್ತೀನಿ ರೀ.
2: ಈ ಸಿಂಪಲ್ ಡಿಸೈನ್ಗಳಿರ್ತವೆ, ಕೆಲವೊಂದು ಹೆವಿ ಡಿಸೈನ್ ಇರ್ತವೆ.
3: ಹಾ, ಎಲ್ಲ ರೆಡಿ
2: ಮಾಡಿ. ಸಿಂಪಲ್ ಡಿಸೈನ್ಗಳಿಗೆ ಎಷ್ಟು ಟೈಮ್ ತಗೋತೀರಿ? ಅದನ್ನ
3: ಸಿಂಪಲ್ ಆಗಿ 1 ವಾರ ತಗೋತೀನಿ ರೀ. ನಾ ಕ್ಲಾಸಸ್ ಹೇಳ್ಕೊತ ಮಾಡ್ಕೋತ ಇದನ್ನ ವರ್ಕ್ ಹಾಕಿಕೊಡ್ತೀನಿ. ಮತ್ತು ನಾ ಒಂದ್ವೇ ಕ್ಲಾಸಸ್ ಏನಾರ ಸುಟಿ ಇದ್ದು ಇದು ಮಾಡಿದ್ದು ಅಂದ್ರೆ 2 ಅಥವಾ 3 ದಿವಸ ತಗೋತೀನಿ ರೀ ಹಾಕಿಕೊಡಕ್ಕೆ. ನಾ ಕ್ಲಾಸ್ ಹೇಳಿ ಆದರೆ ಸಿಂಪಲ್ ಅದು 1 ವಾರ ತಗೋತೀನಿ ರೀ. ಮತ್ತು ನಮ್ಮಲ್ಲೇ ಕಲ್ತಿದ್ದ ಸ್ಟೂಡೆಂಟ್ಸ್ ಯಾರ ಕೈ ನೀಟ್ ಅದ, ಎಲ್ಲ ಥರ ವರ್ಕ್ ನನಗೆ ಹೇಳಿ ಟೈಮ್ ಕೊಡ್ಬೇಕು. ಅವ್ರದ್ದು ನೀಟ್ನೆಸ್ ಇತ್ತು, ನಮ್ಮ ಬ್ಲೌಸ್
2: ಎಕ್ಸ್ಪರ್ಟ್ ಇದ್ರು.
3: ಹಾ ರೀ, ಅಂದ್ರೆ ಅಷ್ಟೇ ಅವ್ರ ಕೈಯಾಗ ಕೊಡ್ತೀನಿ, ಇಲ್ಲ ಅಂದ್ರೆ ಯಾರಿಗೆ ಹಂಗೆ ಕೊಡಕ್ಕೆ ಹೋಗಿಲ್ಲ ರೀ. ನಮ್ಮಲ್ಲೇ ಬಂದು ಅವರು ಕಲಿತ ಅರ್ಧ ಏನು 7.5 ಸಾವಿರ ರೂಪಾಯಿ ಕೊಟ್ಟರೆ ನಮ್ಮಲ್ಲಿ ಅಡ್ಮಿಷನ್ ಮಾಡಿರ್ತಾರೆ. ಹೊಳೆ ಹೋಗೋತ್ನಾಗ 15,000

0: ಸ್ವಲ್ಪ ಸ್ವಲ್ಪ ಟಹಳ ಒಯ್ತಾರ್ರಿ ಅವರು,
1: ಹೌದಲ್ಲ,
0: ಯಾಕಂದ್ರೆ ಹಾ ರೀ
1: ಕೆಲಸ
0: ಹಾಕಿ
1: ಮಾಡಿರ್ತಾರೆ, ವರ್ಕ್
0: ವರ್ಕ್ ಮಾಡಿರ್ತಾರ್ರಿ ಅವರು. ಪ್ರತಿಯೊಬ್ಬರಿಗೆ ಅಂದ್ರೆ ನೀವು ಹಾಕಬೇಕು ಕಂಪಲ್ಸರಿ ಇರುತ್ತೆ, ಅರ್ಗಿ ಮಾಡಂಗಿಲ್ಲರಿ ನಾನು. ನಾನಲ್ಲಿ ಅಡ್ಮಿಷನ್ ಮಾಡೀನಿ ಅಂದ್ರೆ ನೀವು ಹಾಕಬೇಕು ಅಂತೇನಿಲ್ಲ. ಯಾರು ಇಂಟ್ರೆಸ್ಟ್ ಐತಿ ಮೇಡಮ್ ನಾ ಹಾಕಿರಿ, ನಾನು ನಿಮ್ ಕೈ ಕಲಿಬೇಕಾಗ್ಯದ ಅಂತ ಯಾರು ಹತ್ತಾರ ಅವ್ರಿಗಷ್ಟೇ ನಾ ಹಾಕೊಡ್ತೀನಿ ರೀ. ನಾನು ಆಕ್ಚುಲಿ ಕಲಿಯಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ಅಲ್ರಿ, ಅವ್ರು ನಮಗೆ ಹಂಗೆ ಕಲಿಸಿದಾರ್ರಿ. ಬ್ಲೌಸ್ ಕಲಿತೀನಿ ಅಂದ್ರೆ ಬ್ಲೌಸ್, ಇಲ್ಲ ಬೇಸಿಕ್ ಕಲಿತೀನಿ ಅಂದ್ರೆ ಬೇಸಿಕ್ ಅಂತೇಳಿ ನಮಗೆ ನನಗೆ ಯಾವ ರೀತಿ ಕಲಿಸಾರ ಅದೇ ರೀತಿ ನಾ ಎಲ್ಲ ಸ್ಟೂಡೆಂಟ್ಗೆ ಮಾಡ್ತೀನಿ ರೀ.
1: ನೀವು ಎಷ್ಟು ತಿಂಗಳು ಕಲ್ತಿದ್ದೀರಿ?
0: ನಾ ಇದನ್ನು ಒಂದು ವರ್ಷ ಕಲ್ತೀನಿ ರೀ ಮೇಡಮ್ ರೀ.
1: ಒಂದು ವರ್ಷ ಕಲ್ತೀನಿ.
0: ನಮ್ಮ ಐಟಮ್ಸ್ ಭಾಳ ಇದ್ದು ರೀ, 21,000 ರೂಪಾಯಿ ಕೊಟ್ಟು ಕಲ್ತೀನಿ. ಫಸ್ಟ್ ಇಲ್ಲೇ ಕಲ್ತಿದ್ದೆ ಬಿಜಾಪುರದಲ್ಲಿ 1,000 ರೂಪಾಯಿ ಕೊಟ್ಟು, ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋಗಿ ಕಲ್ತು ಬಂದೀನಿ ರೀ ಮೇಡಮ್ ರೀ.
1: ನೀವು ಎಷ್ಟು ವರ್ಷದ ಹಿಂದೆ ಕಲ್ತೀರಿ?
0: 2016 ಫಸ್ಟ್ ಇಲ್ಲೇ ಬಿಜಾಪುರ ಕಲ್ತಿದ್ರಿ. ಆಶಾಹಳ್ಳಿ ಅಂತ ಫಸ್ಟ್ ಅವರೇ ಕಲ್ಸಿದ್ ನಮಗೆ. ಅವಾಗ ಐಟಮ್ಸ್ ಭಾಳ ಇದ್ದಿದ್ದಿಲ್ಲ, ಸ್ವಲ್ಪ ಒಂದು 15 ಐಟಮ್ ಮಟ್ಟ ಕಲಿಸಿದ್ರು, ಪೂರ್ತಿಯಾಗಿ ಇದಾಗಿದ್ದಿಲ್ಲ. ಹಂಗಾಗಿ ಮತ್ತೆ ನಮ್ಮ ತಮ್ಮನ ಕಡೆ ಬೆಂಗಳೂರಿಗೆ ಹೋದಾಗ ನಮ್ಮ ತಮ್ಮ ಅಲ್ಲಿ ತೋರಿಸಿದ್ರು, ಇದು ಹಿಂಗೆ ಇದೆ ನೋಡು ಅಂಥೇಳಿ. ನಾ ಹಂಗಾದ್ರೆ ಇಲ್ಲಿ ಕಲಿತೀನಿ ಅಂಥೇಳಿ ಇದು ಮಾಡ್ಲೆ. ನನ್ನ ಮಗಳು ಒಂದು ವರ್ಷ ತಕ್ಕಿದ್ರು ಅವಾಗ, ನಾ ಹೋಗೋದು ಬರೋದು ನಮ್ಮ ಮನೆಯವ್ರು ಭಾಳ ಪ್ರೋತ್ಸಾಹ ಕೊಟ್ಟರು. ಅವರೇ ಆಯಿತು ಹೋಗಿ ಕಲಿತು ಬಾ ಅಂಥೇಳಿ.
1: ಸುವರ್ಣ ಅವರೇ, ಮನೇಲಿ ಯಾರ್ಯಾರು ಇರ್ತೀರಿ, ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ.
0: ನಮ್ಮ ಮನೆಯಲ್ಲಿ ಅತ್ತಿ ಮಾವ ಮೈದ್ನ ನೆಯ್ಯಂದೇರು ಎಲ್ಲರೂ ಕೂಡ
1: ಜಾಯಿಂಟ್ ಫ್ಯಾಮಿಲಿ
0: ಅದರಿ. ಆದ್ರೆ ನಾವು ಏನೇ ಫಂಕ್ಷನ್ಸ್ ಮಾಡಿದ್ರು ಒಟ್ಟರು ಕೂಡ ಒಂದ್ ತಾಂಬಾದಾಗ ನಮ್ಮೂರು ತಾಂಬಾ ಅಲ್ಲೇ ಎಲ್ಲರೂ ಕೂಡಿ ಫಂಕ್ಷನ್ ಮಾಡ್ತೇವೆ. ಇಲ್ಲಿ ನಮ್ಮ ಅತ್ತಿ ಮಾವ ನಮ್ಮ ಜೊತೆ ಇಲ್ಲೇ ಇರ್ತಾರ್ರಿ, ಒಟ್ಟು ಕೂಡಿದ ಫ್ಯಾಮಿಲಿ ರೀ ನಮ್ದು.
1: ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ?
0: ನಮ್ಮ ಮನೆಯವ್ರು ಮೊದಲಕ್ಕೆ ಬುಕ್ ಸ್ಟಾಲ್ ಐಟಮ್ಸ್ ಕೊಡ್ತಿದ್ದಾರೆ. ನಾನು ಇದು ಉದ್ಯೋಗ ಭಾಳ ಹೆವಿ ಆಗೋದ್ರಿಂದ ರೀ, ಅದಕ್ಕೆ ಹೊರಗಿನವ್ರಿಗೆ ಯಾಕೆ ಇದನ್ನು ಮಾಡೋದು, ನೀವೇ ನಮ್ಮ ಇಬ್ರು ಕೂಡ ನಾವು ಇದು ಮಾಡ್ಕೊಳೋಣ ಅಂತೇಳಿ ಎಲ್ಲ ಹೆಚ್ಚಿಗೆ. ನಾ ಬರೇ ಕ್ಲಾಸ್ ಹೇಳೋದಷ್ಟೇ ರೀ, ಡೋಸ್ ಹಾಕಿಕೊಡೋದಷ್ಟೇ, ಹೆಚ್ಚಿಗೆ ಎಲ್ಲ ಓಡಾಡೋದು, ಮಟೀರಿಯಲ್ ತರೋದು, ಕಸ್ಟಮರ್ಗೆಲ್ಲ ಮಟೀರಿಯಲ್ ಪಾರ್ಸಲ್ ಮಾಡೋದು ಎಲ್ಲ ನಮ್ಮ ಮನೆಯವ್ರದ್ದ ಜವಾಬ್ದಾರಿ ರೀ.
1: ಹೌದಲ್ಲ,
0: ಹಾ ರೀ,
1: ತುಂಬಾ ಸಪೋರ್ಟಿವ್ ಆಗಿದ್ದಾರೆ.
0: ಭಾಳ ಸಪೋರ್ಟಿವ್ ರೀ, ಇಷ್ಟೆಲ್ಲ ನಾ ಮುಂದೆ ಬರ್ಬೇಕಾದ್ರೆ ಅವ್ರಿಗೆ ಕಾರಣ
1: ಅಲ್ಲ.
0: ಹಾ ರೀ, ಅವರು ನಮ್ಮ ಅತ್ತಿ ಮತ್ತು ಮೇನ್ ಅಂದ್ರೆ ನಮ್ಮ ಅಂಟಿ, ನಮ್ಮ ಮಮ್ಮಿ ತಂಗಿ, ನಮ್ಮ ಅಂಟಿಗಳು ಎಲ್ಲರೂ ಅಕ್ಕ ತಂಗಿರು ಎಲ್ಲರೂ ಭಾಳ ಹೆಲ್ಪ್ ಮಾಡ್ಯಾರ ನನಗೆ.
1: ಸುವರ್ಣ ಅವರೇ, ನೀವು ಕ್ಲಾಸ್ ಕೂಡ ತಗೊಳ್ತೀರಿ, ಈ ಆರಿ ಕಸೂತಿ ಕೂಡ ಮಾಡ್ತೀರಿ, ಮತ್ತು ಮನೆ ಕೆಲಸನೂ ಮಾಡ್ತೀರಿ, ಎಲ್ಲನೂ ಹೆಂಗೆ ನಿಭಾಯಿಸ್ತೀರಿ ನೀವು?
0: ಅದು ಹೇಳ್ಬೇಕಂದ್ರೆ ರೀ, ದೇವ್ರು ಕೊಟ್ಟದ್ದು ಗಿಫ್ಟ್ ಅನ್ಬೇಕು ರೀ. ನಮ್ಮ ಹಿರಿಯರು ಮಾಡಿದಂಥ ಆಶೀರ್ವಾದ ನಮ್ಮ ಅಜ್ಜಿ ಅದು. ಹೊರಗಡೆಯಿಂದ ಯಾರಿಗೆ ಏನು ಹಿಂಗೆ ಮತ್ತು ಹೊರಗಡೆದ ಮಾಡಿಸೋದು ಇದು ಮಾಡೋದು ಏನು ಅದಕ್ಕೆ ಕೆಲಸಕ್ಕೆ ಹಚ್ಚೋದು ಅವ್ರಿಗೆ ಸೇರ್ತಿದ್ದಿಲ್ಲ. ಅದೇ ರೂಢಿ ಮ್ಯಾಗ ನಮಗೆ ಮನೆಯಾಗಾದ್ರೂ ರೀ, ನಾ ಯಾರಿಗೆ ಬಾಂಡೆ ಆಗಲಿ, ನನಗೆ ಯಾವುದಕ್ಕೂ ಕೆಲಸಕ್ಕೆ ಯಾವುದೂ ಹಚ್ಚಿಲ್ಲ ರೀ, ನಾನೇ ಎಲ್ಲ ಮಾಡ್ಕೋತೀನಿ ರೀ. ಅತ್ತಿನೂ ಭಾಳ ಹೆಲ್ಪ್ ಮಾಡ್ತಾರೆ, ನಮ್ಮನೆಯವರು ಹೆಲ್ಪ್ ಮಾಡ್ತಾರೆ ರೀ. ಹಂಗಾಗಿ ನನಗೆ ಯಾವುದು ಕೆಲಸ ವಜ್ಜೆ ಅನ್ಸಂಗಿಲ್ಲ, ಒಟ್ಟರು ಕೂಡ ಮಾಡ್ಕೋತೀವಿ ರೀ.
1: ಹೌದಲ್ಲ,
0: ಹಾಂ ರೀ.
1: ಮೇಡಮ್, ಇನ್ನು ಫಸ್ಟ್ ಬ್ಯಾಚ್ನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮಗೆ?
0: ಈ 35 ಇದ್ದಾರೆ ರೀ.
1: ನಿಮ್ಮ ಹವ್ಯಾಸಗಳೇನು?
0: ನನಗೆ ಹವ್ಯಾಸಗಳಂದ್ರೆ ಹಾಡು ಸೇರ್ತದ್ರಿ, ಮತ್ತೆ ಇದು ಡ್ರಾಯಿಂಗ್. ಆದ್ರೆ ರೆಡಿ ಆಗೋದು ಇದ್ರ ಮಾಡೋದು ಅಂದ್ರೆ ಬಹಳ ಇಂಟ್ರೆಸ್ಟ್,
1: ಮೊದ್ಲಿಂದಾನು ಇಂಟ್ರೆಸ್ಟ್.
0: ಎಲ್ಲೇ ಹೋದ್ರು ನಾನು
1: ಎಲ್ಲ ಹೆಣ್ಮಕ್ಳಿಗೂ ಇದೊಂದು
0: ಬಾಕ್ಸ್ ಸೇರ್ತದ್ರಿ. ಮತ್ತೆ ಮನೆ ಕೆಲಸ ಮಾಡೋದು ಬಹಳ ಸೇರ್ತದ, ಅಡಿಗೆ ಒಳಗೆ ವೆರೈಟಿ ಬಹಳ ಮಾಡೋದು ಬಹಳ ಸೇರ್ತದ್ರಿ.
1: ಸುವರ್ಣ ಅವರೇ, ನೀವು ಟ್ರೈನಿಂಗ್ ತಗೊಂಡಾದ್ಮೇಲೆ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀರಾ?
0: ಹಾಂ, ಸರ್ಟಿಫಿಕೇಟ್ ಪ್ರತಿಯೊಬ್ಬರಿಗೆ ಸರ್ಟಿಫಿಕೇಟ್ ಕೊಡ್ತೀವ್ರಿ ಮುಗಿದ್ಮೇಗೆ. ಮತ್ತು ನಮ್ಮಲ್ಲಿ ಕೇಂದ್ರ ಸರ್ಕಾರದವರು ಒಂದು ಯೋಜನೆಯನ್ನು ಹಾಕಿದ್ದಾರೆ ರೀ, ಅವರು 25 ಮಂದಿ ಕ್ಲಾಸಸ್ ನಡೆಸಾಕ್ತಾರ್ರಿ. ಮತ್ತು ಇದು ಅವ್ರದ್ದು ಸರ್ಟಿಫಿಕೇಟ್ ಕೊಡ್ತೇವೆ, ಗೌರ್ಮೆಂಟದ್ದು ಸರ್ಟಿಫಿಕೇಟ್ ಕೊಡ್ತೇವೆ, ನಮ್ಮದು ಸರ್ಟಿಫಿಕೇಟ್ ಕೊಡ್ತೇವ್ರಿ.
1: ಎರಡು ಸರ್ಟಿಫಿಕೇಟ್ ಕೊಡ್ತೀರಿ?
0: ಹಾಂ ರೀ, ಹಾಂ ರೀ.
1: ಓಕೆ ಮೇಡಮ್, ನೀವು ಬ್ಲೌಸ್ ಕೂಡ ಹೊಲಿತೀರಾ ಅಥವಾ ಬರೀ ಬ್ಲೌಸ್ ಮೇಲೆ ವರ್ಕ್ ಅಷ್ಟೇ ಮಾಡ್ತೀರಾ?
0: ಇಲ್ಲ ರೀ, ಬ್ಲೌಸ್ ವರ್ಕ್ ಅಷ್ಟೇ ಹಾಕಿನ ನಾನು, ಬ್ಲೌಸ್ ಏನು ಹೊಲಿಯಂಗಿಲ್ಲ. ಆದ್ರೆ ನಮ್ಮಲ್ಲಿ ಅದಾರಿ ಹೊಲಿಯೋರು,
1: ಟೇಲರ್ ಇದ್ದಾರೆ,
0: ಟೇಲರ್ ಹೊಲಿಯೋರು ಅದಾರೆ. ಬೇಕಾದ್ರೆ ನಮ್ಮಲ್ಲಿ ಇದನ್ನು ಮಿಷಿನ್ ಎಂಬ್ರಾಯ್ಡ್ರಿ ಬೇಕಾದ್ರೆ ಮಿಷಿನ್ ಎಂಬ್ರಾಯ್ಡ್ರಿ ಐತ್ರಿ, ನಮ್ಮ ದೊಡ್ಡಕ್ಕ ಅದನ್ನೇ ಮಾಡ್ತಾರೆ ಮಿಷಿನ್ ಎಂಬ್ರಾಯ್ಡ್ರಿ ಹಾಕಾರ. ನಾ ಇದು ಅರಿ ವರ್ಕ್ ಹಾಕಿನ್ರಿ.
1: ಸುವರ್ಣ ಅವರೇ, ನೀವು ಹಾಡೋದು ನನ್ನ ಹವ್ಯಾಸ ಅಂತ ಹೇಳಿದ್ರಿ, ಯಾವ್ದಾದ್ರು ಒಂದು ಹಾಡು ಹಾಡ್ತೀರಾ?
0: ಹಾ, ಹಾಡ್ತೀನಿ ರೀ,
1: ಹಾಡಿ.

0: ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್.
1: ಥ್ಯಾಂಕ್ ಯು.
0: ಇನ್ನು ಕೆಲವು ಗ್ರಾಹಕರು ಬರ್ತಾರೆ ನಿಮ್ಮ ಹತ್ರ, ಎಲ್ಲ ಗ್ರಾಹಕರಿಗೆ ಗೊತ್ತಿರೋದಿಲ್ಲ ಈ ಸೀರೆಗೆ ಈ ಬ್ಲೌಸು ಈ ವರ್ಕ್ ಮ್ಯಾಚ್ ಆಗುತ್ತೆ ಅಂತ. ನಿಮಗೆ ಗೊತ್ತಾಗ್ತದೆ ಅವರು ಮ್ಯಾಚ್ ಆಗದೇ ಇರೋದು ಒಂದು ಡಿಸೈನ್ ಹೇಳ್ತಾರೆ ನಿಮಗೆ, ಅವಾಗ ನೀವು ಅವ್ರು ಹೇಳಿದ ಡಿಸೈನ್ ಮಾಡ್ತಿರೋ ಅಥವಾ ಇದು ಮ್ಯಾಚ್ ಆಗಲ್ಲ ಅಂತ ಹೇಳಿಬಿಟ್ಟು?
1: ಇಲ್ಲ, ಸಜೆಷನ್ ಕೊಡ್ತೀನಿ ರೀ ನಾನು.
0: ಹ್ಞೂ,
1: ಇದು ಮ್ಯಾಚ್ ಆಗಂಗಿಲ್ಲ ರೀ ಇದಕ್ಕೆ. ನೀವು ಈ ಥರ ಹಾಕೊಂಡ್ರಂದ್ರಪ್ಪ ಅಂದ್ರೆ ನೀವು ಮ್ಯಾಚ್ ಹಾಕೋದ ಇಲ್ಲ. ನಿಮಗೆ ಇದನ್ನು ಸೆಲೆಕ್ಟ್ ಆಗ್ಲಿಕ್ಕಪ್ಪ ಅಂದ್ರೆ, ನಾ ಹೇಳಿದ್ದು ಸೆಲೆಕ್ಟ್ ಆಗ್ಲಿಕ್ಕಂದ್ರೆ ನೀವು ಸೀರೆ ಒಳಗಿಂದ ಏನು ಬುಟ್ಟ ಬಂದಿರ್ತದಲ್ಲ ಅದೇ ಡಿಸೈನ್ನ ನಾ ಕೈಲೇ ತೆಗೆದು ನಿಮ್ಗೆ ಹಾಕಿ ನಾ ಕೊಡ್ತೀನಿ ಅಂತ ಅದನ್ನು ಸಜೆಷನ್ ಕೊಡ್ತೀನಿ. ಮತ್ತು ಒಂದಿಷ್ಟು ಏನದ ರೀ, ಈಗ ರೇಷ್ಮೆ ಸೀರೆ ಬ್ಲೌಸ್ ಮ್ಯಾಗ ರೀ ಹಾಕ್ಸಕ್ ತೊಂಬರ್ತಾರ, ನಾ ಬ್ಯಾಡ್ ಅಂತ ಹೇಳ್ತೀನಿ. ಯಾಕಂದ್ರೆ ಮುತ್ತ ಇವು ಯಾವ ಗ್ಯಾರಂಟಿ ಇರಂಗಿಲ್ಲ. ಹಂಗಾಗಿ ನೀವು ಸಿಲ್ಕ್ ಒಳಗೆ ಬ್ಲೌಸ್ ಸಿಗ್ತಾವೆ, ಆ ಸಿಲ್ಕ್ ಬಟ್ಟೆ ತೊಗೊಂಬರ್ರಿ. ತೊಗೊಂಬಂದಿದ್ದು ಅದ್ರಾಗ ನಾವು ಹಾಕಿ ಕೊಡ್ತೀವಿ. ಇದನ್ನ ಬೇರೆ ನೀವು ಬ್ಲೌಸ್ ಮತ್ತೊಮ್ಮೆ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿ ಎಲ್ಲ ಸಜೆಷನ್ ಕೊಡ್ತೀವ್ರಿ. ಕಾಸ್ಟ್ಲಿ ಸೀರೆ ಒಳಗೆ ತೊಗೊಂಬಂದಿರ್ತಾರ ಅವ್ರು, ಇದ್ರ ಮ್ಯಾಗ ಹಾಕಿ ಕೊಟ್ಟೆವು ಅಂದ್ರೆ ಕಲರ್ ಹೋಯ್ತಂದ್ರೆ ಆ ಬ್ಲೌಸ್ ಬಿಡಬೇಕಾಕೈತೆ ಅವ್ರು.
0: ಹೌದು, ವೇಸ್ಟ್ ಆಗ್ಬಿಡ್ತದೆ,
1: ವೇಸ್ಟ್ ಆಗ್ಬಿಡ್ತದೆ. ವೇಸ್ಟ್ ಯಾಕೆ ಮಾಡ್ತೀರಿ? ಅದಕ್ಕೆ ಅದನ್ನ ಬೇರೆ ಬ್ಲೌಸ್ ತೊಗೊಂಬರ್ರಿ, ತೊಗೊಂಬಂದು ಇದನ್ನ ಹಿಂಗೆ ಮಾಡ್ರಿ ಅಂತ ಹೇಳ್ತೀನಿ. ಅವ್ರು ಇಲ್ಲ ಈ ಡಿಸೈನ್ ಸಜೆಷನ್ ಕೊಡ್ತೀನಿ, ಯಾವ್ದೇನು ಕೇಳ್ತಾರಲ್ಲ ಅದಕ್ಕೆ ನಾ ಅವ್ರು ಹೇಳ್ಬಿಡ್ತೀನಿ. ಮತ್ತೊಬ್ಬೊಬ್ರು ಅಮೌಂಟ್ ಒಬ್ಬರು ಹೆಚ್ಚಿಗೆ ರೇಟ್ ಒಳಗೂ ಕೇಳ್ತಿರ್ತಾರೆ, ಒಬ್ಬೊಬ್ರು ಕಡಿಮೆ ರೇಟ್ರ ಅಂದ್ರೆ ಒಬ್ಬೊಬ್ರಿಗೆ ಆ ರೇಟ್ ಕೊಟ್ಟು ಹಾಕಕ್ಕೆ ಸಾಧ್ಯ ಆಗಿರಂಗಿಲ್ಲ. ಹಂಗಾಗಿ ಅವ್ರಿಗೆ ನಾ ಈ ರೇಟ್ನೊಳಗೆ ನಿಮ್ಗೆ ಹಾಕೊಂಡ್ರಂದ್ರೆ ನೀವು ಹಾಕೊಂಡಂಗೆ ಹಾಕ ಅಂಥೇಳಿ ಅವ್ರಿಗೆ ಎಲ್ಲರಿಗೆ ಸಜೆಷನ್ ಕೊಟ್ಟು ಇದನ್ನು ಮಾಡ್ತೀನಿ ರೀ.
0: ಓಕೆ ಮೇಡಮ್, ಈಗ ಲೇಟೆಸ್ಟ್ ಫ್ಯಾಷನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗ್ತದೆ, ಅದಕ್ಕೆ ನೀವು ಹೆಂಗೆ ಗೊತ್ತು ಮಾಡ್ಕೋತೀರಿ?
1: ನಾವು ಪೂರ್ತಿ ಅದ್ರಾಗೆ ಇರ್ತೀವಿ ರೀ. ಈ ಸದ್ಯ ಜನ ಈ ಥರ ಆದರೆ ನಮ್ಗೆ ಮಂದಿ ಎಲ್ಲ ಕೊಡ್ತಾರೆ, ಈಗ ಹಿಂಗೆ ಬೇಕು ಇದೇ ಥರ ಬೇಕು ಹಳೆ ಟೈಪ್ ಬೇಕಂತ ಇದು ಮಾಡಂಗಿಲ್ಲ. ಹಂಗಾಗಿ ನಾವು ವೆರೈಟಿ
0: ವೆರೈಟಿ
1: ಹೊಸ ಫ್ಯಾಷನ್ ಅದೇ ನಾನು ರೆಡಿ ಮಾಡ್ತೀನಿ ರೀ. ಹೆಚ್ಚಾನ ಹೆಚ್ಚು ಈ ಥರ ಇದ್ರೆ ಒಂದೇ ಥರ ಒಂದೇ ಹಾಕೋತ ಹೋದೇವು ಅಂದ್ರೆ ಇದು ಹಳೆ ಮಾಡೆಲ್ ಅದ ರೀ, ಇದು ಹೊಸ ಥರ ಇನ್ನೊಂದು ಹೇಳ್ರಿ ಇನ್ನೊಂದು ತೋರಿಸ್ ನಮ್ಗೆ ಅಂತ ಹೇಳ್ತಿರ್ತಾರೆ. ನಾವು ಖುದ್ದ ಪ್ಲ್ಯಾನ್ ಹಾಕಿ ಒಮ್ಮೆ ರೆಡಿ ಮಾಡ್ಕೊಂಡು ಇಡ್ತೀನಿ ರೀ. ಅಂದ್ರೆ ಇದು ಇದು ಟ್ರೆಂಡ್ ಅದ ಮೇಡಮ್. ಈಗ ಅರಿ ವರ್ಕ್ ಅನ್ನೋದು ಪ್ರತಿ ಮನೆ ಶಾಂತಿಗಾಗ್ಲಿ ಎಂಗೇಜ್ಮೆಂಟ್ಗಾಗ್ಲಿ ಪ್ರತಿ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ ಅರಿ ವರ್ಕ್ ಅನ್ನೇ ಯೂಸ್ ಮಾಡ್ತಾರೆ. ಇದಾಗಿ ಬಹಳ ಬೇಡಿಕೆ ಇದಾರೆ ಇದಕ್ಕೆ.
0: ಹೌದಲ್ಲ?
1: ಹಾ ರೀ, ಬಹಳ ಬೇಡಿಕೆ ಅದ ರೀ. ಇದು ಪ್ರತಿ ಫಂಕ್ಷನ್ಕು ಎಲ್ಲರೂ ಇದನ್ನ ಹಾಕ್ಸಿ ಹಾಕಿಸ್ತಾರೆ. ಈಗ ಟ್ರೆಂಡ್ ಭಯಂಕರ ಆಗಿದ್ರಿ, ಪ್ರತಿ ಯಾವುದೇ ಇದು ಫಂಕ್ಷನ್ಕ್ ಇರಲಿ ಇದು ಯೂಸ್ ಮಾಡ್ತಾರೆ.
0: ಮತ್ತೆ ಎಲ್ಲಿದಾದ್ರೂ ನೀವು ಕಲ್ಕೋತೀರೇನು ಹೊಸ ಫ್ಯಾಷನ್?
1: ಇಲ್ರಿ, ನಾ ಹೆಚ್ಚಾನ ಹೆಚ್ಚಂದ್ರೆ ನಾ ಮೊಬೈಲ್ದೊಳಗೆ ಯಾವ ಡಿಸೈನ್ಸ್ ವೆರೈಟಿ ಇದ್ವು ಅಂದ್ರೆ ಅದರಂದೇ ತಕ್ಕೊಂಡೆ ನಾ ರೆಡಿ ಮಾಡ್ಕೋತೀನಿ ರೀ. ನನಗೇನ್ರಿ, ನಾ ಇದನ್ನ ಒಂದು ಮಾಡಾಕತ್ತೀನಿಪ್ಪ ಅಂದ್ರೆ ನಂದೇ ಒಂದು ನಂದ ಡಿಸೈನ್ ಮತ್ತೊಬ್ಬರ ಕಡೆ ಹೋಗ್ಬೇಕು, ನಂದ ಬ್ರ್ಯಾಂಡ್ ಇರ್ಬೇಕು ಇದು, ಇಲ್ಲಿ ಇದೈತ್ಲ ಇದ ಡಿಸೈನ್ ನಂಗೆ ಬೇಕಂತೇಳಿ ಜನ ಕೇಳಕ್ ಬರ್ಬೇಕು, ಹಂಗೆ ಇದನ್ನ ಮಾಡ್ಕೋತೀನಿ ರೀ.
0: ಮೇಡಮ್, ಈ ಖರ್ಚು ವೆಚ್ಚ ಎಲ್ಲ ಹೆಂಗೆ ನೋಡ್ಕೋತೀರಿ
1: ಅಂದ್ರೆ ರೀ, ನಂದು ಹೆಂಗಿರ್ತದೆ ರೀ, ಈ ಸದ್ ಖರ್ಚು ವೆಚ್ಚ ಇದ್ರ ಸೈಡ್ ನಾ ಲಕ್ಷ ಕೊಡಾಕತ್ತೆ ಅಂದ್ರೆ ರೀ, ನಂದು ಉಳ್ಕಿದ್ದ ಇದೇನ ನಂದು ಹೆವಿ ಬರ್ತದ ರೀ. ಡ್ರಾಯಿಂಗ್ ತೆಗೆದು ಪ್ರತಿಯೊಂದು ನಾನು ರೀ, ಮತ್ತು ಮನೆ ಕೆಲಸ ಈ ಕಡೆ ಅತ್ತಿಮ ಒಂದೆಲ್ಲ ನೋಡ್ಕೊಳ್ಳೋದು, ಮತ್ತು ಕ್ಲಾಸಸ್ 35 ಮಂದಿ ಏನು ಇರ್ತದೆ ಅವ್ರದ್ದು ಮುಗ್ದಿಂದ ನಂದು ಅಡುಗೆ ಮಾಡಿ ಮತ್ತು ನಂದು ಏನು ವರ್ಕ್ ಇರ್ತದೆ ಅದು ಅಷ್ಟೇ. ನಾ ಇದೇನು ತರೋದು ಬರೋದು ಹಾಕೋದು ಏನು ಇರ್ತದಲ್ಲ ರೀ, ಅದ್ರ ಕಡೆ ಏನು ಲಕ್ಷ್ಯ ಮಾಡಂಗಿಲ್ಲ. ಯಾಕಂದ್ರೆ ಒಂದು ಜವಾಬ್ದಾರಿ ನಂದು ಏನೈತಲ್ಲ ನಂದು ಅಷ್ಟೇ ಪೂರ್ತಿ ನಿಭಾಯಿಸ್ತೀನಿ ರೀ. ಈಗ ಮಟೀರಿಯಲ್ ಕಲಾಸ ಆಯಿತು, ಈಗ ಸ್ಟೂಡೆಂಟಿಗೆ ಏನು ಕೊಡಬೇಕಾಗಿತ್ತು, ಏನಾರ ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲ ಜವಾಬ್ದಾರಿ ನಮ್ಮ ಮನೆಯವ್ರಿಗೆ, ಇದು ಇಲ್ಲ ಇದು ಮಾಡಬೇಕು ಇದನ್ನು ಬಿಡಬೇಕು ಅನ್ನೋದು ನಮ್ಮ ಮನೆಯವ್ರದ್ದೇ ರೀ. ನಾ ಏನಾರ ಹೋಗೋದು ಬರೋದು ಆಗಲಿ ಎಲ್ಲ

0: ಮನೆಯಂದ್ರ ಆಗಲಿ ತರೋದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮನೆ ತರೋದ್ಸಕ ಮನೆಯವ್ರದೇ ಜವಾಬ್ದಾರಿ ಎಲ್ಲನೂ. ನಾ ಬರೇ ಕ್ಲಾಸ್ ನಂದೆಲ್ಲ ಮುಗಿಸ್ಕೊಂಡು ಕೂತೆ ಅಂದ್ರೆ ರೀ ಕಲೆ ಟೈಮ್ದಾಗ ಡ್ರಾಯಿಂಗ್ ತೆಗೆಯೋದು, ಬ್ಲೌಸ್ ಹಾಕೋದು, ಕ್ಲಾಸ್ ಹೇಳೋದು, ಮತ್ತು ಮನೆದ ಅಡಿಗೆ, ಮತ್ತು ಏನೋ ಬಣ್ಣ ನಾನೇ ಮಾಡ್ಕೋತೀನಿ ರೀ.
1: ಓಕೆ, ಸುವರ್ಣ ಅವರೇ ಇನ್ನು ಮತ್ತೇನು ಯೋಜನೆಗಳದಾವ ನಿಮ್ಮ?
0: ನಮ್ದು ಇನ್ನೊಂದು ಆರ್ಟಿಫಿಷಿಯಲ್ ಬೊನ್ಸಾಯಿ ಅದು ಕಲ್ತೀನಿ ರೀ ನಾನು. ಅದನ್ನು ಒಂದು ಮಾಡಬೇಕು ಅನ್ನೋ ಆಸೆ ಭಾಳ ಅದ ನಮ್ಗೆ ರೀ. ಇದು ಪೂರ್ತಿ ಒಂದು ಸೆಟ್ ಆಗಿಂದನ ರೀ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ರೀ. ಆರ್ಟಿಫಿಷಿಯಲ್ ಬೊನ್ಸಾಯಿ ಅಂದರೆ ಚಿಕ್ಕ ಗಿಡಗಳು ಬರ್ತಾವ್ರಿ, ಅವು ಈ ಸದ್ದ ಲೀವ್ಸ್ ಹೆಂಗಿರ್ತಾವಲ್ಲ ರೀ ಹಂಗೆ ಅವು ಎಲೆಯು ಪ್ಲಾಸ್ಟಿಕ್ದು ಇರ್ತಾವ, ಅವು ಹಣ್ಣು ಅದೆಲ್ಲ ಸಿಗ್ತಾವ, ತೊಳಗಿನ ಬೇರೆಗಳೇನಿರ್ತಾವಲ್ಲ ಅವನ್ನೆಲ್ಲ ನಾವು ರೆಡಿ ಮಾಡ್ತೀವಿ ರೀ. ಬೇರೆಗಳೇನಿರ್ತಾವಲ್ಲ ಅವು ನಾವು ರೆಡಿ ಮಾಡ್ತೀವಿ ರೀ ಮನೆಯಲ್ಲಿ ರೀ. ರೂಟ್ಸ್ ಅದನ್ನೆಲ್ಲ ರೆಡಿ ಮಾಡಿ ಅದೊಂದು ಪಾಟ್ ರೆಡಿ ಮಾಡಿ ಆ ಪಾಟ್ ಒಳಗೆ ಹೆಂಗೆ ಹಾಕೋದು ಎಲ್ಲ ಥರ ನಾ ಹೇಳ್ಕೊಡ್ತೀನಿ. ಅದ್ರದ್ದು ಒಂದು ಕೋರ್ಸ್ ಆಗಿದ್ರಿ ನಂದು ರೀ, ಬೆಂಗಳೂರಲ್ಲೇ ಮುಗಿದಿದ್ದೆ ರೀ. ಅದನ್ನು ಮಾಡ್ಬೇಕಂತ ಮಾಡಿದ್ದೇವೆ ರೀ. ಮತ್ತು ಇದು ಆರ್ಟಿಫಿಷಿಯಲ್ ಚೆಂಡು ಹೂವು ಈ ವೆರೈಟಿ ಭಾಳ ಅದಾವ ರೀ, ಒಟ್ಟು 35-40 ಐಟಮ್ಸ್ ಅದಾವ ರೀ. ಜ್ಯುವೆಲ್ರಿ ರೆಡಿ ಮಾಡ್ತಿದ್ದೆ ರೀ, ಬ್ಯಾಂಗಲ್ಸ್ ಮಾಡ್ತಿದ್ದೆ. ಈಗ ಅವೆಲ್ಲ ಬಿಟ್ಟು ಈಗ ಇದಿಷ್ಟೇ ಆರಿ ವರ್ಕ್ ಸ್ಟಾರ್ಟ್ ಮಾಡೀನಿ ರೀ. ಇನ್ನು ಮುಂದೆ ಒಂದು ಇದನ್ನು ಕ್ಲಾಸಸ್ ಆದರೂ ಬೇರೆ ಮಾಡ್ಬೇಕಂತಂದು ವಿಚಾರ ಇಟ್ಟೇವೆ ರೀ.
1: ಮೇಡಮ್, ನಿಮ್ಮ ಗ್ರಾಹಕರು ಖುಷಿಯಾಗಿದ್ದಾರೆ ನಿಮ್ಮ ಕೆಲಸಕ್ಕೆ?
0: ತುಂಬ ರೀ, ತುಂಬ ಖುಷಿಯಾಗಿದ್ದಾರೆ ರೀ. ಕ್ಲಾಸಿಗೆ ಬಂದರು ಅಂದ್ರೆ ರೀ ನಮ್ಮ ಮನೆಗೆ ಹೋಗ್ಬೇಕು ಅನ್ನೋದು ಒಟ್ಟ ವಿಚಾರ ಇಲ್ಲರಿ ಮೇಡಮ್ ರೀ. ನೀವು ಮನೆಗೆ ಕಳ್ಸ ಬೇಡ್ರಿ ಅಂತಾರೆ. ನಾವು ಇಲ್ಲಿ ನಮ್ಮ ಮನೆಯಾಗ ಕೂತ್ ಹಾಕಿದ್ರೆ ನಮ್ಗೆ ವರ್ಕ್ ಆಗಂಗಿಲ್ಲ, ನಮ್ಗೆ ಇಲ್ಲೇ ವರ್ಕ್ ಆಗ್ತದೆ ಅಂತಾರ್ರಿ. ಮತ್ತು ಎಷ್ಟೋ ಮಂದಿ ಇಲ್ಲಿ ನಮ್ಮ ಕಡೆ ಹಾಕಿಸ್ಕೊಂಡು ಹೋದವರು ವಾಪಸ್ ನನ್ನ ಕಡೆ ಬಂದು ಹಾಕಿಸ್ಕೊಂಡು ಹೋಗ್ಯಾರ. ಎಲ್ಲರೂ ಭಾಳ ಖುಷಿ ಇದಾರೆ. ಈಗ ಎಲ್ಲೇ ನಮಗೆ ಖುಷಿ ಅನ್ನಿಸ್ತದ್ರಿ ನಮ್ಮ ಕ್ಲಾಸ್ದಾಗ ಯಾರು ಬಂದು ಅಂತಿರ್ತಾರಲ್ಲ, ನೀವು ಎಲ್ಲಿ ಕಲಿಬೇಡ್ರಿ, ಕೃಪಾ ಅರಿ ವರ್ಕ್ ಒಳಗೆ ಕಲಿಯರಿ ಅಂತ ನಮ್ಗೆ ಹೇಳ್ತಾರಲ್ರಿ ಮೇಡಮ್ ರೀ. ಕಲಿ ಅಂದ್ರೆ ಅದಕ್ಕೆ ನಾವು ಇಲ್ಲಿ ಬಂದೇವ ಅಂತಾರಲ್ಲ, ಭಾಳ ಖುಷಿ ಅನ್ನಿಸ್ತದ್ರಿ ಅದು. ಹಾಂ, ನಮ್ಮ ಮನೆಯಾಗೆ ಇರ್ತೇವೆ ಕರೆ, ನನಗೆ ಅಷ್ಟು ಹೊರಗಿಂದೇನು ಇದು ಗೊತ್ತಿಲ್ಲ. ಜನ ಹಿಂಗೆಲ್ಲ ಹಿಂಗೆ ಹೊರಗೆ ಮಾತಾಡ್ತಾರೆ, ಇದನ್ನು ಮಾಡ್ತಾರೆ, ಮಾತಾಡಿದ್ದೆಲ್ಲ ಅವ್ರು ಹುಡುಗಿಯರು ಬಂದು ಹೇಳ್ತಾರಲ್ಲ, ಭಾಳ ಖುಷಿ ಅನ್ನಿಸ್ತದ್ರಿ. ಇಷ್ಟೆಲ್ಲ ಪ್ರಜೆ ಇದು ಆಗ್ಯದಲ್ಲ ಅಂತ ಹೇಳ್ರಿ.
1: ಓಕೆ, ತುಂಬ ಸಂತೋಷ. ಮೇಡಮ್, ನೀವು ಎಷ್ಟೋ ಜನರಿಗೆ ಉದ್ಯೋಗ ಒದಗಿಸಿಕೊಟ್ಟಿದ್ದೀರಿ, ಇದು ನಿಮ್ಗೆ ಹೆಂಗೆ ಅನ್ನಿಸ್ತದ?
0: ಭಾಳ ಖುಷಿ ಅನ್ನಿಸ್ತದ್ರಿ, ಅದು ಹೇಳಕ್ಕೆ ವರ್ಡ್ ಇಲ್ಲ. ನನ್ನ ಕೈಯಾಗ ಕಲ್ತ ಮಂದಿ ಇಷ್ಟೆಲ್ಲ ಮುಂದೆ ಬರಾಕತ್ತಾರಲ್ಲ ಅನ್ನೋ ಭಾಳ ಖುಷಿ ಆಗ್ತದ್ರಿ. ಅದು ಕೊರೋನಾ ಟೈಮ್ದಾಗ ಹುಬ್ಬಳ್ಳಿಯಲ್ಲಿ ಇಲ್ಲೇ ಮಲಕ್ ಬಿಜಾಪುರದಾಗ ಇದ್ದು ಬಂದು ಕಲ್ತಿದ್ರು ಒಬ್ಬರು, ಅವ್ರು ಹೊಳ್ಳಿ ಹುಬ್ಬಳ್ಳಿಗೆ ಹೋಗಿದ್ರು. ಅವ್ರು ಹೋದಾಗ ಕೊರೋನಾ ಟೈಮ್ದಾಗ ಮತ್ತೊಮ್ಮೆ ಫೋನ್ ಹಚ್ಚಿದ್ರು ಅವರು, ಹಚ್ಚಿ ಮೇಡಮ್ ರೀ ನೀವು ಕಲಿಸ್ಕೊಟ್ಟಿದ್ದು ವಿದ್ಯೆ ನಮಗೆ ಭಾಳ ಹೆಲ್ಪ್ ಆಗಿದ್ರಿ ಅಂತಂದರು. ಯಾಕಮ್ಮ ಹೆಂಗೆ ಅಂತ ನಾ ಕೇಳಿದೆ. ಇಲ್ಲ ರೀ, ನಮಗೆ ಉದ್ಯೋಗ ಏನೂ ಇರಲಾರ್ದಾಗ ಇಲ್ಲಿ ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ ಬಂದು ಪ್ರತಿಯೊಬ್ಬರು ನಮ್ಮಲ್ಲಿ ವರ್ಕ್ ಹಾಕ್ಕೊಂಡು ಹೋಗ್ಯಾರ, ಇದ್ರ ಮ್ಯಾಗ ನಮ್ಮ ಮನೆ ನಡೆದದ್ರಿ ಅಂತೇಳಿ ಹೇಳಿದ್ರು ರೀ. ಮತ್ತು ನಮ್ಮಲ್ಲೇ ಮನೆ ಅಂತಕ್ಕೆ ಒಬ್ರು ಇದಾರೆ ರೀ, ಅವರು ಬ್ಲೌಸ್ ಹೊಲಿತಾರೆ ರೀ, ಅವರು ಮನೆಯವರಿಲ್ಲ. ಅವ್ರ ಮಗಳಿಗೆ ನಮ್ಮ ಕಡೆ ಕ್ಲಾಸಿಗೆ ಹಚ್ಚಿದ್ರು, ಆಕೆ ಸೆಕೆಂಡ್ ಇಯರ್ ಇದ್ರು ಆ ಟೈಮ್ದಾಗ. ಆ ಹುಡುಗಿ ಅಂದ್ಕೊಳ್ಳೋಣ, ಹಿಂಗೆ ರೀ ನಮ್ಮಲ್ಲಿ ಹುಡುಗಿ ನಿಮ್ಮಲ್ಲಿ ಬಂದು ಕಲಿತೀನಿ ಅಂತ ನಮ್ಮ ಹುಡುಗಿ ಅಂತಂದರು. ಆಯ್ತು, ಕಳಿಸ್ಕೊಡ್ರಿ ಅಂತ ಹೇಳಿದೆ. ಅಂದ್ಕೊಳ್ಳೋಣ ನಮ್ಮಲ್ಲಿ ಕಲಿತ್ರು ವರ್ಕ್ ಭಾಳ ನೀಟ್ ಇತ್ತು ರೀ ವರ್ಕ್ಕಿದ್ದು. ಅಂದ್ಕೊಳ್ಳೋಣ ಆಕೆ ಈಗ ಕಲಿತು ಏನು ಮಾಡಿದ್ರಿ, ಈಗ ಅವ್ರಿಗೆಲ್ಲ ಬ್ಲೌಸ್ ಆರ್ಡ್ರ್ ಬರ್ತಾವಲ್ಲ ಅವರೆಲ್ಲ ಇದು ಬಂದು ಆಕೆ ಅವ್ರ ತಾಯಿಗೆ ಮೊದಲೇಕ ಒಂದು ಅರ್ಧ ತಲೆ ಬಂಗಾರ ಕೊಡಿಸಿದಾಳ್ರಿ. ಆಮೇಲೆ ತನಗೆ ಫೋನ್ ತೊಗೊಂಡಾಳ, ಮತ್ತು ತನ್ನ ಸ್ಕೂಲದ್ದೇನು ಫೀ ಬೇಕಲ್ಲ ಒಟ್ಟು ತಂದು ತಾನು ತಗೊಂಡಾಳ. ಎಲ್ಲಾರು ಬಂದ್ ಬಂದ್ ಹೇಳ್ತಾರ ನಮಗ್ ರೀ, ಒಬ್ರದ್ದು ಹೇಳಕ್ ಆಗಂಗಿಲ್ಲ.
1: ಬಹಳ ಖುಷಿ ಅನ್ಸತ್ತೆ,
0: ಬಹಳ ಖುಷಿ ಅನ್ನಿಸ್ತದ್ರಿ.
1: ಓಕೆ, ಸುವರ್ಣ ಅವರೇ, ಕೊನೆಯದಾಗಿ ನೀವು ನಮ್ಮ ಹೆಣ್ಮಕ್ಳಿಗೆ ಏನ್ ಹೇಳಕ್ ಬಯಸ್ತೀರಿ?
0: ಈಗ ಅಂದ್ರೆ ರೀ ಎಷ್ಟೋ ಜನಕ್ಕೆ ಉದ್ಯೋಗಗಳಿಲ್ಲ, ನಾ ಎಲ್ಲ ಕಲ್ತಿರ್ತಾರ್ರಿ. ಈ ಸದ್ ನಮ್ಮಲ್ಲಿ ಬರ್ತಾರ ಇಂಜಿನಿಯರಿಂಗ್ ಕಲ್ತಾರ್ರಿ, ಡಾಕ್ಟರ್ದು ಮುಗ್ದದ, ನರ್ಸ್ ಅದಾರ, ಅಂಥವ್ರು ಎಲ್ಲರೂ ಬರ್ತಾರೆ. ಈ ಸದ್ ನಾವು ಒಂದೇ ಇದ ಒಂದೇ ಫಿಕ್ಸ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಒಳಗೆ ಬೇಕು.
1: ಕೆಲವರಿಗೆ ಓದಿದ್ರು ಕೂಡ ಅವ್ರಿಗೆ ನೌಕರಿ ಕೆಲಸ ಮಾಡೋ ಅವಕಾಶ ಸಿಗೋದಿಲ್ಲ.
0: ಅಂತವ್ರು ಎದಿ ಹೊಡ್ಕೊಳಕಿತ್ತಾರೆ, ಇಂಥ ಸೈಡ್ ಬಿಸ್ನೆಸ್ ಯಾವ್ರು ಇರ್ತಾವಲ್ಲ ಅದನ್ನ ಮಾಡೋದು ಬಹಳ ಅನುಕೂಲ ರೀ.
1: ಮನೇಲಿ ಇದ್ಕೊಂಡು ಆರಾಮಾಗಿ ಮಾಡಬಹುದು ಈ ಕೆಲಸನ.
0: ಮನೆಯಾಗ ಇದ್ಕೊಂಡು ಆರಾಮಾಗಿ ಮಾಡ್ಬೋದು. ಇದು ಕಶುತಿ ಏನೈತೆ ಆರಿ ವರ್ಕ್, ಇದರಿಂದ ಬಹಳ ಫಾಯ್ದಾ ಐತೆ, ಪ್ರತಿಯೊಬ್ಬರಿಗೂ ಫಾಯ್ದಾ ಇದ್ದಾರೆ. ಇದನ್ನ ನಾ ಕಲ್ತೀನಿ ಅನ್ನೋದು ನನ್ನಲ್ಲಿ ಕ್ಲಾಸಿಗೆ ಇದ್ರ ಸಲಾಗಿ ನಾ ಹೇಳಕತ್ತಿಲ್ಲ. ಎಷ್ಟು ಜನಕ್ಕೆ ಇದು ಎಲ್ಲ ಅದಕ್ಕೆ ಹಿಡ್ದಿದ್ದಾರೆ. ಈ ಸದ ನಮ್ಮದೇ ಒಂದೊಂದು ಒಮ್ಮೆ ವಯಸ್ಸಾರಗಟ್ಲೆ ಹೋಗ್ತದೆ, ಒಮ್ಮೆ ಇದು ಬರ್ತದ, ಯಾವಾಗ ಹೆಂಗೆ ಕೈ ಹಿಡ್ತದೆ ಹೇಳಕ್ ಬರಂಗಿಲ್ಲ. ಅಮೌಂಟ್ ಅದ್ರಿ ಭಾಳ ಚಲೋ ಅದ ರೀ ಇದು ಆರಿ ವರ್ಕ್ ಕ್ಲಾಸ್ ಕಲ್ತವ್ರದ್ರಿ.
1: ಹೌದಲ್ಲ,
0: ಹಾಂ ರೀ, ಭಾಳ ಅಂದ್ರೆ ಭಾಳ ಚಲೋ ಅದ. ನಾನು ಆ್ಯಕ್ಚುಲಿ ನಮ್ಮ ಮನೆಯಾಗ ನಾ ಎಲ್ಲಿ ಹೋಗಂಗಿಲ್ಲ ಅಂತ ನಮ್ಮ ಮನೆಯಾಗ ಕೂತ ಉದ್ಯೋಗ ಮಾಡ್ತೀನಿ ಅಂತ ಕೇಳ್ಕೊಂಡೆ. ಅದೇ ಟೈಪ್ ನಮ್ಮ ಮನೆಯಾಗ ಕೂತ ಉದ್ಯೋಗ. ಈಗ ನಾ ಏನೇ ಹೆಂಗೆ ಸ್ಟ್ಯಾಂಡ್ ಆಗ್ಬೇಕಲ್ಲ, ಪೂರ್ತಿ ಸ್ಟ್ಯಾಂಡ್ ಆರಿ ವರ್ಕ್ದಿಂದ ನಾ ಆಗೀನಿ ರೀ. ನಾ ಈ ನಾ ಹೇಳಿದೆ ಅಲ್ಲ, ನಮ್ಮನೆಯವ್ರು ಬೇರೆ ಕಡೆ ಉದ್ಯೋಗ ಮಾಡಿದ್ರು ಅದು ಬೇಡ, ನಾವು ಇಬ್ರು ಕೂಡ ಮಾಡ್ಕೊಂಡು ಹೋಗೋಣ ಅಂತೇಳಿ.
1: ಇದರಲ್ಲಿ ಲಾಭ ಜಾಸ್ತಿ,
0: ಲಾಭ ಜಾಸ್ತಿ. ಹಾಂ ರೀ, ಪ್ರತಿಯೊಬ್ರು ಈಗ ಯಾವುದೇ ರೀ ಕಲೆ ರೀ ನಾವು ಶ್ರದ್ಧೆಯಿಂದ ಮಾಡಿದೇವತ್ತೀವಿ ರೀ, ಆ ಕಲೆ ನಮ್ಗೆ

0: ಕೈ
1: ಬಿಡೋದಿಲ್ಲ,
0: ಕೈ ಬಿಡಂಗಿಲ್ಲ.
1: ಕರೆಕ್ಟ್.
0: ಯಾವುದೇ ಉದ್ಯೋಗ ಇರಲಿ, ಇದು ಸಣ್ಣದೇ ಇರಲಿ ದೊಡ್ಡದನ್ನೇ ಇರಲಿ, ಯಾವುದೇ ಇರಲಿ,
1: ನಿಷ್ಠೆಯಿಂದ
0: ಮಾಡಬೇಕು. ಹಾಂ ರೀ, ಶ್ರದ್ಧೆ ಇರಬೇಕು ಅದ್ರ ಮ್ಯಾಗ ರೀ. ಆ ಶ್ರದ್ಧೆ ಇತ್ತಪ್ಪ ಅಂದ್ರೆ ರೀ ನಮ್ಮ ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತದ್ರಿ.
1: ಸಕ್ಸಸ್ ಡೆಫಿನೆಟ್
0: ಡೆಫಿನೆಟ್ ರೀ.
1: ಓಕೆ, ತುಂಬ ಸಂತೋಷ ಮೇಡಮ್. ಸುವರ್ಣ ಅವರೇ, ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಸ್ವಲ್ಪ ಟೈಮ್ ತಗೊಂಡು ನಮ್ಮ ಸ್ಟುಡಿಯೋದವರೆಗೆ ಬಂದು ನಿಮ್ಮ ಕಸೂತಿ ಕಲೆಯ ಬಗ್ಗೆ, ನಿಮ್ಮ ಆರಿ ಕಸೂತಿಯ ಬಗ್ಗೆ, ನೀವು ನಡೆದು ಬಂದ ಹಾದಿಯ ಬಗ್ಗೆ, ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ, ನೀವು ಮಹಿಳೆಯರಿಗೆ ಉದ್ಯೋಗ ಒದಗಿಸಿ ಕೊಟ್ಟಿದ್ದರ ಬಗ್ಗೆ ಎಲ್ಲನೂ ಸವಿವರವಾಗಿ ಮಾಹಿತಿನ ಕೊಟ್ರಿ. ನಿಮ್ಮ ಎಲ್ಲ ಕನಸು ನನಸಾಗಲಿ ಅಂತ ಹಾರೈಸ್ತಾ ನಿಮಗೆ ತುಂಬ ತುಂಬ ಧನ್ಯವಾದಗಳು ಮೇಡಮ್. ನಮಸ್ತೆ.
0: ನಮಸ್ತೆ ಮೇಡಮ್.
2: ಇದುವರೆಗೆ ವಿಜಯಪುರ ನಗರದ ಕೃಪಾ ಆರಿ ವರ್ಕ್ಸ್ ಕಸೂತಿ ಶಾಲೆಯನ್ನು ನಡೆಸುತ್ತಿರುವ ಸ್ವ ಉದ್ಯೋಗಿ ಸುವರ್ಣ ಪಿ ಸಿಂಧಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶೈಲಾ ಎರ್ನಾಳ್.
3: ಸ್ನೇಹಿತರೆ, ಈಗ ಸಮಯ 5:50. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಬದ್ರಿ ಚಿತ್ರದ ಗೀತೆ ಕೇಳಿಬರುತ್ತಿರುವ ಉಷಾ ಬದ್ರಿ ಅವರದು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಇನ್ನು ಮುಂದೆ ಕೇಳಿ ಜಜ್ಜಿರು ಟೀ ಚೌಳಿಕೈ ಕಾರ್ಯಕ್ರಮ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.

0: ಒಟ್ಟು ಹೆಣ್ಮಕ್ಳಿಗೆ ಚಿಂತೆ ಆಗೈತಿ. ಹುಡುಗರು ಹೋದ್ರು ಬಂದರು, ಮನೆಗೆ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾವೆ ಅನ್ನೋದು ನನಗೆ ಚಿಂತೆ ಎಲ್ಲ. ದೇವ್ರು ನನಗೆ ಬರೆದು ಕೊಟ್ಟಾನೇ ನನಗೆ ಆಗೈತಿ. ಎಷ್ಟಾಯ್ತು ನೋಡು, ಬಾರ ಆಗಕ್ಕೆ ಬಂದೈತಿ, ನಾ ಬರುವಲ್ಲು. ಇವರಿಗರೆ ಒಟ್ಟು ಹುಡುಗರ ಬಗ್ಗೆ ವಿಚಾರ ಇಲ್ಲ.
1: ಯವ್ವಾ
2: ಬೇ ಯವ್ವಾ
1: ಯವ್ವಾ ಬಾಗಿಲು ತೆಗಿ.
0: ಏ ಬಂದ್ರಿ,
2: ನಿಮ್ಮ ನೋಡ್ಬೇ.
0: ಅಲ್ಲೋ, ಟೈಮ್ ಎಷ್ಟಾಗೈತಿ ನೋಡ್ರಿ. ಏನು
2: ಮಕ್ಕೊಂದು ಬಿಟ್ರಲ್ಲ ನೀವು
0: ಮತ್ತೇನು, ಇನ್ನ ನಿಮ್ಮತ್ಲೆ ಹಂಗ ಕುಂಡ್ರಿ. ಕಣ್ಣು
1: ಎಷ್ಟು ಮಂದಿ, ಎಷ್ಟು ಮಂದಿ ಇದ್ರಲ್ಲಿ ಗಣಪತಿ ಮುಂದೆ ಗೊತ್ತೇನು?
2: ಪಟಾಕ್ಸಿ ಹಂಗ ಹುಡಾಕೈತಿರಲ್ಲ ನೋಡಿ,
0: ಇದನ್ನೆಲ್ಲ ನೋಡ್ಕೋತ ಅಲ್ಲಿ
2: ಕೂತೀರಿ.
0: ಅಲ್ಲೋ, ಗಡಿಯಾಕರ್ಯಾರು ನೋಡಿ ಕಿಶನ್ ಬರ್ಬೇಕಿಲ್ಲ ಮನೆಗೆ. ಹೊತ್ತು
1: ಯಾರು ಡ್ಯಾನ್ಸ್ ಮಾಡಿ ಬಿಟ್ಟಿದ್ದೇವ, ಇವ ಪಟಾಕಿ ಹೊಡೆದು ಬಿಟ್ಟು ಬರಲಾಗೆ ನೋಟೆ
0: ಅಲ್ಲಿ
2: ದೊಡ್ಡ ದೊಡ್ಡ
0: ಬಣ್ಣ ತಲೆಯಾಗ.
2: ಅಲ್ಲ ದೊಡ್ಡ ದೊಡ್ಡ
1: ಆಡ್ಯಾರ ಯಾವ ನಾವಿಬ್ರೆ ಏನು.
0: ಓ ನಿಮ್ಮ ಇದು ಏನ್ರಿ ನೋಡ್ರಿ, ಇಲ್ಲಿ ನಿಮ್ಮ ಮಕ್ಕಳು ನೋಡ್ ಬರ್ರಿ ಇಲ್ಲಿ.
2: ಅಲ್ಲ ಇನ್ನ ನಾನು ಡ್ಯಾನ್ಸ್ ಮಾಡಕ್ ಇವ ಡ್ಯಾನ್ಸ್ ಮಾಡಕತ್ತಿದ್ದ, ನಾ ಪಟಾಕ್ಸಿ ಹಚ್ಚಾಕತ್ತಿದ್ದೆ. ಮತ್ತ ಅವ್ವ ಅಪ್ಪ ಬೈತಾರ ಅಂತ ಹೇಳಿದ್ರ
1: ಬಂದೀವಿ ನಾವು. ಭಾಳ ಮಂದಿ ಅರಲ್ಲಿ.
0: ಅಲ್ಲೋ, ಬಾರ ಆಗೈತಿ, ಇನ್ನ ಇದಕ್ಕ ಜಲ್ದಿ ಏನಾಗತ್ತೀರಿ? ನೀವು ಉಂಡು ಮಕ್ಕಳದು ಮತ್ತೆ ಮುಂಜಾನೆ ಹತ್ರ ತನ ಮಕ್ಕೋತೀರಿ.
2: ಏನು ಗಣಪತಿ ಹಬ್ಬ 5 ದಿವಸ ಇರ್ತೈತಿ, ಮತ್ತೆ ಮಜಾ ಮಾಡೋದು, ಮತ್ತೆ ಈ ವಯಸ್ಸನ್ನೇ ಮಜಾ ಮಾಡೋ, ಮತ್ತೆ ಯಾವ ಮಾಡ್ಬೇಕು ನಾವು?
0: ಅದೇ ಹೇಳ್ತೀನಲ್ಲ, ಒಟ್ಟ ಮನೆ ಹತ್ತೋಲಾಗಿರಿ, ಗಣಪತಿ ಕುತ್ತಾನ ಕುತ್ತಾನ ಹೋಗುತ್ತಾನ, ಏನು ಚಂದಿಲ್ಲ ಹೇಳಂದು.
1: ಏನೋ ನಮ್ಮ ದೋಸ್ತರ ಮನೆಗೆ ಯಾರು ಬೈಯಲ್ಲವ, ನೀವೇ ಬೈತೀರಿ ಬರೇ.
0: ಏ ನಿಮ್ಮ ಅವರು ಬೈತಾರ, ಅವರು ನಿಮ್ಮಂಗ.
3: ಏ ಏನು ಈಗ ಬಂದಿರಿ, ಏನು ಬಾಯಿ ಮಾಡ್ಲಾಕತ್ತೀರಿ? ರಾತ್ರಿ ಏಟ್ ಆಗೈತಿ.
2: ಅಪ್ಪ ಏನಿಲ್ಲ, ನಾನು ಪಟಾಕ್ಷಿ ಹಚ್ಚಾಕತ್ತಿವ, ಡ್ಯಾನ್ಸ್ ಹೊಡಾಕತ್ತಿದ್ದ.
1: ಗಣಪತಿ
2: ಗಣಪತಿ ಅಂತೇಳಿ ಹೋಗಿದ್ದೀವಿ.
1: ಬೈಲಾಕತ್ತ
2: ಅಲ್ಲ, ನಮ್ಮ ದೋಸ್ತರ ಅದಾರ, ನಾನು ಜಲ್ದಿ ಬಂದೇವೆ, ನೀವು ಬೈತಿರ ಜಲ್ದಿ ಬಂದೇವೆ ನಾವು.
1: ಅವ್ ಇಟ್ಟಿಕೆ ನಮ್ಮ ಬೈಲಾತ ನೋಡಪ್ಪ.
0: ಅಲ್ರಿ ಸುಮ್ ಕೂತಿರಲ್ರಿ, ಇಟ್ಟೆ ಅಂತಾರ ಅವರು.
3: ದಿನ ಏನೇನು ಮಾಡ್ತೀರಿ ನೀವು, ಎಷ್ಟು ದಿನ ಕೂಡ್ಸಿರಿ, ಏನೇನು ಮಾಡೋರು?
0: ಏ ಅಲ್ರಿ, ಮೊದ್ಲು 5 ದಿನ ಆಯ್ತು, 7 ದಿನ ಹಾಕ್ಯಾರ, ಈಗ ಅದು ಬಿಟ್ಟು 11 ದಿನ ಮಾಡ್ಯಾರ.
1: ಅದು ಯಾವಾಗ 7 ದಿನ ಮಂಗಳಾರ ಬರ್ತದ ಅಂತ ಹೋಗಿಬಾರ್ದ ಅಂತ ಅದಕ್ಕೆ 11 ದಿನ ಮಾಡಿವದನ.
2: ಅವನಿಗೆ ಅವನಿಗೆ ಜಗಳ ಆಗಿತ್ತಲ್ಲ, ಹಿಂಗಾಗಿ ಇವರು ಒಬ್ರು ಸರ್ಕೊಂಡು 7 ದಿವಸಕ್ಕಿಟ್ರೆ ಗೊತ್ತನದ.
0: ನೋಡ್ರಿ ಇಲ್ಲಿ ಒಟ್ಟು ಮನೆಯಂದು ಏನಾಯ್ತು ಹೋಯ್ತು ಗೊತ್ತಿಲ್ಲ ಅವ್ರಿಗೆ. ಓಣ್ಯಾಂದೆಲ್ಲ ಸುದ್ದಿ ಗೊತ್ತೈತಿ ಅವ್ರಿಗೆ.
2: ಬೇ ನೋಡ್ಬೇಕು, ನಿನ್ನ ಗೊತ್ತಿಲ್ಲ
1: ಓಣ್ಯಾಂದೇನೋ ಗೊತ್ತಿಲ್ಲ, ಇವ್ರು ಬರೀ ಮನೆಯಾಗಿಟ್ಟೆ ಮಾತಾಡ್ತಾರ ನೋಡಿ ಇವರು.
3: ಈಗ ಇಲ್ಲಿ ನನಗೆ ಉತ್ತರ ಕೊಡ್ರಿ ಮೊದಲ. ಈಗ ನೀವು ದಿನ ಹೋಗ್ತೀರಿ, ಇಷ್ಟು ಲೇಟಾಗಿ ಬರ್ತೀರಿ, ಏನಾರ ಕಾರ್ಯಚಟುವಟಿಕೆ ಅದಾವ? ನೀವು ಏನೇನಾರ ಮಾಡ್ತೀರಿ ಅಲ್ಲಿ ಗಣೇಶ ಉತ್ಸವ ಹೆಸರಿನಾಗ?
1: ಮುಂಜಾನೆ ಹೋಗೋಣ, ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ರೆ ಎಲ್ಲರೂ ದೋಸ್ತರು ಬಂದಿರ್ತೀವಿ, ಡ್ಯಾನ್ಸ್ ಮಾಡ್ತೀವಿ.
2: ಮಧ್ಯಾಹ್ನಕ್ಕಂಕರು ಪ್ರಸಾದ ಪ್ರಸಾದ ಮಾಡಕ್ಕೆ ಪ್ರಸಾದ ಮಾಡಿಸಿರ್ತೇವೆ. ಪ್ರಸಾದ ಮಾಡಿಸಿ ಎಲ್ಲ ನೀಡೋದು ಅದು ಮಾಡೋದು ಎಲ್ಲ ಮಾಡ್ತೀವಿ ರೀ ನಾವು ಅಲ್ಲಿ.
1: ಮತ್ತು ರಾತ್ರಿ ಆಯ್ತಂದ್ರೆ ಮತ್ತೊಂದು ಸ್ವಲ್ಪ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಮತ್ತು ಅವರೆಲ್ಲ ದೊಡ್ಡ ದೊಡ್ಡ ಅಣ್ಣಗಳು ಅವ್ರ ಆ ಕಡೆ ಬಾಜುಮನೆ ಅಂಕಲ್ಗಳು ಎಲ್ಲ ಬಂದಿರ್ತಾರೆ. ಅವ್ರ ಹಿಂದೊಂದು ಸ್ಟೇಜ್ ಹೊಡೆದೀವಿ, ಅವ್ರೇನು ಮಾಡ್ತಾರೆ, ಅವರೆಲ್ಲರೂ ರೊಕ್ಕ ಆಡ್ಕೋತ ಕೂತ್ಬಿಡ್ತಾರೆ.
0: ಅದನ್ನ ನೋಡ್ಕೋತ ನೀವು ಕುಂದಿರ್ತೀರಿ?
1: ಹ್ಞೂ, ಅದು ಹೆಂಗೆ ಆಡ್ತಾರ, ಭಾರಿ ಆಡ್ತಿರ್ತಾರೆ.
2: ಕಂಡವಟಿ ಮಂದಿ ಗುಂಪು ಕಟ್ಕೊಂಡು ಕೂತಿರ್ತಾರೆ ಅವ್ರು.
1: ಹ್ಞೂ,
2: ನೋಡ್ಕೋತ ಕೂತಿರ್ತೇವೆ ಅಲ್ಲಿ ನಾವು. ರೊಕ್ಕ ಅಲ್ಲ ಲೇದ ಜೂಜ್ ಅದು ಆಟ.
1: ಜೂಜ್ ಏನದು? ಭಾಳ ರೊಕ್ಕ ಇರ್ತಾವಪ್ಪ ಅವ್ರು ಬರಲಿ, ಇಷ್ಟಿಷ್ಟು ರೊಕ್ಕ ತಂದಿರ್ತಾರೆ, ಆಡ್ತಿರ್ತಾರೆ ಅವರು.
2: ಅದು ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತಲ್ಲ.
1: ಹಾಂ, ಅದೆಲ್ಲ ಮತ್ತು ಅವ್ರಿಗೇನು ಎಲ್ಲ ರಾತ್ರಿ ಬೆಳತಾನೆ ಏನು ಬೇಕು ಎಲ್ಲ ತಿನ್ನಕ್ಕೆ ಅವೆಲ್ಲ ಇಟ್ಕೊಂಡು ಕೂತಿರ್ತಾರೆ. ಮತ್ತು ಸ್ವಲ್ಪ ಸ್ವಲ್ಪ ನಮಗೂ ಕೊಡ್ತಾರೆ ತಿನ್ನಕ್ಕೆ, ಅವ್ರು ಬಂದು ಕೂತ್ ನೋಡ್ತಿರ್ತೀವಿ.
0: ಅವ್ರು ಹೇಳೋದು ಕೇಳ್ಕೊತ ಕುಂತೀರಿ, ನಾಳೆಗೆ 7 ಗಂಟೆಗೆ ಮನೆಗೆ ಬಂದ್ರೆ ಚಲೋ ಐತಿ, ನಿಮ್ಮ ಕಾಲ ಮುರಿತೀನಿ.
1: ನೋಡಪ್ಪ ಹಿಂಗೆ ಮಾಡಿ ಹೋಗ್ಬೇಕು
3: ಅಲ್ಲಪ್ಪ. ಇಂಥವೆಲ್ಲ ಮತ್ತು ನೀವು ಮಾಡಿದ್ರೆ ಬೈಲಾರಿ ಏನು ಮಾಡ್ತಾರೆ, ಅವೆಲ್ಲ ನೀವು ಮಾಡಬಾರ್ದು.
1: ನಾವು ಮಾಡಿಯಪ್ಪ, ದೊಡ್ಡ ಅಣ್ಣಗಳು ಮಾಡ್ತಾರೆ.
3: ಅವರಾದರೂ ಇವನು ಮಾಡಬಾರ್ದು. ಮಕ್ಕಳಿಗಾಗಿ ಚಿತ್ರಕಲೆ, ರಂಗೋಲಿ, ಹಾಡುಗಾರಿಕೆ, ಭಾಷಣ ಸ್ಪರ್ಧೆ ಇಂಥವು ಏರ್ಪಡಿಸ್ಬೇಕು. ಮತ್ತು ಭಜನೆ ಕೀರ್ತನೆ ಇಂಥವು ಮಾಡಬೇಕು. ನೀವು ಡಿ ಜೆ ಹಚ್ಚಿಯೋದು ಕುಣಿಯೋದು ನಮ್ಮ ಸಂಸ್ಕೃತಿ ಅಲ್ಲ. ಮತ್ತು ಡಿ ಜೆ ಹಚ್ತಿರಲ್ಲ, ಅವು ಕೆಲ ಮಂದಿ ಹೃದಯ ತೊಂದರೆ ಅದು ಇದ್ದವರು ಇರ್ತಾರೆ, ರುದ್ರ ಇರ್ತಾರೆ, ಅವರಿಗೆಲ್ಲ ಎಷ್ಟು ತೊಂದರೆ ಆಗ್ತದೆ. ಮತ್ತು ಪ್ರಾಣಿ ಪಕ್ಷಿಗಳು ಎಲ್ಲ ಬೆದರಿ ಬಿಡ್ತಾವೆ. ನಾವು ಹಳ್ಳಿಯಾಗಿರ್ತೀವಿ, ಸುತ್ತಮುತ್ತ ತೋಟದಾಗೆಲ್ಲ ನಿಮ್ದು ಕೇಳಿಸ್ತೈತೆಪ್ಪ.
0: ಅಲ್ರಿ, ಮೊನ್ನೆ ಗಣಪತಿ ತರೋ ಮುಂದೆ ಮುದುಕಿ 85 ವಯಸ್ಸಾಗಿತ್ತದು. ಇವ್ರು ಪಟಾಕ್ಷಿ ಅದು ಹಾಡ ಹಚ್ಚ ಡ್ಯಾಮ್ ಅಂದಿಲ್ಲ.
1: ಯಪ್ಪ, ಒಂದಿನ ಹಚ್ಚಿದ್ರೆ ಏನಾಗ್ತದೆ? ಡಿ ಜೆ ಹಚ್ಚಿಲ್ಲ ಅಂದ್ರೆ ಕುಣಿಯಕ್ಕೆ ಮನಸ್ಸು ಬರಲ್ಲ.
3: ಈಗ ನೀವು ಇಂಥದ್ದೆಲ್ಲ ಮಾಡ್ತಿರಲ್ಲ, ಜನರಿಗೆ ತೊಂದರೆ ಆಗಲಾರಂಥ ಕಾರ್ಯಕ್ರಮ ಮಾಡಬೇಕು. ನಾಟಕಗಳು, ಜನಪದ ಯಕ್ಷಗಾನ ಅಥವಾ ಇಂಥವು ನಾಟಕಗಳು ಅಥವಾ ಸಣ್ಣ ಆಟಗಳು, ದೊಡ್ಡಾಟಗಳು, ಜನಪದ ನೃತ್ಯಗಳು ಇವನ್ನ ಮಾಡಬೇಕು. ಸಾಂಸ್ಕೃತಿಕ ಉತ್ಸವಗಳು ಮಾಡಬೇಕು, ರಕ್ತದಾನ ಶಿಬಿರ ಮಾಡಬೇಕು.
2: ಯಾರು ಕೇಳ್ತಾರೆ ಈಗ ದೊಡ್ಡಾಟ ಸಣ್ಣಾಟ ಯಾರು ಕೇಳ್ತಾರೆ ಈಗ?
1: ಯಾರು ಕೇಳ್ತಾರಪ್ಪ, ಇವೆಲ್ಲ ಕೇಳಲ್ಲ, ಎಲ್ಲ ಮೊಬೈಲ್ನಾಗ ನೋಡ್ಬಿಟ್ಬಿಡ್ತಾರೆ. ಅವ್ರಿಗೆಲ್ಲ ಆಟ ಹತ್ತಿರ್ತಾರೆ ಜೋರ.
2: ಆ ಜೋರ ಆಟ ಹೆಂಗೆ ಆಡ್ತಾರೆ ನೋಡಿಲ್ಲ
1: ಭಾರಿ. ಏನೋ ಒಬ್ರು ಎಷ್ಟು ಮಂದಿ ಇರ್ತಾರೆ ಗೊತ್ತೇನು, ಇಟ್ಟು ರೊಕ್ಕ ತಂದಿರ್ತಾರೆ.
3: ಈಗ ನೀವು ಜೂಜ್ ಆಡೋದು ಅದು ಮಾಡ್ತೀರಿ, ಇದರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬರ್ತಾವೆ. ಮತ್ತು ಇಂಥದ್ರಿಂದ ನಾವು ಗಣೇಶ ಉತ್ಸವಕ್ಕೆ ಪಟ್ಟಿ ಸಹಿತ ಕೊಡ್ಲಕ್ಕೆ ಮಂದಿ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಇಂಥವು ನೀವು ಮಾಡೋದು ಬಿಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸ್ರಿ. ಈಗ ದಾಸೋಗ ಮಾಡ್ತಿರಲ್ಲ
2: ಇದುವರೆಗೆ.
4: This is Akashvani, the news read by Anuja Kumar. The Ministry of External Affairs has said several issues were discussed during the meeting between Prime Minister Narendra Modi and Chinese President Xi Jinping on the sidelines of the 18th BRICS summit held in

ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:30 ಅವಲೋಕನ, 6:35 ಕಾಣಿದರ ಬಗ್ಗೆ ಪ್ರಕಟಣೆಗಳು, 6:50 ಕಿಸಾನ್ ವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ, 7:20 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ರಾತ್ರಿ 7:45 ಹಾಗೂ 8:00 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇಂದು ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಮನಿ ಟಾಕ್, ತದನಂತರ ಮಂಥನ್ ಕಾರ್ಯಕ್ರಮ ಮೂಡಿಬರುವುದು. 10:00 ಕರ್ನಾಟಕ ಸಂಗೀತ ಸಭಾ ಕಾರ್ಯಕ್ರಮ ಕೇಳುವಿರಿ. 10:30 ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:10. ಇಂದು ನಮ್ಮ ನಿಲಯದಿಂದ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಪ್ರಾಯೋಜಿತ ಕಾರ್ಯಕ್ರಮ ಚಿಕ್ಕ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ ಕಾರ್ಯಕ್ರಮ, 6:35 ರೈತರಿಗೆ ಸಲಹೆಗಳನ್ನು ಕೇಳುವಿರಿ, 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 7 ಗಂಟೆಗೆ ಸೇವಾ ಮಾಹಿತಿ.

ನಾಳೆ ಬೆಳಗ್ಗೆ 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:30 ಸೇವಾ ಮಾಹಿತಿ, 7:45 ಚಿತ್ರಗೀತೆಗಳನ್ನು ಕೇಳುವಿರಿ, 8:30 ಆಯುಷ್ವಾನಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 9:05 ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ, ಕ್ಯಾನ್ಸರ್ ಬಗ್ಗೆ ಜಾಗೃತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 9:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳಿವ್ರಿ. 10:00 11:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:00 ವನಿತಾ ವಿಹಾರ. ಹಲ್ಲಿನ ಆರೋಗ್ಯದ ಕುರಿತು ದಂತವೈದ್ಯರಾದ ಡಾಕ್ಟರ್ ಸ್ವಾತಿ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. 1:00 ಪ್ರಗತಿ ಪಥ. 12:40 ಹಾಗೂ 3:05 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ನಾಳೆ ಸಂಜೆ 5:00 ಕರೆಗೊಂದು ಗೀತೆ ನೇರ ಪೋಣಿನ ಕಾರ್ಯಕ್ರಮ. 5:50 ಉದ್ಯೋಗ ವಾರ್ತೆ. 5:55 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. 6:10 ಕಾರ್ಯಕ್ರಮಗಳ ಪರಿಚಯ. 6:15 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ಸಂಜೆ 6:30 ರಸವಾರ್ತೆ. 6:55 ಕಿಸಾನ್ವಾಣಿ ಕಾರ್ಯಕ್ರಮ ಮುಡಿಬರುವುದು.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ.

ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ

0: ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ನವದೆಹಲಿಯಾ ಪ್ರತಿಪಾದಿತಂ ಯತ್ ಖಾತಿ ಪ್ರದೇಶೇ ವಾಣಿಜ್ಯಿಕ ಪೋತಾನಾಂ ಸಾಮುದ್ರಿಕ ಯಾತ್ರಿಣಾಂ ನಾಗರಿಕಾಣಾಂ ತಥಾ ನಾಗರಿಕ ಮೂಲ ಸಂರಚನಾಯಾಃ ಲಕ್ಷ್ಯೀಕರಣಂ ಭಾರತಾಯ ಅಸ್ವೀಕಾರ್ಯಮಸ್ತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ರಕ್ಷಾಕ್ಷೇತ್ರೆ ಆತ್ಮನಿರ್ಭರತಾಂ ಪ್ರಾಪ್ತುಂ ಸಶಸ್ತ್ರ ಬಲಾನಾಂ ರಕ್ಷಾನುಸಂಧಾನ ವಿಕಾಸ ಸಂಘಟನ ಸಂಸ್ಥಾಯಾಃ ತಥಾ ಉದ್ಯೋಗ ಜಗತಃ ಮಧ್ಯೆ ಅಧಿಕ ಸಹಕಾರಸ್ಯ ಆಹ್ವಾನಂ ಕೃತವಾನ್. ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ, ದಿಲ್ಲಿ ಚೇತ್ಯತೇಷಾಂ ಮುಖ್ಯಮಂತ್ರಿಭಿಃ ಯಮುನಾ ನದ್ಯಾಃ ಪುನರುದ್ಧಾರಾಯ ಕಿಶಾವ್ ಬಹು ಉದ್ದೇಶೀಯ ಬಂಧ ಪರಿಯೋಜನಾ ಸಂಬದ್ಧೆ ಸಂಧೌ ಹಸ್ತಾಕ್ಷರಾಣಿ ಕೃತಾನಿ. ಅಮೆರಿಕಾಯಾಃ ನ್ಯಾಯಾಲಯೇನ ವೈದೇಶಿಕ ಛಾತ್ರಾಣಾಂ ವಾರ್ತಾಹರಾಣಾಂ ಚ ಕೃತೆ ಟ್ರಂಪ್ ಪ್ರಶಾಸನೇನ ನಿರ್ಧಾರಿತೇ

0: ಗುಣಮಟ್ಟದ ಮಾನದಂಡಗಳು ಮತ್ತು ಜಾಗತಿಕ ಆರೋಗ್ಯ ಚೌಕಟ್ಟಿನೊಂದಿಗೆ ಸಂಯೋಜಿಸುವ ಸೂಕ್ತ ಕ್ಷಣವಾಗಿದೆ. ಆಯುರ್ವೇದವನ್ನು ವಿಶ್ವಕ್ಕೆ ತಲುಪಿಸುವುದು ಎಂದರೆ ಕೇವಲ ಪ್ರಚಾರ ಮಾಡುವುದಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆಯನ್ನು ಬೆಂಬಲಿಸುವ ಸಂಶೋಧನಾತ್ಮಕ ಪುರಾವೆ ಹಾಗೂ ಸದೃಢ ತಳಹದಿಯನ್ನು ನಿರ್ಮಿಸುವುದಾಗಿದೆ. ಕಳೆದ ಒಂದು ದಶಕದಲ್ಲಿ ಆಯುಷ್ ಕ್ಷೇತ್ರವು ಆರ್ಥಿಕವಾಗಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ. 2014 ಸುಮಾರು 2.85 ಶತಕೋಟಿ ಅಮೆರಿಕನ್ ಡಾಲರ್ನಷ್ಟಿದ್ದ ಆಯುಷ್ ಮಾರುಕಟ್ಟೆಯ ಮೌಲ್ಯ 2023 ವೇಳೆಗೆ 43.4 ಶತಕೋಟಿ ಡಾಲರ್ಗೆ ಜಿಗಿದಿದೆ. ಇದೇ ಅವಧಿಯಲ್ಲಿ ಆಯುಷ್ ಉತ್ಪನ್ನಗಳ ರಫ್ತು 1.09 ಶತಕೋಟಿ ಡಾಲರ್ನಿಂದ 2.16 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರದ ನವೋದ್ಯಮ ಹಾಗೂ ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪ್ರೋತ್ಸಾಹಕ ನೀತಿಗಳು ಈ ಕ್ಷೇತ್ರದಲ್ಲಿ ಹೊಸ ಹೂಡಿಕೆ ಹಾಗೂ ನಾವೀನ್ಯತೆಗೆ ವೇಗ ನೀಡಿವೆ. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ 2022-23 ನಡೆಸಿದ ಮೊದಲ ಆಯುಷ್ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಭಾಗದಲ್ಲಿ %94.8 ಮತ್ತು ನಗರ ಭಾಗದಲ್ಲಿ %96 ಜನರಿಗೆ ಆಯುಷ್ ವ್ಯವಸ್ಥೆಯ ಕುರಿತು ಸ್ಪಷ್ಟ ಅರಿವಿದೆ. ಸಮೀಕ್ಷೆಯ ಪೂರ್ವದ 365 ದಿನಗಳಲ್ಲಿ ಗ್ರಾಮೀಣ ಭಾಗದ %46.3 ಹಾಗೂ ನಗರ ಭಾಗದ %52.9 ಜನರು ರೋಗ ತಡೆಗಟ್ಟುವಿಕೆಗೆ ಅಥವಾ ಚಿಕಿತ್ಸೆಗೆ ಆಯುಷ್ ಪದ್ಧತಿಯನ್ನು ಬಳಸಿದ್ದಾರೆ ಎಂಬುದು ತಿಳಿದುಬಂದಿದೆ. ಇದರಲ್ಲಿ ಆಯುರ್ವೇದವು ಅತ್ಯಂತ ಜನಪ್ರಿಯ ಹಾಗೂ ಹೆಚ್ಚು ಬಳಸಲ್ಪಟ್ಟ ಪದ್ಧತಿಯಾಗಿ ಹೊರಹೊಮ್ಮಿದೆ. ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಅಂದರೆ ವೈದ್ಯಕೀಯ ಮೌಲ್ಯ ಪ್ರವಾಸೋದ್ಯಮ ಮತ್ತು ವೆಲ್ನೆಸ್ ಕ್ಷೇತ್ರದಲ್ಲಿ ಆಯುರ್ವೇದದ ಪಾತ್ರ ಪ್ರಮುಖವಾಗಿದೆ. ವಿದೇಶಿ ಪ್ರಜೆಗಳಿಗೆ ಅನುಕೂಲವಾಗುವಂತೆ ಜುಲೈ 2023 ಭಾರತ ಸರ್ಕಾರವು ವಿಶೇಷ ಆಯುಷ್ ವೀಸಾವನ್ನು ಜಾರಿಗೆ ತಂದಿದೆ. ಭಾರತೀಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದೊಂದಿಗೆ ಜಂಟಿಯಾಗಿ ಆಯುರ್ವೇದ ಪ್ರವಾಸೋದ್ಯಮ ಸರ್ಕ್ಯೂಟ್ಗಳನ್ನು ಗುರುತಿಸಲಾಗುತ್ತಿದೆ. 2030 ವೇಳೆಗೆ ಜಾಗತಿಕ ವೈದ್ಯಕೀಯ ಪ್ರವಾಸೋದ್ಯಮ ಮಾರುಕಟ್ಟೆಯು $286.1 ಶತಕೋಟಿ ತಲುಪುವ ನಿರೀಕ್ಷೆ ಇದ್ದು ಆಯುರ್ವೇದವು ಇದರಲ್ಲಿ ಬೃಹತ್ ಪಾಲು ಪಡೆಯಲಿದೆ. ಆಯುರ್ವೇದವನ್ನು ಜಾಗತಿಕ ಮಟ್ಟಕ್ಕೇರಿಸಲು ನೀತಿ ಆಯೋಗವು ಜುಲೈ 2026 ಆಯುರ್ವೇದವನ್ನು ಜಾಗತೀಕರಿಸುವ ಕಾರ್ಯತಂತ್ರ ಮಾರ್ಗಸೂಚಿ ಎಂಬ ದೀರ್ಘಕಾಲೀನ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. 2047 ದೂರದೃಷ್ಟಿ ಹೊಂದಿರುವ ಈ ನೀತಿಯು ಗುಣಮಟ್ಟದ ಮಾನದಂಡಗಳು, ಶೈಕ್ಷಣಿಕ ಸುಧಾರಣೆ, ಬ್ರ್ಯಾಂಡಿಂಗ್, ಅಂತಾರಾಷ್ಟ್ರೀಯ ಸಹಕಾರ ಮತ್ತು ರಫ್ತು ಹೆಚ್ಚಳಕ್ಕೆ ಒತ್ತು ನೀಡುತ್ತವೆ. ಜಾಗತಿಕ ಮಟ್ಟದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು 2022 ಗುಜರಾತ್ನ ಜಾಮ್ನಗರದಲ್ಲಿ ತನ್ನ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಕೇಂದ್ರವನ್ನು ಸ್ಥಾಪಿಸಿದ್ದು ಇದಕ್ಕೆ ಭಾರತವು $250 ದಶಲಕ್ಷ ನೆರವು ನೀಡಿದೆ. ಇದರ ಜೊತೆಗೆ ಗಾಂಧಿನಗರ ಮತ್ತು ನವದೆಹಲಿಯಲ್ಲಿ ನಡೆದ ವಿಶ್ವ ಸಾಂಪ್ರದಾಯಿಕ ವೈದ್ಯಕೀಯ ಶೃಂಗಸಭೆಗಳ ಮೂಲಕ ಗುಜರಾತ್ ಘೋಷಣೆ ಹಾಗೂ ದೆಹಲಿ ಘೋಷಣೆಗಳನ್ನು ಹೊರತರಲು ಭಾರತ ಪ್ರಮುಖ ಪಾತ್ರ ವಹಿಸಿದೆ. ಆಯುರ್ವೇದ ಜಾಗತಿಕ ವಿಸ್ತರಣೆಗೆ ವೈಜ್ಞಾನಿಕ ಆಧಾರ ಅಗತ್ಯ ಆಗಿದೆ. ಆಯುಷ್ ಸಚಿವಾಲಯದ ಆಯುಷ್ ಸಂಶೋಧನಾ ಪೋರ್ಟಲ್ನಲ್ಲಿ ಈಗಾಗಲೇ 43,000 ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಲಾಗಿದೆ. ಆಯುರ್ವೇದವು ಕೇವಲ ಚಿಕಿತ್ಸಾ ಪದ್ಧತಿಯಾಗಿರದೆ ಅದು ಸಮಗ್ರ ಹಾಗೂ ಸುಸ್ಥಿರ ಜೀವನದ ದಾರಿದೀಪವಾಗಿದೆ. 11 ಆಯುರ್ವೇದ ದಿನದ ಸಂದರ್ಭದಲ್ಲಿ ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಭಾರತದ ಈ ಅಮೂಲ್ಯ ವೈದ್ಯಕೀಯ ಪದ್ಧತಿ ಸಾಕ್ಷ್ಯಾಧಾರಿತ ವೈದ್ಯಕೀಯ ವ್ಯವಸ್ಥೆಯಾಗಿ ಹೊಸ ಎತ್ತರಕ್ಕೆ ಬೆಳೆಯುತ್ತಿರುವುದು ದೇಶದ ಆರೋಗ್ಯ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಹೊಸ ಚೈತನ್ಯ ನೀಡಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35. ಇದೊಂದು ಕಾಣಿದವರ ಬಗ್ಗೆ ಪ್ರಕಟಣೆ. ಶ್ವೇತಾ ತಂದೆ ಬಸವರಾಜ್ ಮರಾಠಿ, ವಯಸ್ಸು 19, ಜಾತಿ ಹಿಂದೂ ಮರಾಠಿ, ಉದ್ಯೋಗ ಶಿಕ್ಷಣ ಸಾಕ್ಷಿನ್ ಲಿಂಗದಳ್ಳಿ ತಾಳಿಕೋಟಿ ತಾಲೂಕು. ಚೇರೆ ಗುರುತು ಶಾರೀರಿಕವಾಗಿ ತಳ್ಳಿಗೆ ಸದೃಢ ಮೈಕಟ್ಟು ಹೊಂದಿದ್ದು ಗೋಧಿ ಮೈಬಣ್ಣ, ದುಂಡುಮುಖ, 5 ಫೋಟು ಎತ್ತರವಿರುತ್ತಾಳೆ. ಭಾಷೆ ಕನ್ನಡ ಮಾತನಾಡುತ್ತಾಳೆ. ಮೈಮೇಲೆ ಧರಿಸಿದ ಬಟ್ಟೆಗಳು ಹಳದಿ ಮಿಶ್ರಿತ ನೀಲಿ ಬಣ್ಣದ ಟಾಪ್ ಮತ್ತು ಕಪ್ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿಕೊಂಡು ಮನೆಯಿಂದ ಹೋಗಿರುತ್ತಾಳೆ. ಈ ಚೇರುಗಳ ಯುವತಿ ಪತ್ತೆಯಾದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆಯೇ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
0: ಅಲ್ಲೇ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ದಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ನಕಲಿ ಔಷಧ ತಯಾರಿಕೆಯನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟ ಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದರೆ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಗಳು

0: ಪತ್ತೆಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಅವರು ಹೇಳಿದ್ದಾರೆ. ಇದೇ 18ರಂದು ಮಂಗಳೂರಿನಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿಯ ಸಮಗ್ರ ಅಭಿವೃದ್ದಿಗೆ ವಿಶೇಷ ಆದ್ಯತೆ ನೀಡುವ ನಿಟ್ಟನಲ್ಲಿ ಚರ್ಚಿಸಲಾಗಿದೆ. ಜಿಲ್ಲೆಯ ಅಭಿವೃದ್ದಿ ಕುರಿತಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಉದ್ದಿಮೆದಾರರೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಜ್ಯ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ವೀರೇಶ್ ಕುಮಾರ್ ಜೈನ್ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಎಸ್ಐಟಿ ಯೋಜಿಸಿದೆ. ನಕಲಿ ಔಷಧಗಳ ಮೂಲ ಹಾಗೂ ಅವುಗಳ ತಯಾರಿಕೆ, ಮರು ಪ್ಯಾಕೇಜಿಂಗ್ ಮತ್ತು ವಿತರಣೆಯಲ್ಲಿ ತೊಡಗಿರುವ ಜಾಲದ ಕುರಿತು ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಎಸ್ಐಟಿ ವಶಕ್ಕೆ ಪಡೆಯಲು ಮುಂದಾಗಿದೆ. ರಾಜ್ಯದ 80ಕ್ಕೂ ಹೆಚ್ಚು ವೈದ್ಯಕೀಯ ಮಳಿಗೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ನಕಲಿ ಮಾತ್ರೆ, ಸಿರಪ್ ಹಾಗೂ ಇತರೆ ಔಷಧಿಗಳನ್ನು ಸರಬರಾಜು ಮಾಡಲಾಗಿದೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. 2014ರಲ್ಲಿ 2.66 ಗಿಗಾವ್ಯಾಟ್ ಇದ್ದ ದೇಶದ ಸೌರ ಘಟಕ ಉತ್ಪಾದನಾ ಸಾಮರ್ಥ್ಯ ಇಂದು ಸುಮಾರು 170 ಗಿಗಾವ್ಯಾಟ್ಗೆ ತಲುಪಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಸೌರ ಉಪಕರಣಗಳಿಗಾಗಿ ವಿದೇಶವನ್ನು ಅವಲಂಬಿಸಿದ್ದ ಭಾರತ ಈಗ ಉತ್ಪಾದನೆ ಜೊತೆಗೆ ರಫ್ತು ಮಾಡುವ ಹಂತಕ್ಕೆ ಬಂದಿದೆ. ಸೌರ ಸೆಲ್ಗಳ ಉತ್ಪಾದನೆಯೂ ದೇಶದಲ್ಲೇ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮೊಬೈಲ್ ಉತ್ಪಾದನೆಯಲ್ಲೂ ಭಾರತ ಮಹತ್ವದ ಪ್ರಗತಿ ಸಾಧಿಸಿದ್ದು, ದೇಶದಲ್ಲಿ ಬಳಕೆಯಾಗುತ್ತಿರುವ 98% ಮೊಬೈಲ್ಗಳು ಭಾರತದಲ್ಲೇ ತಯಾರಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಭಾರತೀಯ ವಿನ್ಯಾಸ ಮತ್ತು ಭಾರತೀಯ ಉತ್ಪಾದನೆಯ ಮೊಬೈಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರಲಿವೆ ಎಂದು ಅವರು ತಿಳಿಸಿದ್ದಾರೆ. 2026ರ ಎಎಸ್ಕೆ ಪ್ರೈವೇಟ್ ವೆಲ್ತ್ ಹರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳ ಪೈಕಿ 36 ನವೋದ್ಯಮಗಳು ಬೆಂಗಳೂರಿನಲ್ಲಿ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021ರಲ್ಲಿ 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026ರಲ್ಲಿ 110 ಏರಿಕೆಯಾಗಿದೆ. ಚೀತಾ ಎಂದರೆ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ದಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಹಾಗೂ ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆದಿರುವ ಹಗರಣಗಳು ಮತ್ತು ಅಕ್ರಮಗಳನ್ನು ಬಯಲಿಗೆಳೆಯುವ ವಿಷಯದಲ್ಲಿ ತಾವು ಹಿಂದೆ ಸರಿಯುವುದಿಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹಗರಣ ಮಾತ್ರವಲ್ಲದೆ 24 ಎಇಇ ಅಭ್ಯರ್ಥಿಗಳ ನೇಮಕಾತಿಯಲ್ಲಿಯೂ ಅಕ್ರಮಗಳು ನಡೆದಿವೆ ಎಂದು ದೂರಿದ್ದಾರೆ. ಸರ್ಕಾರ ಯಾವುದೇ ಹಗರಣಗಳಿಲ್ಲದೆ ಸಮರ್ಥವಾಗಿ ಆಡಳಿತ ನಡೆಸಿದರೆ ತಾವು ಸಹಕರಿಸುವುದಾಗಿ ಹೇಳಿದ್ದಾರೆ. ಅಕ್ರಮ ಹಗರಣಗಳನ್ನು ಜನರ ಮುಂದೆ ಬಯಲಿಗೆಳೆಯುವುದೇ ತಮ್ಮ ಉದ್ದೇಶ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದು ರಾಜ್ಯದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕುರಿತಂತೆ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. 2047ಕ್ಕೆ ವಿಕಸಿತ ಭಾರತ ಪ್ರಧಾನಿಯವರ ಗುರಿಯಾಗಿದ್ದು ಸೇವಕನ ರೂಪಕದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲು 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಾಗುತ್ತಿದೆ ಎಂದು ನಡ್ಡಾ ಅವರು ತಿಳಿಸಿದ್ದಾರೆ. ದುಬೈನಲ್ಲಿ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ ಅಂತಾರಾಷ್ಟೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ವಾರ್ಷಿಕ ವ್ಯಾಪಾರ ಮೇಳ ನಡೆಯುತ್ತಿದೆ. ರಾಜ್ಯದ ಪ್ರವಾಸೋದ್ಯಮ ಮಳಿಗೆಯನ್ನು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಾಗತಿಕ ಪ್ರವಾಸೋದ್ಯಮಕ್ಕೆ ರಾಜ್ಯವನ್ನು ಪರಿಚಯಿಸುವುದು ಹಾಗೂ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಕರ್ನಾಟಕದತ್ತ ಆಕರ್ಷಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
1: ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಸ್ಟೇಟ್ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳಿವೆ, ಸಾಕಷ್ಟು ಜನರು ಬರ್ತಾ ಇದ್ರೆ ಇನ್ನಷ್ಟು ಜನ ಆಕರ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾವು ಇವತ್ತು ಇಂಥ ಎಕ್ಸಿಬಿಷನ್ ಮತ್ತು ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಡೀ ವರ್ಲ್ಡ್ ನಲ್ಲಿ ಜನ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರಬೇಕು. ಬಹುಶಃ ಕರ್ನಾಟಕದಲ್ಲಿ ಇರುವಂತಹ ಯುನೆಸ್ಕೋ ಜಾಗಗಳಿದೆ, ಹಳೇಬೀಡಿದೆ, ಬೇಲೂರು ಇದೆ, ಬಾದಾಮಿ ಇದೆ, ಅದೇ ರೀತಿಯಲ್ಲಿ ನಿಮ್ಮ ಹಂಪಿ ಇದೆ, ಮತ್ತೆ ವೆಸ್ಟರ್ನ್ ಘಾಟ್ಸ್ ಇದೆ. ಕರ್ನಾಟಕದಲ್ಲಿ ವೈಲ್ಡ್ ಅನಿಮಲ್ ಯು ಗಾಟ್ ಪ್ಲಾಂಟೇಶನ್ಸ್ ಆರ್ ದೇರ್. ಇಡೀ ಜಗತ್ತಿಂದ ನಮ್ಮ ಸ್ಟೇಟಿಗೆ ಜನ ಬರಲಿಕ್ಕೆ ನಾವು.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅರವತ್ತೊಂಬತ್ತನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಡೆಯುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ವಿಧಾನಮಂಡಲದ ನಿಯೋಗ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಸಭಾಧ್ಯಕ್ಷ ಥೋಕೋ ದಿದಿಜಾ ಅವರಿಗೆ ಎ ಬ್ರೋಷರ್ ಆನ್ ಕರ್ನಾಟಕ ಎಂಬ ವಿಶೇಷ ಕಿರುಹೊತ್ತಿಗೆ ಹಸ್ತಾಂತರಿಸಿದೆ. ಈ ನಿಯೋಗದ ನೇತೃತ್ವವನ್ನು ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ವಹಿಸಿದ್ದರು. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಕರಾವಳಿ ಕಾವಲು ಪಡೆ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಬ್ಬಂದಿ ಸಹಯೋಗದೊಂದಿಗೆ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸ್ವಚ್ಛತಾ ತಾವು ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ನಮ್ಮ ಉಡುಪಿ ಸ್ವಚ್ಛ ಉಡುಪಿ ಲಾಂಛನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಿಸರ್ಗದತ್ತವಾಗಿ ದೊರಕಿರುವ ಸುಂದರವಾದ ಕಡಲ ತೀರಗಳನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಪ್ರತಿಯೊಬ್ಬ ನಾಗರಿಕರೂ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು. ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಕಾಲೇಜಿನಲ್ಲೂ ಶಿಸ್ತುಬದ್ದ ಚುನಾವಣೆಗಳಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಯುವಜನತೆಗೆ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಹಸ್ತಾಂತರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಜೆನ್ಜಿ ಮುನ್ನೆಲೆಗೆ ಬಂದಿದ್ದು ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಅವರಿಗೆ ಹಸ್ತಾಂತರಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಧಾರೆ ಎರೆಯಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಇಂದು ಹಲವೆಡೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಜಾತಿ, ಧರ್ಮ, ಅಧಿಕಾರ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಮೀರಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ನ್ಯಾಯ, ಸ್ವಾತಂತ್ರ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದೇ ವ್ಯವಸ್ಥೆಯ ಪ್ರಜಾಪ್ರಭುತ್ವವಾಗಿದ್ದು, ಇದರ ಮೌಲ್ಯಗಳನ್ನು ಯುವಜನರು ಆಳವಾಗಿ ಅರಿತುಕೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಮನಗರದಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಉದ್ಘಾಟಿಸಿದರು. ಬಳ್ಳಾರಿಯ ಡಾ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿಯೂ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ದಸರಾ ಮಾದರಿಯಲ್ಲಿ ತುಮಕೂರಿನಲ್ಲಿಯೂ ದಸರಾ ಆಚರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿಯ ರಾಷ್ಟೀಯ ಹೆದ್ದಾರಿ 169ರ ಮಲ್ಪೆಯಿಂದ ಕರಾವಳಿ ಬೈಪಾಸ್ವರೆಗಿನ ಬಾಕಿ ಉಳಿದಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಹೆದ್ದಾರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ ನೀಡಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ತಕ್ಕಂತೆ ಈ ಬಾರಿ ಇನ್ನಷ್ಟು ವೈಭವಯುತವಾಗಿ ಹಾಗೂ ವಿಶೇಷವಾಗಿ ಆಯೋಜಿಸಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ದಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಈಗ ಕಿಸಾನ್ ವಾಣಿ ಆಕಾಶವಾಣಿ.

0: समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
1: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
0: प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय भारत सरकार।
2: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೆಂಗಿನ ಉಪ ಉತ್ಪನ್ನಗಳ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಸರುಘಟ್ಟದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ನಲ್ಲಿ ಹಿರಿಯ ಅಧಿಕಾರಿಯಾಗಿ ನಿವೃತ್ತರಾಗಿರುವ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
2: ಇವತ್ತು ತೆಂಗಿನ ಉಪ ಉತ್ಪನ್ನಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು. ತೆಂಗು ಕಾಮಧೇನು ಕಲ್ಪವೃಕ್ಷ ಅಂತ ನಮ್ಮ ಸಂಪ್ರದಾಯದಲ್ಲಿದೆ. ತೆಂಗನ್ನ ನಂಬಿಕೊಂಡು ಅನೇಕರು ಈಗಾಗಲೇ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ತೆಂಗನ್ನು ಬೆಳೆದು ಕೂಡ ನಮ್ಮ ರೈತರು ಅನೇಕ ಯಶಸ್ಸನ್ನು ಸಾಧಿಸಿದ್ದಾರೆ. ಹಾಗಾಗಿ ತೆಂಗಿನಲ್ಲಿ ಇವತ್ತು ಸಾಕಷ್ಟು ಉಪ ಉದ್ಯೋಗಗಳನ್ನು ನಮ್ಮ ಯುವಕ ಯುವತಿಯರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಎಷ್ಟೆಲ್ಲ ಒಂದೊಂದು ಹೊಸ ಹೊಸ ಉದ್ಯೋಗ ನಮ್ಮ ಎದುರಿಗಿದ್ದಾವೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಒಂದೊಂದಾಗಿ ಅದರ ಪಟ್ಟಿನ ನಮ್ಮ ಯುವ ಜನತೆಗೆ ತೆಗೆದಿಡಿ.
3: ತಾವು ಮೊದಲೇ ಹೇಳಿದಾಗೆ ತಿಮ್ಮಪ್ಪ ಗೌಡ್ರೆ, ತೆಂಗು ಸಾರ್ವಕಾಲಿಕವಾಗಿ ಅದು ಕಲ್ಪವೃಕ್ಷವೇ, ಕಾಮಧೇನುನ ರೂಪವೇ. ಅಂದರೆ ತೆಂಗಿನ ಎಲ್ಲ ಭಾಗವೂ ಕೂಡ ನಮಗೆ ಲಾಭದಾಯಕವೇ. ತೆಂಗಿನ ಬೇಸಾಯ ಕ್ರಮ ಒಂದು ಕಡೆ ಆದರೆ, ತೆಂಗಿನ ವಿವಿಧ ಉದ್ದೇಶಕ್ಕಾಗಿ ಬೆಳೀತಕ್ಕಂತಹ ನಾವು ಈ ಕಾಲಘಟ್ಟದಲ್ಲಿ ರೈತನಿಗೆ ಬೇಸಾಯ ಕ್ರಮಗಳು, ವೈಜ್ಞಾನಿಕ ಕ್ರಮಗಳು, ಜೊತೆಗೆ ಲಾಭ ಮಾಡಿಕೊಳ್ಳತಕ್ಕಂಥ ಕ್ರಮದಲ್ಲಿ ಏನೆಲ್ಲ ಪೋಷಕಾಂಶಗಳನ್ನು ಕೊಡಬೇಕು, ಸಸ್ಯ ಸಂರಕ್ಷಣೆಯನ್ನು ಮಾಡಬೇಕು, ಇವೆಲ್ಲ ಒಂದು ಕಡೆ ಸಂಶೋಧನೆಗಳು ತಿಳಿಸ್ತಾ ಬಂದಾಗ ಒಂದು ರೀತಿಯ ಬೇಸಾಯಕ್ಕೆ ಒಂದು ಲಾಭದಾಯಕ ಅಂಶ ಅಂತ ಹೇಳಿ ವೈಜ್ಞಾನಿಕವಾಗಿ ನಾವು ಶಿಫಾರಸು ಮಾಡ್ತೇವೆ. ತಾವು ಇವತ್ತಿನ ದಿವಸ ಈ ಒಂದು ವಿಷಯದಲ್ಲಿ ಏನು ಕೇಳ್ತಾ ಇದ್ದೀರಿ ಅಂದರೆ, ಮೌಲ್ಯವರ್ಧಿತ ರೂಪ ಏನು, ಇದರಲ್ಲಿ ಯಾವ ರೀತಿ ಲಾಭದಾಯಕ ಮಾಡಿಕೊಳ್ಳಬಹುದು, ಯಾರೆಲ್ಲ ಜನರಿಗೆ ಯಾವ ಒಂದು ಕಾಲಕಾಲಕ್ಕೆ ಅನುಕೂಲತೆಯನ್ನು ಈ ತೆಂಗಿನ ಮರದಲ್ಲಿ ವರ್ಷದ ಇಡೀ ವರ್ಷದಲ್ಲಿ ಉದ್ದಿಮೆಯನ್ನಾಗಿ ಮಾಡಿಕೊಂಡಾಗ ಮೌಲ್ಯವರ್ಧಿತ ರೂಪದಿಂದ ಲಾಭ ಮಾಡಿಕೊಳ್ಬಹುದು ಅನ್ನೋದನ್ನು ತಾವು ಕೇಳಿದಿರಿ. ತುಂಬ ಸಂತೋಷದ ವಿಚಾರ. ಯಾಕೆಂತ ಹೇಳಿದ್ರೆ, ತೆಂಗು ನಮ್ಮ ಅತ್ಯುತ್ತಮವಾದಂಥ ಬೆಳೆ ಆದರೂ ಕೂಡ, ಅಂದರೆ ಪ್ರಧಾನವಾದಂಥ ಪ್ಲಾಂಟೇಷನ್ ಬೆಳೆ ಆದರೂ ಕೂಡ, ದಕ್ಷಿಣ ಭಾರತದ 4 ರಾಜ್ಯಗಳು ಏನಿವೆ, 4 ಅಲ್ಲ, ಇವತ್ತಿನ ದಿವಸ 6 ರಾಜ್ಯಗಳು ಹೇಳ್ಬೋದು. ಮೊದಲಿಗೆ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಇದು ಪ್ರಧಾನವಾಗಿ ತೆಂಗನ್ನು ಬೆಳೀತಕ್ಕಂತಹ ರಾಜ್ಯಗಳು. ಇದಲ್ಲದೆ ಅಸ್ಸಾಂ, ಮೇಘಾಲಯ ಮತ್ತು ಮಹಾರಾಷ್ಟ್ರ, ಗೋವಾ ಕಡೆಯಲ್ಲೂ ಕೂಡ ತೆಂಗನ್ನು ಬೆಳೀತಾ ಇದ್ದಾರೆ. ಈಗ ಒಟ್ಟಾರೆ ನಾವು ತೆಂಗನ್ನು ಆಧರಿಸಿ, ತೆಂಗಿನ ಬೆಳೆಯ ಬಗ್ಗೆ ಅವಲಂಬನೆ ಆಗಿರತಕ್ಕಂತಹ ಜನಸಂಖ್ಯೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಸುಮಾರು 1.25-2 crore ಕುಟುಂಬಗಳು ಈ ಒಂದು ಉದ್ದಿಮೆ ಮತ್ತು ಈ ತೆಂಗಿನನ್ನು ಆಧಾರವಾಗಿ ಇಟ್ಕೊಂಡಿವೆ ತಮ್ಮ ಜೀವನಾಂಶಕ್ಕೆ ಅಂತ ತಾವು ಹೇಳ್ಬೋದು. ಅದು ಮೊನ್ನೆವರೆಗೂ ಅದು 1 crore ಜನ ಅದರಲ್ಲಿ ತಲ್ಲೀನರಾಗಿದ್ದಾರೆ, ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಇವತ್ತಿನ ದಿವಸ ಇಂಡಸ್ಟ್ರಿಗಳು ಬೆಳೆದಿವೆ, ಉಪ ಉತ್ಪನ್ನಗಳು ಬೆಳೆದಿವೆ. ಇವತ್ತಿನ ದಿವಸ ನೋಡಿ, ತೆಂಗನ್ನು ಕೊಯ್ಲು ಮಾಡಿ ಅದನ್ನು ಕಾಯಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಉದ್ದಿಮೆಗಳನ್ನು ಕಾಣಬಹುದು ಅಂತ ತಾವು ಗಮನಿಸೋದಾದರೆ, ನಾರಿನ ಉದ್ಯಮ ಒಂದಿದೆ. ತೆಂಗಿನ ನಾರಿನಿಂದ ಉದುರತಕ್ಕಂತಹ, ಒಣಗಿದ ಸಿಪ್ಪೆಯಿಂದ ಉದುರತಕ್ಕಂತಹ ಆ ನಾರಿನ ಪುಡಿ ಇದೆಯಲ್ಲ, ತೆಂಸಿ ಅಂತ ಕರೀತಾರೆ. ತೆಂಗಿನ ನಾರಿನ ಹುಡಿ ಗೊಬ್ಬರ, ಗೊಬ್ಬರ ಮಾಡ್ತಕ್ಕಂಥದ್ದು, ಪುಡಿಯನ್ನು ಇದ್ದಲಾಗಿ ಬಳಸ್ತಕ್ಕಂಥದ್ದು, ಚಿಪ್ಪುಗಳನ್ನು ನಾವು ನರ್ಸರಿಗಳಲ್ಲಿ ಬಳಸ್ತಕ್ಕಂಥದ್ದು, ತೆಂಗಿನ ನಾರಿನ ಹುಡಿಯನ್ನು ನರ್ಸರಿಯಾಗಿ ಬಳಸಿಕೊಂಡು ಪಾಲಿ ಬ್ಯಾಗ್ಗಳಿಗೆ ನಾವು ಅವುಗಳನ್ನು ಬಳಸ್ತಕ್ಕಂಥ ಒಂದು ಮೆಟೀರಿಯಲ್ ಆಗಿ, ಫಿಲ್ಲರ್ ಮೆಟೀರಿಯಲ್ ಆಗಿ ಬಳಸ್ತಕ್ಕಂಥದ್ದು ನರ್ಸರಿ ಉತ್ಪನ್ನಗಳು. ತೆಂಗಿನ ಚಿಪ್ಪನ್ನು, ಕೊಬ್ಬರಿಯನ್ನು ತೆಗೆದ ನಂತರ ಚಿಪ್ಪನ್ನೇ ವೈಜ್ಞಾನಿಕವಾಗಿ ಚಿಪ್ಪನ್ನು ಶುದ್ಧೀಕರಣಗೊಳಿಸಿ ಇವತ್ತಿನ ದಿವಸ ಬೇರೆ ದೇಶಗಳಿಗೆ ಐಸ್ ಕ್ರೀಮ್ ಕಪ್ಪಾಗಿ ಹೋಗ್ತಾ ಇರತಕ್ಕಂಥ ನಮ್ಮ ಭಾರತದ, ದಕ್ಷಿಣ ಭಾರತದ ತೆಂಗಿನ ಚಿಪ್ಪುಗಳಿಗೂ ಕೂಡ ಮೌಲ್ಯವರ್ಧನೆ ಇವತ್ತಿನ ದಿವಸ ಆಗಿದೆ. ಜೊತೆಗೆ ತೆಂಗಿನ ಎಳನೀರಿನ ಪ್ಯಾಕೆಟ್ಗಳು ಕೂಡ ಉದ್ದಿಮೆಯಾಗಿ ಬಂದು ಬೇರೆ ಬೇರೆ ಹೆಸರಿನಲ್ಲಿ ಖಾಸಗಿ ರಂಗದವರು ಮತ್ತು ಸರ್ಕಾರದ ಸಂಸ್ಥೆಗಳು ಕೂಡ ಎಳನೀರಿನ ಪ್ಯಾಕೆಟ್ಗಳು ಕೂಡ ಇವತ್ತಿನ ದಿವಸ ಎಲ್ಲ ನಿಮ್ಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದು ಉದ್ದಿಮೆ ರೂಪದಲ್ಲಿ ಎಳನೀರನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಕೆನಡಾ ಇದರಲ್ಲೇ ಕೂಡ. ಇವತ್ತಿನ ದಿವಸ ಯಾವುದ್ಯಾವುದೋ ತಂಪು ಪಾನೀಯ ಕುಡಿಯೋದ್ರ ಬದಲು ಇವತ್ತು ಎಳನೀರನ್ನೇ 10-15 ವರ್ಷಗಳಿಂದ ಅಗಾಧವಾಗಿ ನೀವು ವಿಮಾನಗಳಲ್ಲಿ ಕೂಡ ನೀವು ಅವುಗಳನ್ನು ತೆಗೆದುಕೊಳ್ಬೋದು, ವಿಮಾನ ನಿಲ್ದಾಣಗಳಲ್ಲಿ ಕೊಡ್ಬೋದು, ಬೇರೆ ದೇಶಗಳಲ್ಲಿ ಎಳನೀರಿನ ಪ್ಯಾಕೆಟ್ಗಳನ್ನು ಇವತ್ತಿನ ದಿವಸ ಕಾಣ್ಬೋದು. ಇವತ್ತು ಸರ್ವೇ ಸಾಮಾನ್ಯವಾಗಿ ಭಾರತದ ಮಾರುಕಟ್ಟೆಯಲ್ಲೂ ಕೂಡ ಎಳನೀರಿನ ಬೇರೆ

0: ಬೇರೆ ರೀತಿಯ ಪ್ಯಾಕೆಟ್ಗಳನ್ನು ಅಂದ್ರೆ 200 ml ನಿಂದ ಹಿಡಿದು 1/2 ಲೀಟರ್ವರೆಗೂ ಕೂಡ ಎಳನೀರಿನ ನಮ್ಮ ತಂಪು ಪಾನೀಯ ನಮಗೆ ಸಿಗುತ್ತೆ. ಇದು ಉದ್ದಿಮೆಯಾಗಿ ಉಪ ಉತ್ಪನ್ನವಾಗಿ ಬಳಸಿಕೊಂಡು ಜನ ಆರ್ಥಿಕವಾಗಿ ಲಾಭಾಂಶವನ್ನು ಪಡೀಲಿಕ್ಕೆ ತೆಂಗು ಆಧಾರಿತ ಉದ್ದಿಮೆಗೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ಎಳನೀರಿನ ಉದ್ಯಮ ನಾನು ಹೇಳಿದೆ, ನಿಮಗೆ ಗೊತ್ತಿದೆ ಸಾಕಷ್ಟು ಏನೋ ತರ್ಕಗಳ ನಡುವೆ ತೆಂಗಿನ ಎಣ್ಣೆ ಉದ್ಯಮ ಅನಾದಿ ಕಾಲದಿಂದ ಇದೆ. ಆದರೆ ವೈಜ್ಞಾನಿಕ ರೂಪುರೇಷೆಗಳಿಂದ ಇವತ್ತಿನ ದಿವಸ ತೆಂಗಿನ ಎಣ್ಣೆಯನ್ನ ಬೇರೆ ಬೇರೆ ಜಾತಿಯ ತೆಂಗಿನ ಎಣ್ಣೆ, ಅದರಲ್ಲಿ ಇವತ್ತಿನ ದಿವಸ ನಾವು ಕರಾವಳಿ ಭಾಗದ ಜನ ಬೇರೆ ಕಡೆ ನೆಲಗಡಲೆ ಸೂರ್ಯಕಾಂತಿ ಎಣ್ಣೆಯನ್ನು ತಿನ್ನೋದಿಲ್ಲ, ಕೊಬ್ಬರಿ ಎಣ್ಣೆ. ಕರಾವಳಿ ಭಾಗದ ಜನ, ನೀವು ಕೇರಳದವರಾಗಲಿ, ದಕ್ಷಿಣ ಕನ್ನಡದವರು, ಉಡುಪಿ, ಉತ್ತರ ಕರ್ನಾಟಕದವರು, ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಾಬೀತಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಯಾವುದೋ ಎಣ್ಣೆಯನ್ನು ತಿನ್ನೋದ್ರ ಬದಲು ತೆಂಗಿನ ಎಣ್ಣೆಯನ್ನೇ ಎಲ್ಲ ಉತ್ಪನ್ನಗಳಿಗೂ ಕೂಡ, ಪದಾರ್ಥಗಳಿಗೂ ಕೂಡ ಬಳಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅತ್ಯುತ್ತಮವಾದ ಆರೋಗ್ಯದಾಯಕವಾದಂಥ ಎಣ್ಣೆಯೂ ಕೂಡ ಅದರಲ್ಲಿ ಉದ್ದಿಮೆಯನ್ನು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಸಣ್ಣ ಸಣ್ಣ ಉದ್ದಿಮೆಗಳು ಮಧ್ಯ ಏನು ಕರಾವಳಿ ಭಾಗದಲ್ಲಿ
1: ಸಿಹಿ ತಯಾರಿಕೆ
0: ಸಿಹಿಗಳ ತಯಾರಿಕೆಗಳಲ್ಲಿ ಬಳಸ್ತೇವೆ. ಅದು ತೆಂಗಿನ ಎಣ್ಣೆ ಮಾತ್ರ ಹೇಳದೆ, ತೆಂಗಿನ ಎಣ್ಣೆನಲ್ಲಿ ತಿಮ್ಮಪ್ಪ ಗೌಡ್ರೆ ವರ್ಜಿನ್ ಆಯಿಲ್ ಅಂತಕ್ಕಂಥದ್ದು, ತೆಂಗಿನ ವರ್ಜಿನ್ ತೆಂಗಿನ ಎಣ್ಣೆ ಅಂತಕ್ಕಂಥದ್ದು, ಅದನ್ನು ತೆಂಗಿನ ಹಾಲನ್ನೇ ಸ್ವಚ್ಛಗೊಳಿಸಿ ಅದರಿಂದ ಎಣ್ಣೆಯನ್ನು ತೆಗೆದು ಪ್ಯೂರ್ ಅದನ್ನು ನಾವು ಶಕ್ತಿವರ್ಧಕ ಟಾನಿಕ್ ರೂಪದಲ್ಲಿ ಇವತ್ತಿನ ದಿವಸ ವರ್ಜಿನ್ ತೆಂಗಿನ ಎಣ್ಣೆ ಅದನ್ನು ಎಲ್ಲ ಕೂದಲಿಗೂ ಬಳಸ್ಬೋದು, ತಿನ್ನಲಿಕ್ಕೂ ಬಳಸ್ಬೋದು, ಮಸಾಜ್ಗೂ ಬಳಸ್ಬೋದು, ಎಲ್ಲ ಪದಾರ್ಥಗಳಿಗೂ ಬಳಸ್ಬೋದು. ಅಷ್ಟು ಇವತ್ತಿನ ದಿವಸ ಅದು ದೊಡ್ಡ ಉದ್ದಿಮೆಯಾಗಿ ಬೆಳೆದಿದೆ, ವರ್ಜಿನ್ ಕೋಕೋನಟ್ ಆಯಿಲ್ ಅಂತಕ್ಕಂಥದ್ದು. ಇದು ಈಗಾಗಲೇ ಖಾಸಗಿ ರಂಗದವರೆಗೂ ಕೂಡ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, CPCRI ಕಾಸರಗೋಡು ಹಾಗೂ ತೆಂಗು ಅಭಿವೃದ್ಧಿ ಮಂಡಳಿಯ ವತಿಯಿಂದ ವರ್ಜಿನ್ ಆಯಿಲ್ ತಯಾರಿಕೆಯಲ್ಲಿ 10 ಜನರನ್ನು ಅಂದರೆ ಕಂಪನಿಗಳನ್ನೇ ಹುಟ್ಟು ಹಾಕಿ ಜನರಿಗೆ ತರಬೇತಿಯನ್ನು ಕೊಟ್ಟು ವರ್ಜಿನ್ ಆಯಿಲ್ ಯಾವ ಎಲ್ಲ ರೂಪದಲ್ಲಿ ವರ್ಜಿನ್ ಆಯಿಲನ್ನು ತಯಾರು ಮಾಡ್ಬೋದು ಅನ್ನೋದನ್ನು ಮಾಡಿ ಬೇರೆ ಬೇರೆ ದೇಶಗಳಿಗೆ ಇವತ್ತಿನ ದಿವಸ ಸಪ್ಲೈ ಮಾಡ್ತಕ್ಕಂತಹ ಭಾರತದ ಒಂದು ಉದ್ದಿಮೆ ನಾವು ತೆಂಗಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದಾಯಿತು ಸ್ನೋಬಾಲ್ ಟೆಂಡರ್ ಅಂತ ಹೇಳಿ. ಸ್ನೋಬಾಲ್ ಟೆಂಡರ್ ಅಂತ ಹೇಳಿದ್ರೆ ಕರೆಕ್ಟಾಗಿ ತೆಂಗಿನಕಾಯಿ ಎಳನೀರಿನ ಏನೋ ಹಂತ ತಲುಪಿದಾಗ 10ನೇ ತಿಂಗಳಿನಲ್ಲಿ ಆ ಗೊನೆಯಲ್ಲಿ ಅದನ್ನು ತೆಗೆದು ಸಿಪ್ಪೆಯನ್ನು ತೆಗೆದು ಆ ಸ್ನೋಬಾಲ್ ಕೊಬ್ಬರಿಯ ಸಮೇತ ಎಳನೀರನ್ನು ಇರ್ತಕ್ಕಂಥ ಅದಕ್ಕೆ ನಾವು ಕೊಟ್ಟು ಒಳ್ಳೆ ಅಲಂಕಾರಿಕವಾಗಿ ಒಳ್ಳೆ ಕಾಸ್ಟ್ಲಿ ಎಳನೀರಿನ ಸ್ನೋಬಾಲ್ ಟೆಂಡರ್ ಅಂತಕ್ಕಂಥದ್ದು. ಈ ತಂತ್ರಜ್ಞಾನ ಕೂಡ ಇವತ್ತಿನ ದಿವಸ ಇದೆ, ತೆಂಗಿನ ಮೌಲ್ಯವರ್ಧನೆಯಲ್ಲಿ ಬಹಳ ಅತ್ಯುತ್ತಮವಾದಂಥ ರೂಪ. ಇನ್ನು ಬಲಿತಂತಹ ಕೊಬ್ಬರಿ ಹಸಿ ಕೊಬ್ಬರಿಯಿಂದ ಚಿಪ್ಸ್ ತಯಾರು ಮಾಡ್ತಕ್ಕಂತಹ ವಿಧಾನವನ್ನು CPCRI ಕಾಸರಗೋಡಿನಲ್ಲಿ ಸುಮಾರು 18-20 ವರ್ಷಗಳ ಹಿಂದೆನೇ ಅದನ್ನು ಮಾಡಿದ್ದಾರೆ. 4-6 ರೀತಿಯ ಚಿಪ್ಸು, ಖಾರದ ಚಿಪ್ಸು ಇದೆ, ವೆನಿಲಾ ಚಿಪ್ಸ್ ಇದೆ, ಮಸಾಲೆ ಚಿಪ್ಸ್ ಇದೆ, ಸ್ವೀಟ್ ಚಿಪ್ಸ್ ಇದೆ. 100 ಗ್ರಾಂ ಪ್ಯಾಕೆಟ್ಗಳಲ್ಲೂ ಕೂಡ ಚಿಪ್ಸ್ ಅನ್ನು ನೀವು ಅದರಲ್ಲಿ ಆಸ್ಮಾಟಿಕ್ ಡಿಹೈಡ್ರೇಷನ್ ಕ್ರಮ ಅಂತ ಇದೆ, ಅದರಲ್ಲಿ ತೇವಾಂಶವನ್ನು ತೆಗೆದು ಸ್ವಲ್ಪ ಪ್ರಮಾಣದ ಸಕ್ಕರೆ ಅಂಶವನ್ನು ಅದರಲ್ಲಿ ಸೇರಿಸಿ ತೆಂಗಿನಲ್ಲಿರ್ತಕ್ಕಂತಹ ಸ್ವಾಭಾವಿಕವಾದಂಥ ವಿಟಮಿನ್ಗಳನ್ನು ಹಾಗೇ ಉಳಿಸಿ ಚಿಪ್ಸ್ ಅನ್ನು ಮಾಡ್ತಕ್ಕಂಥದ್ದು. ಅದರ ಯಾವ ರೀತಿ ಗರಿಗರಿಯಾಗಿರ್ತದೆ ಅಂತ ಹೇಳಿದ್ರೆ ಅದನ್ನು ಖಾಸಗಿ ರಂಗದವರು ಕೂಡ ತೆಗೆದುಕೊಂಡು ಸಣ್ಣ ಪ್ರಮಾಣದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಕೂಡ ತೆಂಗಿನ ಚಿಪ್ಸ್ ಅನ್ನು ಮಾಡೋದನ್ನು CPCRI ಕಾಸರಗೋಡಿನಲ್ಲಿ ಹೇಳ್ಕೊಡ್ತಾರೆ. ಆ ಚಿಪ್ಸ್ ಅನ್ನು ಪ್ಯಾಕೆಟ್ ಮಾಡ್ಬೋದು ನೀವು, 50 ಗ್ರಾಂ ಚಿಪ್ಸ್ ಅನ್ನು ಪ್ಯಾಕೆಟ್ ಮಾಡಬಹುದು, ಖಾರದ ಚಿಪ್ಸ್ ಮಾಡ್ಬೋದು ತೆಂಗಿನಲ್ಲಿ. ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡಿ KG-ಗಟ್ಟಲೆ ತೆಂಗಿನ ಚಿಪ್ಸ್ ಅನ್ನ ಮಾಡ್ತಕ್ಕಂಥದನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಮಾಡಿದೆ. ಎಷ್ಟು ದಿವಸ ಕೆಡದಂತೆ ಇಡಬಹುದು ಅನ್ನೋದನ್ನು ಕೂಡ ತರಬೇತಿ ಕೊಡ್ತಾರೆ. ಸೊ ಚಿಪ್ಸ್ ಮಾಡ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾದಂತಹ ಒಂದು ಕ್ರಮ. ಇನ್ನೊಂದಿದೆ ತಿಮ್ಮಪ್ಪ ಗೌಡ್ರೆ, ನಾವು ಸರ್ವೇ ಸಾಮಾನ್ಯವಾಗಿ ಎರೆಹುಳ ಗೊಬ್ಬರವನ್ನು ಏನು ಮಾಡಿವಿ, ಕಾಂಪೋಸ್ಟ್ ಇತ್ಯಾದಿಗಳಿಂದ ಎರೆಹುಳ ಗೊಬ್ಬರಗಳನ್ನು ತಯಾರು ಮಾಡ್ತೀವಿ. ಇವತ್ತಿನ ದಿವಸ CPCRI ಸುಮಾರು 20 ವರ್ಷಗಳ ಹಿಂದೆ ಒಂದು ತಂತ್ರಜ್ಞಾನ ಕಂಡುಹಿಡಿದಿದ್ದಾರೆ. ತೆಂಗಿನ ನಾರಿನಲ್ಲಿ, ತೆಂಗಿನ ಗೊನೆಯ ವೇಸ್ಟ್ಗಳಲ್ಲಿ, ತೆಂಗಿನ ಗರಿಗಳ ವೇಸ್ಟ್ನಲ್ಲಿ, ತೆಂಗಿನ ಇಂಡಸ್ಟ್ರಿಯಿಂದ ಬರ್ತಾ ವೇಸ್ಟ್ ಬರ್ತದ ವೇಸ್ಟ್ಗಳ ಗರಿಯ ವೇಸ್ಟನ್ನು, ಗೊಂಚಲಿನ ವೇಸ್ಟನ್ನು ಕಾಯಿ ತೆಗೆದಿದ್ದಾದ್ಮೇಲೆ ಅವುಗಳನ್ನು ತುಣುಕುಗಳನ್ನಾಗಿ ಮಾಡಿ ತೆಂಗಿನ ಗರಿಗಳನ್ನು ಕತ್ತರಿಸಿ ಪುಡಿ ಪುಡಿ ಮಾಡಿ ಇಷ್ಟು ಅಂತರ ಅಂತ ಇದೆ, ಅದನ್ನು ಸ್ವಲ್ಪ ಕೊಳೆಯುವಂತೆ ಮಾಡಿ ಅದಕ್ಕೆ ವಿಶೇಷವಾದಂತಹ ಎರೆಹುಳುಗಳನ್ನು CPCRI ಕಂಡುಹಿಡಿದಿದ್ದಾರೆ. ಬೇರೆ ಮಣ್ಣಿನಲ್ಲಿರ್ತಕ್ಕಂಥ ಎರೆಹುಳ ಬೇರೆ, ಆ ಹುಳುಗಳನ್ನು ಬಿಟ್ಟಾಗ ಈ ನಾರಿನಾಂಶ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅಂಶ ಏನಿದೆ, ಇದು ನಾರಿನ ಅಂಶವನ್ನು ನಾವು ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಇಂದ ಕರಿತೇವೆ ತೆಂಗು ಮತ್ತು ಅಡಿಕೆ ಗರಿಗಳಲ್ಲಿ. ಅದಕ್ಕೆ ಅದು ನೇರವಾಗಿ ಮಣ್ಣಿಗೆ ಹಾಕಿದ್ರೆ ಬೇಗ ಕೊಳೆಯೋದಿಲ್ಲ ಆ ನಾರಿನಾಂಶ ಇರೋದ್ರಿಂದ. ತೆಂಗಿನ ಗರಿಗಳು ನಾರಿನಂಶ ಜಾಸ್ತಿ ಇದೆ, ಲಿಗ್ನಿನ್ ಸೆಲ್ಯುಲೋಸ್ 33-38% ವರೆಗೂ ಲಿಗ್ನಿನ್ ಸೆಲ್ಯುಲೋಸ್ ಇರ್ತದೆ. ಅದನ್ನೇ ತಿಂದು ಗೊಬ್ಬರವನ್ನು ಮಾಡ್ತಕ್ಕಂಥ ಎರೆಹುಳುಗಳನ್ನು CPCRI ಕಾಸರಗೋಡಿಂದ ಕಂಡುಹಿಡಿದಿದ್ದಾರೆ, ಮತ್ತು ಆ ಹುಳುಗಳನ್ನು ಕೂಡ ಕೊಡ್ತಾರೆ ಅವರು.

0: ಸೊಪ್ಪಿಂದ ಆ ತೆಂಗಿನ ಗರಿಗಳನ್ನೇ ಕತ್ತರಿಸಿ ತೊಟ್ಟಿಗಳಲ್ಲಿ ಹಾಕಿ ಅದನ್ನ ಒಂದು ಸ್ವಲ್ಪ ಮಣ್ಣು ಇತರೆ ವಸ್ತುಗಳನ್ನು ಹಾಕಿ ಕೊಳೆಯುವಂತೆ ಮಾಡಿ ಒಂದು ತಿಂಗಳಾದ ನಂತರ ಎರೆಹುಳಗಳ ಗೊಬ್ಬರವನ್ನು ಬಿಟ್ಟಾಗ ನೀವು ಎರೆಹುಳ ಗೊಬ್ಬರವನ್ನು ತೆಂಗಿನ ಸಿಪ್ಪೆಯಿಂದ ತೆಂಗಿನ ಸಿಪ್ಪೆಯ ವೇಸ್ಟಿಂದ ಗರಿಗಳಿಂದ ಮಾಡಿದಾಗ ಇಡೀ ತೆಂಗಿನ ತೋಟಕ್ಕೆ ಬೇಕಾಗತಕ್ಕಂತಹ ಏನು ಕಾಂಪೋಸ್ಟ್ ಗೊಬ್ಬರ ಇದೆಯಲ್ಲ ಅದೇ ತೆಂಗಿನ ಮರದಿಂದಲೇ ನಾವು ಆ ಗೊಬ್ಬರ ಕೊಡಬಹುದು ಒಂದು ಮರದಿಂದ ಆದಾಗ ಎರೆಹುಳ ಗೊಬ್ಬರ ಆ ಒಂದು ತಂತ್ರಜ್ಞಾನ ಇದೆ ತೆಂಗಿನ ಉತ್ಪನ್ನಗಳಿಂದ ಎರೆಹುಳ ತಯಾರು ಮಾಡ್ತಕ್ಕಂಥದ್ದು ಮತ್ತೆ ಚಿಪ್ಸ್ ನಾನು ಹೇಳಿದ್ದೇನೆ ಮತ್ತೆ ತೆಂಗಿನ ಇದರಿಂದ ಏನು ನೀರಿನಿಂದ ಸಕ್ಕರೆ ಬೆಲ್ಲ ಮತ್ತೆ ಜೇನು ತೆಂಗಿನ ಜೇನನ್ನ ಈ ನೀರಾವನ್ನ ನಾವು ತಯಾರು ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಲ್ವಾ ಕೇರಳದಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ ಬೆಲ್ಲವನ್ನ ಮಾಡ್ತಾರೆ ಆ ನೀರಾವನ್ನ ತೆಗೆದು ಇವತ್ತಿನ ದಿವಸ ನೀವು ಲಾಲ್ ಬಾಗ್ ಇತ್ಯಾದಿಗಳ ಕಡೆ ನೋಡಿದಾಗ ಸ್ಟಾಲ್ಗಳ ವಿಶೇಷವಾಗಿ ನೋಡಬಹುದು ತೆಂಗಿನ ನೀರ ಅದನ್ನು ನೇರವಾಗಿ ಸನ್ ಎಕ್ಸ್ಪೋಜರ್ ಸೂರ್ಯನಿಗೆ ಪ್ರಕಾಶಮಾನಕ್ಕೆ ಒಳಗಡೆ ನೇರವಾಗಿ ತಾಜಾತನದಿಂದಲೇ ತೆಗೆದು ಅದನ್ನು ಎಳನೀರನ್ನು ಅನ್ನೋದು ನೀರ ರೂಪದಲ್ಲಿ ನಾವು ಇವತ್ತು ಅದನ್ನ ಲೈಸೆನ್ಸ್ ಇಲ್ಲದೆ ನಾವು ಇವತ್ತಿನ ದಿವಸ ನೀರ ಮಾರ್ಬೋದು ಒಬ್ಬ ಸಾಮಾನ್ಯ ರೈತ ದೊಡ್ಡ ಕ್ರಾಂತಿನೇ ಆಯಿತು ಆ ನೀರಾದಿಂದ ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ನೀರ ತಯಾರಿಕೆ ಬಗ್ಗೆ ಒಂದು ಉದ್ದಿಮೆಯಾಗಿ ಇವತ್ತಿನ ದಿವಸ ಬೆಳೀತಾ ಇದೆ ಕೇರಳದಲ್ಲಿ ಸರ್ವೇ ಸಾಮಾನ್ಯವಾಗಿ ನೀರಾವನ್ನು ತಯಾರು ಮಾಡಿ ಎಲ್ಲ ಕಡೆಯವರು ಕೂಡ ಅದನ್ನು ಮಾರ್ತಾ ಇದ್ದಾರೆ ಸೊ ನೀರ ತಯಾರಿಕೆಯಲ್ಲಿ ಒಂದು CPCRI ಕೂಡ ತಂತ್ರಜ್ಞಾನ ಇದೆ ಕೇರಳ ಕೃಷಿ ವಿಶ್ವವಿದ್ಯಾನಿಲಯ ಕೂಡ ಕೊಟ್ಟಿದೆ ಜೊತೆಗೆ
1: ತೆಂಗಿನಕಾಯಿ ಚಾಕ್ಲೇಟು
0: ಚಾಕ್ಲೇಟು ಪೌಡರ್ ಬೆಲ್ಲದ ಪೌಡರ್ ತೆಂಗಿನ ನೀರಾದಿಂದನೇ ಬೆಲ್ಲದ ಪೌಡರ್ ಮಾಡ್ತೇವೆ ನಾವು ಅದು ಈ ಬಾಣಂತಿಯರಿಗೆ ಅತಿ ಮೌಲ್ಯವರ್ಧಿತ ಅತ್ಯುತ್ತಮವಾದಂತಹ ಉತ್ಪನ್ನ ಅಂತ ಹೇಳಿ ತೆಂಗಿನ ಬೆಲ್ಲ ತೆಂಗಿನಿಂದ ಮಾಡಿದಂತ ಬೆಲ್ಲ ಅಂತ ಕರಿತೇವೆ ಅದು ಅದೇ ರೀತಿ ಪೌಡರ್ ಸಿಗುತ್ತೆ ಅದೇ ರೀತಿ ಜೇನು ಇರಲಿ ಈ ರೀತಿಯ ಉಪ ಉತ್ಪನ್ನಗಳು ಉದ್ದಿಮೆಯಾಗಿ ಇಲ್ಲಿ ಏನು ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗಬೇಕು ಅಂತ ಏನಿಲ್ಲ ಸಣ್ಣ ಒಂದು ಕುಟುಂಬದವರು ಕೂಡ ಕೇರಳದಲ್ಲಿ ನಾವು ಅದನ್ನು ನೋಡಬಹುದು ಕರಾವಳಿ ಭಾಗದಲ್ಲಿ ನಾವು ಕಾಣಬಹುದು ಇವುಗಳನ್ನ ಕೈಗಾರಿಕೆಯಾಗಿ ಮಾಡಿಕೊಂಡು ತೆಂಗಿನ ನೀರಾದಿಂದ ಬಂದಂತಹ ಬೆಲ್ಲವನ್ನ ತಯಾರು ಮಾಡ್ತಕ್ಕಂಥವ್ರು ಬೆಲ್ಲದ ಅಚ್ಚುಗಳನ್ನು ಮಾರಾಟ ಮಾಡ್ತಾರೆ ಪೌಡರ್ಗಳನ್ನು ಮಾರಾಟ ಮಾಡ್ತಾರೆ ಇವತ್ತು ಎಷ್ಟೋ ಅಂಗಡಿಗಳಲ್ಲಿ ಸರ್ವೇ ಸಾಮಾನ್ಯ ಕರಾವಳಿ ಭಾಗದಲ್ಲಿ ಸಿಗುತ್ತೆ ನೀರಿನ ತೆಂಗಿನ ಬೆಲ್ಲವನ್ನ ಮಾಡ್ತಕ್ಕಂಥವ್ರು ಒಂದು ಕಡೆ ನಾವು ಕಾಣೋದಾದ್ರೆ ಜೊತೆಗೆ ನೀವು ತೆಂಗಿನ ಕೈಗಾರಿಕೆಗಳಲ್ಲಿ ಉಪ ಉತ್ಪನ್ನಗಳನ್ನು ಮಾತ್ರ ಅಲ್ಲ ಕೋಕೋ ಸ್ಯಾಪ್ ಚಿಲ್ಲರ್ ಅಂತ ಹೇಳಿ ವಿಶೇಷವಾಗಿ ಒಂದು ಸಾಧನವನ್ನು ಕಂಡುಹಿಡಿದಿದ್ದಾರೆ ಗೊನೆ ಬಂದ ತಂತ್ರ ಆ ಗೊನೆಯನ್ನ ಮೂತಿಯನ್ನು ಕತ್ತರಿಸಿ ಸ್ಯಾಪ್ ಆ ರಸವನ್ನ ತೆಗೆದು ರಸವನ್ನು ಒಂದು ಕಡೆ 2 liter ವರೆಗೆ ಶೇಖರಣೆ ಮಾಡ್ತಕ್ಕಂಥ ಒಂದು ಸಾಧನವನ್ನ ಕಂಡುಹಿಡಿದಿದ್ದಾರೆ CPCRI ಕಾಸರಗೋಡು ಅದನ್ನ ಕೋಕೋ ಸ್ಯಾಪ್ ಚಿಲ್ಲರ್ ಅಂತ ಕರೀತೇವೆ ಐಸ್ ರೀತಿನಲ್ಲಿ ಆ ದ್ರವವನ್ನ ತೆಗೆದುಕೊಂಡು ಅದನ್ನ 2 liter ಸಾಮರ್ಥ್ಯದ ಪೋರ್ಟಬಲ್ ಅಂದ್ರೆ ಸಾಗಣೆ ಮಾಡ್ತಕ್ಕಂಥ ಒಂದು ಕಂಟೈನರ್ ನಲ್ಲಿ ಇಟ್ಟು ಅದನ್ನ ಕಲ್ಮಶ ಇಲ್ಲದೆ ಒಂದು ಶೈತ್ಯೀಕರಣ ಚಿಲ್ಲಿಂಗ್ ಒಂದು ವಿಧಾನದಲ್ಲಿ ಅದು ಅತಿ ಹೆಚ್ಚು ರಸಭರಿತವಾದಂತಹ ಒಂದು ಏನು ಸ್ಯಾಪ್ ಚಿಲ್ಲರ್ ಅಂತ ಹೇಳಿ ಸ್ಯಾಪ್ ಅಂದ್ರೆ ರಸ ತೆಂಗಿನ ಗೊನೆಯಿಂದ ನೀರ ಇದೆಯಲ್ಲ ಆ ನೀರದಲ್ಲಿ ಒಂದು ಅತ್ಯುತ್ತಮವಾದಂತಹ ವಿಧಾನವನ್ನು ಕಂಡಿಡಿದು ಮತ್ತೊಂದು ಕಲ್ಪರಸ ಅಂತ ಹೇಳಿ ಕಲ್ಪವೃಕ್ಷದಿಂದ ಬಂದಂತಹ ರಸ ಇದೆಯಲ್ಲ ವಿಟಮಿನ್ಗಳನ್ನ ಹೊಂದಿರತಕ್ಕಂಥ ರಸವನ್ನ CPCRI ಇದ್ದು ಅದರಲ್ಲಿ ಕ್ಷಾರೀಯ ಅಂಶ ಒಂದಂದ್ರೆ ಮತ್ತೆ ಬರ್ತಕ್ಕಂಥದ್ದಲ್ಲ ಸ್ವಲ್ಪ ಅತ್ಯುತ್ತಮವಾದಂತಹ ಪಾನೀಯ ಆಗಿ ಇವತ್ತಿನ ದಿವಸ ಅದನ್ನ ಮಾರಾಟ ಮಾಡಲಿಕ್ಕೆ ಇದೆ ಕಲ್ಪರಸ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಏನು ಅಣಬೆಯನ್ನ ತಯಾರು ಮಾಡ್ತಕ್ಕಂಥದ್ದಾಗ್ಲಿ ಮೌಲ್ಯವರ್ಧಿತ ಇದರಲ್ಲಿ C ಮತ್ತು B ಕಾಂಪ್ಲೆಕ್ಸ್ ಜೀವಸತ್ವಗಳನ್ನ ಅವುಗಳಲ್ಲಿ ಸ್ವಾಭಾವಿಕವಾಗಿ ಇರತಕ್ಕಂಥ ಸತ್ವಗಳನ್ನು ಒಂದು ನೀರಾದಲ್ಲಿ ಇದ್ದು ಅದನ್ನೇ ಖಾಲಿ ಎಳನೀರಲ್ಲ ಇದನ್ನು ಬಳಸ್ತಕ್ಕಂಥ ಮತ್ತೊಂದು ಎಳನೀರಿನ ಉದ್ದಿಮೆ ಇವತ್ತಿನ ದಿವಸ ಯಾವ ರೀತಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಜನ ತೆಂಗನ್ನು ಬೆಳೆಯುವಾಗ 60% ಬೇರೆ ಜಾತಿಯ ಒಂದು ತಳಿಗಳನ್ನು ಮಲ್ಟಿಪರ್ಪಸ್ ತಳಿಗಳನ್ನು ಬೆಳೆದು 100% ಗಿಡಗಳನ್ನು ಎಳನೀರಿಗಾಗಿಯೇ ಬೆಳೆದು ಎಳನೀರಿನ ಉದ್ದಿಮೆಯನ್ನಾಗಿ ಒಬ್ಬ ಸಾಮಾನ್ಯ ರೈತ ಮಾಡಿಕೊಂಡು ಜೀವನಾಂಶವನ್ನ ಏನು ವೃದ್ಧಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರೋದನ್ನ ಇವತ್ತು ಸಾಬೀತು ಮಾಡಿ ತೋರಿಸಿದೆ. ಇದು
1: ಇನ್ನು ತೆಂಗಿನಕಾಯಿ ತೆಂಗಿನಕಾಯಿಯನ್ನ ಆ ಕೋಪ್ರ ಏನಂತವಲ್ಲ ಅದನ್ನ ನಾವು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ಪೀಡ್ಸ್ ಅನ್ನು ತಯಾರು ಮಾಡಬಹುದು. ನಮ್ಮ ಮನೆಯ ಪ್ರಾಣಿಗಳಿಗೆ ನಾವು ಅದನ್ನು ಕೊಡುವ ಅವಕಾಶ ಕೂಡ ಇದೆ. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ಪ್ರಾಣಿಗಳನ್ನು ಕೂಡ ಸಾಕ್ತೇವೆ, ಎಮ್ಮೆ ಸಾಕೋದು, ಆಕಳು ಸಾಕೋದು, ಇವುಗಳ ಮೇವನ್ನು ಕೂಡ ನೀವು ಬಳಸ್ಕೋಬಹುದಲ್ಲ.
0: ಖಂಡಿತ ಖಂಡಿತ, ಒಳ್ಳೆಯ ಒಂದು ಪ್ರಶ್ನೆ ತಾವು ಹೇಳ್ತಿದ್ರಿ. ಏನಂದ್ರೆ ತೆಂಗು ಆಧಾರಿತ ಉಪ ಉದ್ದಿಮೆಯನ್ನು ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೇವೆ. ಅಂತರ ಬೆಳೆ ಅಲ್ಲ, ತೆಂಗಿನಲ್ಲಿ ಮೇವನ್ನು ಬೆಳೆದು ಒಂದು ತರಕಾರಿಗಳನ್ನು ಬೆಳೆದು ಅಥವಾ ಹೂ ಬೆಳೆಗಳನ್ನು ಬೆಳೆದು ಲಾಭ ಮಾಡ್ತಕ್ಕಂಥ ತೆಂಗು ಆಧಾರಿತ ಬೆಳೆ ಪದ್ಧತಿ.
1: ಹೌದೌದು,
0: ತೆಂಗು ಆಧಾರಿತ ಉಪವೃತ್ತಿಗಳು ಇವೆ ತಿಮ್ಮಪ್ಪ ಗೌಡ್ರೆ. ಉಪವೃತ್ತಿ ಅಂದ್ರೆ ಏನು?

0: ಒಂದು ಎಕರೆ ತೆಂಗಿಟ್ಟಿದ್ದೀನಪ್ಪ, ನಾನು ಒಬ್ಬ ಸಾಮಾನ್ಯ ರೈತ. ನಾನು ತೆಂಗಿನಲ್ಲಿ 67 ರಿಂದ 68 ಗಿಡ ಏನು 30 ಅಡಿ 30 ಅಡಿಗೆ ಹಾಕಿ ನಾವು ಬೆಳೆದಿದ್ದೇನೆ. ಇಲ್ಲಿ ಒಂದು ಎಕರೆನಲ್ಲಿ 2 ಹಸುಗಳನ್ನ ಇಟ್ಟು ಮೇವನ್ನ 4 ಮರಗಳ ಮಧ್ಯೆ ಇರ್ತಕ್ಕಂಥ ಹಸಿರು ಮೇವನ್ನ ನಾವು ಬೆಳೆಸ್ಕೊಂಡಾಗ ನಾವು ಇತರೆ ಫೀಡ್ ಅನ್ನ ತೆಗೆದುಕೊಂಡು ಬಂದು ಹಸು ಸಾಕೋದನ್ನ ತಪ್ಪಿಸುತ್ತೆ. ಆಗ ಹಸಿರು ಮೇವು ಆಯ್ತು, 2 ಹಸು ಆಯ್ತು, ಹಸುನಿಂದ ಬಂದಂತಹ ಸಗಣಿಯನ್ನ ಸಣ್ಣ ಪ್ರಮಾಣದಲ್ಲಿ ನನ್ನ ಮನೆಗೆ ಒಂದು ಗೋಬರ್ ಗ್ಯಾಸ್ ಅನ್ನಿಲ್ಲದ ಇಟ್ಕೊಂಡು ಆ ಗೋಬರ್ ಗ್ಯಾಸ್ ಅನ್ನ ನೇರವಾಗಿ ತಮ್ಮ ಮನೆಗೆ ಲೈಟ್ಗಾಗಿ ಬೆಳೆಸ್ಕೊಳ್ತಕ್ಕಂತ ಗ್ಯಾಸ್ ಅನ್ನಾಗಿ ಬೆಳೆಸ್ಕೊಳ್ತಕ್ಕಂತ ರೈತರು ಇವತ್ತಿನ ಕರಾಳಿ ಭಾಗದಲ್ಲಿ ಕಂಡೆ. ಅದಕ್ಕೂ ಕೂಡ ತಂತ್ರಜ್ಞಾನವನ್ನ ಸಿಪಿ ಸಾರೆ ಕಂಡಿದ್ದೀವಿ.
1: ಇನ್ನೊಂದು ತೆಂಗಿನ ಉಪ ಉತ್ಪನ್ನದಲ್ಲಿ ತೆಂಗಿನ ಎಣ್ಣೆ, ತೆಂಗಿನ ಎಣ್ಣೆ ನೀವು ಎಕ್ಸ್ಟ್ರಾಕ್ಟ್ ಮಾಡೋದು,
0: ಅದು ಉದ್ಯಮಿಯನ್ನು ಒಬ್ಬ ಸಣ್ಣ ರೈತನೇ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆಯನ್ನು ಮಾಡ್ತಕ್ಕಂಥದ್ದು ಉದ್ಯಮಗಳು ಇವೆ. ಈಗ ನಾವು ಹೋದಾಗ ಮೂಡುಬಿದಿರೆ ಅಥವಾ ಕರಾವಳಿ ಭಾಗದಲ್ಲಿ ಬಂಡೆ,
1: ಯಾಕೆಂದ್ರೆ ಈಗ ಎಣ್ಣೆ ಅಂದ ತಕ್ಷಣ ಈಗ ನಾವು ಅನೇಕ ರೀತಿಯ ಎಣ್ಣೆಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಅದು ಏನು ಕಲುಷಿತ ಎಣ್ಣೆನೋ ಪರಿಶುದ್ಧ ಎಣ್ಣೆನೋ ಅಲ್ಲೋ ಏನು ಗೊತ್ತಾಗಲ್ಲ. ಹಾಗಾಗಿ ನೀವೇ ಮಾಡ್ಕೋಬಹುದಲ್ಲ. ಈಗ ನೀವು ತೆಂಗಿನ ಮರ ಇದೆ ನಿಮ್ಮ ಹೊಲದಲ್ಲೇ ಇದೆ, ನಿಮಗೆ ಪ್ರತಿ ತಿಂಗಳ ಪ್ರತಿ ದಿನ ಇಷ್ಟಿಷ್ಟು ಎಣ್ಣೆ ಬೇಕಾಗುತ್ತೆ, ನೀವೇ ನಿರೀಕ್ಷೆ ಮಾಡಿ ಮಾಡ್ಬೋದು. ಮತ್ತೆ ಜನ ಕೂಡ ಇವತ್ತೇ ಇಷ್ಟಪಡ್ತಾರೆ, ಈಗ ಸಾವಯವ ಎಣ್ಣೆ ಬೇಕು, ಮತ್ತೆ ಆರೋಗ್ಯ ಕಾಳಜಿ ಬೇಕು. ಈಗ ನಾವು ಏನು ಕಲುಷಿತ ಎಣ್ಣೆ ಬಳಸಿ ನಮ್ಮ ಆರೋಗ್ಯ ಕುಂಠಿತ ಆಗಿದೆ, ಹೃದಯ ಕಾಯಿಲೆ ಬಂದಿದೆ, ಕಿಡ್ನಿ ಕಾಯಿಲೆ ಬಂದಿದೆ, ಇದೆಲ್ಲ ಒಂದು ಜಾಗೃತಿ ನಮ್ಮಲ್ಲಿ ಉಂಟಾಗಿದೆ.
0: ಎಷ್ಟೋ ಕೈಗಾರಿಕೆಗಳಿಗೆ ಗೌಡ್ರೆ ತಾವ್ ಹೇಳಿದ್ದು ನಿಜ, ಇದಕ್ಕೆ ನಾನು ಮುಂದುವರಿಸೋದಾದ್ರೆ ಎಷ್ಟೋ ಕೈಗಾರಿಕೆಗಳಿಗೆ ತೆಂಗಿನ ಎಣ್ಣೆ ತೆಂಗು ಉದ್ಯಮ ಮತ್ತೊಂದು ಆಧಾರ ಆಗಿದೆ. ಇತರ ಕೈಗಾರಿಕೆಗಳು ಕೂಡ ಅದೇ ಎಣ್ಣೆ ಬೇಕಲ್ಲ, ಬೇರೆ ಬೇರೆ ಉದ್ದೇಶದ್ದು ಉತ್ಪನ್ನಗಳನ್ನು ತಯಾರು ಮಾಡುವಾಗ ಏನು ಈಗ ಗ್ರೀಸ್ ಇತ್ಯಾದಿಗಳನ್ನು ಬಳಸೋದುವಾಗ ಎಣ್ಣೆಯನ್ನೇ ಬಳಸಿ ನಾವು ಯಂತ್ರಗಳಿಗೆ ಬಳಸ್ತಕ್ಕಂಥ ಕ್ರೂಡ್ ಆಯಿಲಿನ ಒಂದು ರೀತಿಯಲ್ಲೂ ಕೂಡ ಈ ಎಣ್ಣೆಯನ್ನು ಬಳಸ್ತಾ ಇರ್ತಕ್ಕಂಥದ್ದು.
1: ಹಾಗಾಗಿ ಇದು
0: ಕೈಗಾರಿಕೆ
1: ಕೈಗಾರಿಕೆ ಅಲ್ಲ, ಉಪ ಉತ್ಪನ್ನ ನೀವು ಉಪಕಸಬಾಗಿ ನೀವು ಮಾಡಿಕೊಂಡಾಗ ಇಲ್ಲಿ ನಿಮಗೆ ಇನ್ನೂ ಅವಕಾಶ ಇದೆ, ದೊಡ್ಡ ಪ್ರಮಾಣದ ಅವಕಾಶ. ತೆಂಗಿನ ಎಣ್ಣೆ ತೆಗೆದು ಮಾರೋದು, ಎಣ್ಣೆ ಸಾಮಾನ್ಯವಾಗಿ ಈ ಎಣ್ಣೆ ತೆಗಿಬೇಕಂದ್ರೆ ಕಾಯಿ ಎಷ್ಟು ದಿನದ್ದು ಹಳೇದಾಗಿರ್ಬೇಕು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ?
0: ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇದು ತೆಂಗಿನ ಕಾಯಿ ಸುಮಾರು 11 ರಿಂದ 12 ತಿಂಗಳಷ್ಟೊತ್ತಿಗೆ ಗೊನೆ ಬಂದ ಪ್ರಾರಂಭದಿಂದ ಅದು ಬಲಿತು ಕಾಯಿಯಾಗಿ ಉದುರುವವರೆಗೆ ಅಥವಾ ನಾವು ಇಳಿಸುವವರೆಗೆ ಅದು 12 ತಿಂಗಳನ್ನ ತೆಗೆದುಕೊಳ್ಳಿ. ಆಗ ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ನೀರು ಬತ್ತಿ ಹೋಗಿ ಕೊಬ್ಬರಿ ಮಾತ್ರ ಉಳಿಯುತ್ತೆ. ಅದನ್ನು ಒಣಗಿಸಿ ನಾವು ನೆರಳಿನಲ್ಲೋ ಅಥವಾ ಹಟ್ಟದಲ್ಲಿ ಹಾಕಿ ಒಣಗಿಸಿ ಆ ನಂತರ ಸಂಪೂರ್ಣವಾಗಿ ನೀರು ಹೋಗಿದ್ದಾದ್ಮೇಲೆ ಕಾಯನ್ನು ನಾವು ಅದನ್ನು ಸಿಪ್ಪೆ ತೆಗೆದು ಸುಲಿದು ಕಾಯನ್ನು ಮಾರತಕ್ಕಂಥ ಒಂದು ಕ್ರಮ. ಚಿಪ್ಪನ್ನು ಬೇರ್ಪಡಿಸಿ ಕೊಬ್ಬರಿಯನ್ನೇ ಬೇರ್ಪಡಿಸಿ ಎಣ್ಣೆಗೆ ನಾವು ಕಳಿಸಿ ಚಿಪ್ಪನ್ನು ಬೇರೆ ಉತ್ಪನ್ನಗಳಿಗೆ ಬಳಸ್ತಕ್ಕಂಥದ್ದು ಮತ್ತೊಂದು ಕ್ರಮ. ಚಿಪ್ಪನ್ನು ಮತ್ತೆ ಹಸಿ ಕೊಬ್ಬರಿಯನ್ನು ತೆಗೆಯುವಾಗ ನಾನು ಮೊದಲೇ ಹೇಳಿದ ಹಾಗೆ ತೆಂಗಿನ ನಾರಿನ ಒಂದು ಉದ್ದಿಮೆ ನಾರು ಬೇರೆ ಪ್ರತ್ಯೇಕ ಆಗುತ್ತೆ, ನಾರಿನ ಹುಡಿ ಕೂಡ ಪ್ರತ್ಯೇಕವಾಗಿ ಆಗುತ್ತೆ. ಅದನ್ನ ತೆಂಗಿನ ಸಿಪ್ಪೆಯ ಹುಡಿ ಅಂತ ಕರೀತೇವೆ. ಅದು ಸಾಕಷ್ಟು ಉದ್ದಿಮೆಗಳಿಗೆ ಅತ್ಯುತ್ತಮವಾದಂತಹ ಒಂದು ಆಧಾರದ ಒಂದು ವಸ್ತು ಆಗ್ತದೆ, ಮೂಲಾಧಾರದ ವಸ್ತು ಆಗುತ್ತೆ ತೆಂಗಿನ ನಾರಿನ. ಇದು ನರ್ಸರಿಗಳಿಗೆ, ಯಾವುದೇ ಒಂದು ನರ್ಸರಿಗೆ ತೆಂಗಿನ ನಾರಿನ ಸಿಪ್ಪೆಯ ಹುಡಿ ಇದೆಯಲ್ಲ, ಒಳ್ಳೆಯ ಕಾಂಪೋಸ್ಟ್ ಆಗಿ ನಾವು ಮಾಡಿ ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇದೆ. ಅದಕ್ಕೆ ವಿಶೇಷವಾಗಿ ಹೆಚ್ಚು ಮಣ್ಣು ಹಾಕಬೇಕು ಅಂತ ಏನಿಲ್ಲ. ಸೊ ನರ್ಸರಿಗಳಿಗೆ, ಟೆರೆಸ್ ಗಾರ್ಡನ್ಗಳಿಗೆ ತೆಂಗಿನ ನಾರಿನ ಸಿಪ್ಪೆಯ ಹುಡಿಯೇ ಸಿಗುತ್ತೆ. ಮತ್ತೆ ತೆಂಗಿನ ನಾರಿನ ಸಿಪ್ಪೆಯಿಂದ ನಾವು ಕಾಂಪೋಸ್ಟ್ ನಾನು ಮಾಡಿದಾಗ ಆ ಎರೆಹುಳ ಕಾಂಪೋಸ್ಟ್ ಕೂಡ ನಾವು ಇತರ ನರ್ಸರಿಗಳಲ್ಲಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಅತಿ ಹೆಚ್ಚು ಮಣ್ಣಿನ ಅವಶ್ಯಕತೆ ಬರೋದಿಲ್ಲ ಅಲ್ಲಿ. ಸೊ ಮಣ್ಣಿನ ಗುಣಧರ್ಮವನ್ನು ಹೆಚ್ಚು ಮಾಡಬೇಕಾದ್ರೆ, ಮತ್ತೆ ತಾವು ಹೇಳಿದಾಗೆ ಮಣ್ಣಿನ ಮನುಷ್ಯನ ಆರೋಗ್ಯ ಜಾಸ್ತಿ ಮಾಡಬೇಕಾದ್ರೆ ಎಣ್ಣೆಯ ಅತ್ಯುತ್ತಮವಾದಂಥ ಎಣ್ಣೆಯ ಉತ್ಪಾದನೆ ಇದೆ, ವರ್ಜಿನ್ ಆಯಿಲ್ ಇದೆ, ಮತ್ತು ಕೊಬ್ಬರಿಯ ಉತ್ಪನ್ನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದು ಇಂಡಸ್ಟ್ರೀಸ್ ಬರ್ತಾ ಇದೆ. ಖಾಲಿ ಒಣ ಕೊಬ್ಬರಿಯ ಪುಡಿ ಮಾತ್ರ ಅಲ್ಲ, ಇವತ್ತು ಚಿಪ್ ನಾನು ಹೇಳಿದೆ ಐಸ್ ಕ್ರೀಮ್ಗಳಿಗೂ ಹೋಗ್ತದೆ. ಅಲಂಕಾರಿಕ ವಸ್ತುಗಳಲ್ಲಿ ಇವತ್ತಿನ ದಿವಸ ತೆಂಗಿನ ಕಾಯಿಯಲ್ಲೇ ನೀವು 1000 ರೂಪಾಯಿಗೆ ಗೆರೆಟೆನಲ್ಲಿ ನಿಮ್ಮ ಮುಖ ಚಿತ್ರವನ್ನು ಕೂಡ ಮಾಡಬಹುದು ಇವತ್ತಿನ ದಿವಸ. ಈ ರೀತಿ ಅಲಂಕಾರಿಕ ವಸ್ತುಗಳಲ್ಲಿ ಇಂಡಸ್ಟ್ರಿಯಾಗಿ ಬೆಳೀತಾ
1: ನಿರಂತರವಾಗಿ ಕೇವಲ ತೆಂಗಿನಕಾಯಿಯನ್ನೇ ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ನೀವು ಆಕ್ರಮಿಸಿಕೊಳ್ಬಹುದು.
0: ಮಾರಾಟದ ವ್ಯವಸ್ಥೆನಲ್ಲಿ ತೆಂಗು ದೂರ ದೂರದ ಮಾರುಕಟ್ಟೆಗಳಿಗೆ, ಈಗ ಡೆಲ್ಲಿ
1: ದೂರದ ಮಾರುಕಟ್ಟೆ ನಿಮ್ಮ ಮನೆಯಲ್ಲೇ ನೀವು ಕುಂತು ನಿರಂತರವಾಗಿ ಮಾರ್ಕೋತ ಹೋದ್ರೆ ನಿಮ್ಮ ಆ ಒಂದು ಜಾಗ ಗುರುತಾಗುತ್ತೆ, ಎಲ್ಲ ಜನ ಅದನ್ನ ಕಂಡು ಹಿಡಿತಾರೆ. ಓ, ನಮಗೆ ಬೇಕಾಗಿದ್ದ ಕಾಯಿ ಇಲ್ಲಿ ಸಿಗುತ್ತೆ ಅಂತ ಹೇಳೋ ಭಾವನೆ ಬರುತ್ತೆ.
0: ಅತ್ಯುತ್ತಮವಾದಂತಹ ಸ್ವಾಭಾವಿಕವಾದಂತಹ
1: ನಿರಂತರ ಹಣ ಬರುತ್ತೆ.
0: ಅಷ್ಟೇ ಅಲ್ಲ ಗೌಡ್ರೆ, ಈಗ ತಾವು ಹೇಳಿದಾಗೆ ಒಂದು ಮರ ಅದು ನಶಿಸಿ ಹೋಯ್ತು.

0: ಅಂತ ಇಟ್ಕೊಳ್ಳಿ, ಏನೂ ಇಲ್ಲ, ಅದು ಆ 60-70 ವರ್ಷದ ಮರ ಬಿದ್ದೋಯ್ತು ಮರ ತೆಂಗಿನ, ಅದು ಕೂಡ ಉತ್ಪನ್ನ, ಅದರ ಕಾಂಡನ ಕೊಯ್ದು ಅಲಂಕಾರಿಕ ವಸ್ತುವಾಗಿ ಇವತ್ತು ಪೀಠೋಪಕರಣ ಮಾಡೋ ಮಟ್ಟದಲ್ಲಿ ಇದೆ ಇವತ್ತು ಇದರಲ್ಲಿ ತೆಂಗನ್ನು. ಒಂದು ಭಾಗವೂ ಕೂಡ ತಾವು ಮೊದಲೇ ಹೇಳಿದಾಗೆ ಕಾಮಧೇನೇ ಅದು ಕಲ್ಪವೃಕ್ಷವೇ, ಯಾವ ಕಾರಣಕ್ಕೂ ಅದು ವೇಸ್ಟ್ ಆಗೋದೇ ಇಲ್ಲ. ಉರುವಲು ಮಾತ್ರ ಅಲ್ಲ, ಇವತ್ತಿನ ದಿವಸ ಕೂತ್ಕೊಳ್ಳಿಕ್ಕೆ ಸೀಟ್ ಮಾಡಲಿಕ್ಕೂ ಕೂಡ ತೆಂಗನ್ನು ಕಾಂಡವನ್ನು ಬಳಸಿಕೊಂಡು ಅದಕ್ಕೆ ಅಲಂಕಾರಿಕ ರೂಪವನ್ನು ಕೊಟ್ಟು ಒಂದು ಮೇಜುಗಳನ್ನು, ಕುರ್ಚಿ ಮೇಜುಗಳನ್ನು ಮಾಡೋದಲ್ಲದೆ ಸೀಟಿಂಗ್ ಅರೇಂಜ್ಮೆಂಟ್ಗೆ ಕೂತ್ಕೊಳ್ಳೋದಕ್ಕೂ ಕೂಡ ಪೀಠಗಳನ್ನು, ಪೀಠೋಪಕರಣಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ತೆಂಗು ಹೆಚ್ಚು ಇವಾಗ ಉದ್ದಿಮೆಯಾಗಿ ಬೆಳೀತಾ ಇದೆ. ಅಂದರೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂತಹ ಒಂದು ಅತ್ಯುತ್ತಮವಾದಂಥ ಒಂದು ಕಲ್ಪವೃಕ್ಷವೇ ಬಿಡಿ.
1: ಇದಲ್ಲೇ ಈಗ ಕೃಷಿ ವ್ಯವಸಾಯ ಮಾಡೋರಿಗೆ ನಮ್ಮ ಒಂದು ತೆಂಗಿನ ನರ್ಸರಿ ಕೂಡ ಕೈ ಹಿಡಿಬಹುದಲ್ಲ?
0: ಹೌದು, ನರ್ಸರಿ ಕೂಡ ಒಂದು ಉದ್ದಿಮೆ. ಯಾವುದೇ ಕಾರಣಕ್ಕೂ ಮೌಲ್ಯವರ್ಧನೆಗೆ ನಾವು ಉತ್ಪನ್ನಗಳನ್ನು ಮಾಡಿದ್ರೆ ಮಾತ್ರ ಮೌಲ್ಯವರ್ಧನೆ ಅಲ್ಲ, ತೆಂಗಿನ ನರ್ಸರಿಯನ್ನ ಮಾಡಿ ಉದ್ದಿಮೆಯನ್ನಾಗಿ
1: ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗಿ ಒಂದು 100 ಗಿಡ ಬೆಳೆಸ್ಕೊಳ್ಳಿ.
0: ಒಬ್ಬ ಸಣ್ಣ ರೈತ, ಗಂಡ ಹೆಂಡತಿ ಅಥವಾ ಒಂದು ಕುಟುಂಬದವರು,
1: ಅದೇ
0: ಪ್ರತಿ ವರ್ಷ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ನಾನು ಈ ವರ್ಷ 1-10 ಗುಂಟೆ ಜಾಗದಲ್ಲಿ 1,000-5,000 ತೆಂಗಿನ ಗಿಡಗಳನ್ನ ನಾನು ಮಾಡಿ ನರ್ಸರಿ ಮಾಡಿದ್ದೇನೆ ಎಂದು ಕೂಡ ನಿಮಗೆ ಡಿಮ್ಯಾಂಡ್ ಇದೆ ಇವತ್ತಿನ ದಿವಸ. ಅಂದರೆ ನಿಮ್ಮದೇ ಮರದಿಂದ ಆಯ್ಕೆ ಮಾಡಬೇಕು ಅಂತ ಏನಿಲ್ಲ, ನೀವೇ ನೋಡಿರ್ತಕ್ಕಂಥ ಇತರ ರೈತರನ್ನು ಮಾರುಕಟ್ಟೆನಲ್ಲಿ ಇತರ ಉದ್ದೇಶಕ್ಕೆ ಹೋಗ್ತಕ್ಕಂಥ ತೆಂಗನ್ನು ನೀವೇ ಆ ಮರವನ್ನು ಗುರುತಿಸಿ ತಾಯಿ ಮರ ಅಂತ ಆಯ್ಕೆ ಮಾಡಿಕೊಂಡು ನೀವು ಅದೇ ಗ್ರಾಮಗಳಲ್ಲಿ ಇರ್ತೀರಿ, ಆ ಮರದಿಂದ ಏನು ಮಾಡಿ ಒಂದು ಗಿಡಗಳನ್ನು ಮಾಡೋದ್ರಿಂದ ನಂಬಿಕೆ ಕೂಡ ಬರ್ತದೆ ಗಿಡಗಳನ್ನು ಬಳಸುವಂಥ ರೈತನಿಗೆ. ಅವರು ಆ ಮರ ನೋಡಿರ್ತಾರೆ, ಪಕ್ಕದ ರೈತ ಗಿಡ ಬೇಕಾದಾಗ. ಆಗ ನೀವು ಒಂದು ನರ್ಸರಿ ಉದ್ದಿಮೆಯನ್ನು ನಿಮ್ಮ ಊರಿನಲ್ಲೇ ಒಂದು ಕಂಡುಕೊಂಡು ಅದರಿಂದ ಗಿಡವನ್ನು ಪಡೆದು ನೀವು ಇತರರಿಗೆ ನೀವು ಮಾರಾಟ ಮಾಡಲಿಕ್ಕೂ ಒಂದು ವ್ಯವಸ್ಥೆ ಆಯ್ತಲ್ಲ. ಇದು ಇರೋ ಜಾಗದಲ್ಲಿ
1: ನಿರಂತರವಾಗಿ ನೀವು ತೆಂಗಿನ ಮೂಲ ಹುಡ್ಕೊಂಡು ನೀವು ಒಂದು ಉದ್ಯೋಗ ಕಂಡುಕೊಳ್ಳಕ್ಕೆ
0: ಅವಕಾಶ ಆಗುತ್ತೆ.
1: ಹಾಗಾಗಿ 16 ಅವಕಾಶ ಇದಾವೆ ನಿಮಗೆ. ಈ 16 ಅವಕಾಶನ ಇವತ್ತು ನಮ್ಮ ಯುವಕ ಯುವತಿಯರು ಇದನ್ನ ಕಾರ್ಯರೂಪಕ್ಕೆ ತರ್ಕೊಂಡ್ರೆ ಅದ್ರ ಮಹತ್ವ ಗೊತ್ತಾಗುತ್ತೆ.
0: ಇದಕ್ಕೆ ವಿಶೇಷವಾದಂತ ಡಿಗ್ರಿ ಪದವಿಗಳು ಬೇಕು
1: ಬೇಕಾಗಿಲ್ಲ.
0: ರೈತ
1: ತಾವೇ ಮಾಹಿತಿನ ಸೋಷಿಯಲ್ ಮೀಡಿಯಾದಲ್ಲೂ ಕಲೆ ಹಾಕೋಬಹುದು, ಅಥವಾ ಕೃಷಿ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ
0: ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕೆವಿಕೆಗಳು, ಕೃಷಿ ಕೇಂದ್ರಗಳು, ಮಾಹಿತಿಗೆ ಅವರು ಒದಗಿಸ್ಲಿಕ್ಕೆ ಅವರು ತಲ್ಲೀನರಾಗ್ತಾರೆ.
1: ನೀವು ಕೂಡ ಮಾಹಿತಿ ಕಲೆ ಹಾಕೋಬಹುದು. ಇದು ಮಾಡೋದೇನು ತೀರಾ ದೊಡ್ಡ ಸಾಹಸ ಏನಿಲ್ಲ, ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ನೀವು ಜ್ಞಾನ ಮಾಡಿಕೊಂಡು ನೀವೇ ಒಂದು ಸ್ವಲ್ಪ ಇದು ಮಾಡಿದ್ರೆ ಆಗುತ್ತೆ. ಇದು
0: ಉದ್ದಿಮೆಯಲ್ಲಿ ತೊಡಗಿಸ್ತಕ್ಕಂತ ಮನಸ್ಸು ಬೇಕಷ್ಟೇ.
1: ಇದು ಎಲ್ಲಾ ಕೃಷಿ ನೀವು ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀರಿ, ಇದನ್ನ ಈ ಬಾರಿ ಇದನ್ನು ಶುರು ಮಾಡಿ ಅಂತ ನಾವು ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ಮೂಲಕ ನಮ್ಮ ರೈತರಿಗೆ ನಾವು ಸಲಹೆ ಸೂಚನೆಯನ್ನ ಕೊಡ್ತಾ ಇದ್ದೇವೆ. ಇನ್ನೂ ಕೆಲವು ರೈತರು ಇರ್ತಾರೆ, ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಇನ್ನೂ ಮಾಹಿತಿಯನ್ನು ಕೊಡಬೇಕು ನೀವು.
0: ಖಂಡಿತ ಕೊಡಬಹುದು. ಅದರಲ್ಲಿ ತೆಂಗಿನ ಆಧಾರವಾಗಿ ನಾವು ಏನೆಲ್ಲ ಉಪವೃತ್ತಿಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ರೈತ ಈ ಕಾಲಘಟ್ಟದಲ್ಲಿ. ನನಗೆ ಎಷ್ಟು ಸ್ವಾಭಾವಿಕವಾಗಿ ಏನು ಮೂಲಗಳಿವೆ, ಬೇಸಾಯ ಮಾಡಲಿಕ್ಕೆ ಜಮೀನು ಒಂದು, ತೆಂಗಿನ ಬೇಸಾಯ ಒಂದು ಕ್ರಮ, ತೆಂಗು ಆಧಾರಿತ ಉಪವೃತ್ತಿಗಳು ಒಂದು ಕ್ರಮ. ಉಪವೃತ್ತಿಗಳೇನು? ತೆಂಗು ಆಧಾರವಾಗಿ ಇಟ್ಕೊಂಡು ಜೇನು ಕೃಷಿ, ತೆಂಗು ಆಧಾರವಾಗಿ ಇಟ್ಕೊಂಡು ಹೈನುಗಾರಿಕೆ, ಹೈನುಗಾರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಗೋಬರ್ ಗ್ಯಾಸ್, ಗೋಬರ್ ಗ್ಯಾಸಿನ ಸ್ಲರಿಯನ್ನು ಬಿಟ್ಟು ಒಂದು ಸಣ್ಣ ಮೀನು ಕೊಳದಲ್ಲಿ ಮೀನನ್ನು ಸಾಕಿ ಅದರಿಂದ ಉಪವೃತ್ತಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಹಸಿರು ಮೇವನ್ನು ಬೆಳೆದು ಅದೇ ಹಸಿರು ಮೇವನ್ನು ನೀವು, ನಾನು ಮೊದಲು ಹೇಳಿದ್ದೇನೆ, ಹೈನೋದ್ಯಮವನ್ನು ಪ್ರಾರಂಭ ಮಾಡೋದಾದರೆ ಆ ಹೈನೋದ್ಯಮದಿಂದ ನಿಮಗೆ ಲಾಭ ಬಂತು. ತೆಂಗು ಆಧಾರಿತ ಮೇವಿನ ಬೆಳೆ, ಮೇವನ್ನ ಆಧರಿಸಿ ಏನು ಹಸುಗಳು, ಹಸುಗಳಿಂದ ನೀವು ಹೈನುಗಾರಿಕೆ ಆಯಿತು, ಹಸುಗಳಿಂದ ಬಂದಂತಹ ತ್ಯಾಜ್ಯಗಳನ್ನು ನೀವು ಅದೇ ತೋಟಕ್ಕೆ ಬಳಸ್ಕೊಡ್ತೀರಿ. ಹೀಗೆ ಒಂದೊಂದು ವೃತ್ತಿಯು ಕೂಡ ಒಂದು ಸಣ್ಣ ಉದ್ದಿಮೆಯಾಗಿ ತೆಂಗು ಆಧಾರವಾಗಿ ನಾವು ಮಾಡಲಿಕ್ಕೆ ಅವಕಾಶಗಳಿದೆ. ಸುಮಾರು 2 ಎಕರೆ ತೆಂಗಿನಲ್ಲಿ 4-5 ಕುಟುಂಬಗಳನ್ನು ಸಾಕಬಹುದು ಅನ್ನೋದಕ್ಕೆ ನಮ್ಮಲ್ಲಿ ಉದಾಹರಣೆಗಳು, ವೈಜ್ಞಾನಿಕವಾಗಿ ಅಂಕಿಅಂಶಗಳು ಇದೆ CPCRI ಕಾಸರಗೋಡಿನಲ್ಲಿ. ಹೇಗೆ ಅಂದ್ರೆ, ಮೇವಿನ ಬೆಳೆ, ಹೈನುಗಾರಿಕೆ, ಹೈನುಗಾರಿಕೆಯಿಂದ ಬಂದಂತಹ ಬಯೋಗ್ಯಾಸ್, ಬಯೋಗ್ಯಾಸ್ ಲರಿಯಿಂದ ನೀವು 100x100 100 ಅಡಿ 100 ಅಡಿ ಅಂತರದ ಒಂದು ಮೀನಿನ ಕೊಳವನ್ನು ಮಾಡಿ, ಮೀನನ್ನು ಕೊಳಕ್ಕೆ ಸಗಣಿಯ ಬಗ್ಗಡವನ್ನು ಬಿಟ್ಟು ಸ್ವಲ್ಪ ಸಾಧಾರಣ ಫೀಡನಾಗಿ ವರ್ಷದಲ್ಲಿ 2 ಬೆಳೆ ಮೀನನ್ನು ತೆಗೆದುಕೊಳ್ಬಹುದು. ತೆಂಗಿನ ತೋಟದ ಮಧ್ಯೆಯೇ ಕೊಳವನ್ನು ಮಾಡಿರ್ತಕ್ಕಂಥದ್ದು ಮೀನುಗಾರಿಕೆ ಇರತಕ್ಕಂಥ. ಕೋಳಿ ಸಾಕಣೆ, ಸುಮಾರು 1,000-5,000 ಕೋಳಿಗಳನ್ನು ಸಾಕಿ ಕೋಳಿಯ ಹಿಕ್ಕೆಯನ್ನು ಕೂಡ ಮೀನಿನ ಒಂದು ಕೊಳಕ್ಕೆ ಬಿಟ್ಟು ಅದನ್ನು ಗೊಬ್ಬರ ಆಗಿ, ಅದು ಒಂದು ಉದ್ದಿಮೆಯಾಗಿ ಮಾಡಿಕೊಂಡಾಗ
1: ನಾವೀಗ ನಮ್ಮ ರೈತರಿಗೆ ತೆಂಗಿನ ಉಪ ಉತ್ಪನ್ನಗಳನ್ನು ನಂಬಿಕೊಂಡು ಇವತ್ತು ಸಾಕಷ್ಟು

0: ಸಾಕಷ್ಟು ಅವಕಾಶ ಇದೆ ತಮ್ಮ ಆದಾಯ ಹೆಚ್ಚು ಮಾಡಿಕೊಳ್ಳೋ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ನಮ್ಮ ರೈತರು ಇವತ್ತೇ ತೆಂಗಿನ ಮರದ ಬೇಸಾಯದಿಂದ ತೆಂಗಿನ ವ್ಯವಸ್ಥೆಯನ್ನು ನಾವು ನೋಡಿಕೊಂಡಾಗ ಇಲ್ಲೇ ಅವರು ತಲ್ಲೀನರಾಗಿ ತಮ್ಮ ಬದುಕನ್ನು ಕಟ್ಕೊಳ್ಬಹುದು.
1: ಅಂದ್ರೆ ಬೇಸಾಯ ಮಾತ್ರ,
0: ಸರ್ಕಾರ ಕೂಡ ಇಲ್ಲಿ ಅನೇಕ ರೀತಿಯ ನೆರವನ್ನು ಕೂಡ ನೀಡ್ತಾ ಇದೆ. ಈ ಒಂದು ತೆಂಗಿನ ಬೆಳೆ ಬೇಸಾಯ ಅಥವಾ ಕೃಷಿ ಉತ್ಪನ್ನವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅನೇಕ ರೀತಿಯ ಸ್ಕೀಮ್ ಕೂಡ ಹೇಳ್ತಾ ಇದೆ.
1: ಒಂದು ಉದಾಹರಣೆ ಕೊಡ್ತೀನಿ, ನೀವು ಸ್ಕೀಮ್ ಬಗ್ಗೆ ಕೇಳಿದ್ರಿಂದಾಗಿ ನಾನು ಉದಾಹರಣೆ ಕೊಡ್ತೀನಿ. ಬೇಸಾಯದ ಉಪವೃತ್ತಿಗಳಿಂದ ಲಾಭ ಮಾಡೋದು ಒಂದು ಕಡೆ, ತಾವು ಹೇಳಿದಾಗೆ ಮೌಲ್ಯವರ್ಧನೆಯನ್ನು ಮಾಡುವಾಗ ಉಪವೃತ್ತಿಯಲ್ಲಿ ಲಾಭ ಹೇಗೆ ಮಾಡ್ಕೊಳ್ಬಹುದು ಉದ್ದಿಮೆಯನ್ನಾಗಿ ಮಾಡೋದು. ಒಂದು ಎರೆಹುಳ ಗೊಬ್ಬರದ ಘಟಕ ಅಂತ ಹೇಳಿದ್ರೆ 20 ಅಡಿ ಉದ್ದ 4 ಅಡಿ ಅಗಲ ಮತ್ತು 2.5 ಅಡಿ ಎತ್ತರದ ತೊಟ್ಟಿಗಳನ್ನು 8 ತೊಟ್ಟಿಗಳನ್ನು ಮಾಡಿ ನಾವು ಸುಮಾರು 1.5 ಲಕ್ಷದಾಗಷ್ಟು ಅದೇ ಅದರ ಹೊದಿಕೆಗೆಲ್ಲ ಮಾತ್ರ ತೆಂಗಿನ ಗರಿಗಳನ್ನು ಮಾಡಿಕೊಂಡು ತೊಟ್ಟಿಗಳಲ್ಲಿ ಎರೆಹುಳಗಳನ್ನು ಬೆಳೆದಾಗ ಸುಮಾರು ಮಹಿಳೆಯರಿಗಾದರೆ 75%-80% ಸಬ್ಸಿಡಿಯನ್ನು ಸಹಾಯಧನದ ಮುಖಾಂತರ ಎರೆಹುಳ ಉದ್ದಿಮೆಗೆ ಅವಕಾಶವನ್ನು ಕೊಡ್ತವೆ. ಬೇರೆ ಬೇರೆ ಇಲಾಖೆಗಳಿಂದ ಸಹಾಯಧನ ಕೊಟ್ಟು ಎರೆಹುಳ ಗೊಬ್ಬರ ಘಟಕಗಳಿಗೆ

0: ಗಳನ್ನು 8 ತೊಟ್ಟಿಗಳನ್ನು ಮಾಡಿ ನಾವು ಸುಮಾರು 1.5 ಲಕ್ಷದಾಗಷ್ಟು ಅದೇ ಅದರ ಹೊದಿಕೆಗೆ ಎಲ್ಲ ಮಾತ್ರ ತೆಂಗಿನ ಗರಿಗಳನ್ನು ಮಾಡಿಕೊಂಡು ತೊಟ್ಟಿಗಳಲ್ಲಿ ಎರೆಹುಳುಗಳನ್ನು ಬೆಳೆದಾಗ ಸುಮಾರು ಮಹಿಳೆಯರಿಗಾದರೆ 75%-80% ಸಬ್ಸಿಡಿಯನ್ನು ಸಹಾಯಧನದ ಮುಖಾಂತರ ಎರೆಹುಳ ಉದ್ದಿಮೆಗೆ ಅವಕಾಶವನ್ನು ಕೊಡ್ತವೆ. ಬೇರೆ ಬೇರೆ ಇಲಾಖೆಗಳಿಂದ ಸಹಾಯಧನ ಕೊಟ್ಟು ಎರೆಹುಳ ಗೊಬ್ಬರ ಘಟಕಗಳಿಗೆ ಉತ್ತೇಜಿಸ್ತಾರೆ. ಮಹಿಳೆಯರಿಗಾಗಿ ವಿಶೇಷವಾದಂಥ ಸಹಾಯಧನ ಇದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಿಶೇಷವಾದ ಸಹಾಯಧನ ಇದೆ. ಹೀಗಾಗಿ ಸ್ವಂತ ಹಣ ಹಾಕಬೇಕು ಅಂತಲೇ ಇಲ್ಲ. ಈ ಕಾರಣದಲ್ಲಿ ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಎರೆಹುಳ ಘಟಕ, ಚಿಪ್ಸ್ ತಯಾರಿಕಾ ಘಟಕ ಸಣ್ಣ ಪ್ರಮಾಣದ್ದು, ಎಣ್ಣೆಯನ್ನ ವರ್ಜಿನ ಇಲ್ಲಿ ಹೇಳಿದ ಈ ಘಟಕಕ್ಕೆ ವಿಶೇಷವಾದಂತಹ ಸವಲತ್ತುಗಳಲ್ಲಿ ಸರ್ಕಾರ ಇದೆ. ಮತ್ತೆ ಇವುಗಳಿಗೆ ಬೇಕಾದಂತಹ ಯಂತ್ರೋಪಕರಣಗಳಿಗೂ ಕೂಡ ನಿಮಗೆ ಸಹಾಯಧನವನ್ನು ಇದೆ. ತೆಂಗು ಆಧಾರಿತ ಮರ ಹತ್ತುವಂತಹ ಸಾಧನಗಳಿದೆಯಲ್ಲ, ಅದನ್ನು ಉದ್ದಿಮೆಯನ್ನಾಗಿ ಮಾಡಿಕೊಂಡು ಈ ಲೇಬರ್ ಕಾಂಟ್ರಾಕ್ಟ್ ಅಲ್ಲಿ ಕೇರಳದಲ್ಲಿ ಜನ ಒಂದೊಂದು ತೋಟಗಳನ್ನು ಕಾಂಟ್ರಾಕ್ಟ್ ತೆಗೆದುಕೊಳ್ತಾರೆ. ಮಹಿಳೆಯರೇ, ಹುಡುಗರೇ, ಯುವಕರೇ, ಯುವತಿಯರು ಕೂಡ ಮರ ಹತ್ತಕ್ಕಂಥದ್ದು ಕಾಯಿಯನ್ನು ಹಾರ್ವೆಸ್ಟ್ ಮಾಡಿ ಇದು ಒಂದು ಉದ್ದಿಮೆಯನ್ನಾಗಿ ಮಾಡ್ಕೊಂಡು
1: ಇದನ್ನು ಕೂಡ ಅವಕಾಶ ಶುರು ಮಾಡಕ್ಕೆ ಅವಕಾಶ ಇದೆ. ತುಂಬಾ ಸಂತೋಷ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ನಾರಾಯಣ ಸ್ವಾಮಿ ಅವ್ರ ಜೊತೆ ಸಂಪರ್ಕ ಮಾಡ್ಬೇಕಂತಿರ್ತಾರೆ, ಅವರಿಗೆ ಸಂಪರ್ಕ ಮಾಡ್ಕೋಬೇಕು ಅಂದ್ರೆ ಅವ್ರ ನಂಬರ್ ತಗೊಳ್ರಿ, 9480024 9030345. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಡಾಕ್ಟ್ರೆ.

0: ഏകാകൃഷിരംഗത്ത്. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:20. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
4: ಇಲ್ಲಿಯವರೆಗೆ 9,50,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

0: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದ್ರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
1: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.

0: ಆತ್ಮೀಯ ಕೇಳುಗರೇ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಕೋಟಾದ ಗೌರಮ್ಮ ಮಾದರ್ ಮತ್ತು ತಂಡದವರಿಂದ ಚೌಡಿಕೆ ಪದಗಳನ್ನು ಕೇಳಿದ್ರಿ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ತದನಂತರ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಕಣ್ಣೊರೆಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್. ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿನ 18ನೇ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ 3 ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗಿದೆ ಎಂದರು. ಒಮಾನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದರು. ಒಮಾನ್ ತೀರದಲ್ಲಿ ದಾಳಿಗೊಳಗಾದ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನು ರಕ್ಷಿಸಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು. ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂರ್ ಅಜದ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ರಣದೀಪ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವ ಪಾಕಿಸ್ತಾನದ ತಂತ್ರಗಳು ಭಾರತಕ್ಕೆ ಹೊಸದೇನಲ್ಲ, ಇಂತಹ

0: ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ವೃದ್ಧಿಸುತ್ತಿರುವ ಭಾರತದ ಪಾತ್ರವನ್ನು ಆಸ್ಟ್ರೇಲಿಯಾ ರಾಯಭಾರಿ ಫಿಲಿಪ್ ಗ್ರೀನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಸಮಿತಿಯ ವೇದಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಆಸ್ಟ್ರೇಲಿಯಾ ನಡುವಿನ ವ್ಯವಸಾಯ, ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ಪರಸ್ಪರ ಸಹಕಾರಕ್ಕೆ ಇರುವ ಅವಕಾಶಗಳ ಬಗ್ಗೆ ಗಮನ ಸೆಳೆದರು. ಆಸ್ಟ್ರೇಲಿಯಾ ಬ್ರಿಕ್ಸ್ ದೇಶಗಳ ಗುಂಪಿನಲ್ಲಿ ಇಲ್ಲದಿದ್ದರೂ ಭಾರತ ಸೇರಿದಂತೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪಾತ್ರವನ್ನು ಗೌರವಿಸುತ್ತದೆ. ಭಾರತ ಜಾಗತಿಕ ಮಟ್ಟದಲ್ಲಿ ದೈತ್ಯ ಶಕ್ತಿಯಾಗಿ ಬೆಳೆದಿದೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಂಧವ್ಯ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ವೃದ್ಧಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. ಸಂಘರ್ಷಗಳು ಮತ್ತು ವೈರುಧ್ಯಗಳಿಂದ ಕೂಡಿದ ಜಗತ್ತಿನಲ್ಲಿ ನವದೆಹಲಿಯಲ್ಲಿ ನಡೆದ ಯಶಸ್ವಿ ಬ್ರಿಕ್ಸ್ ಶೃಂಗಸಭೆಯು ಅತ್ಯಂತ ಗಮನಾರ್ಹವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿಯ ಘೋಷಣೆಯು ಒಂದು ಪ್ರಮುಖ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧಿಸುವಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ. ದೇಶದ ಹಿತಾಸಕ್ತಿಗಳು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಕೂಡ ಅಧಿಕವಾಗಿವೆ ಎಂದು ಅವರು ಹೇಳಿದ್ದಾರೆ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳು ಇಂದು ಕಿಶೋ ಬಹುಪಯೋಗಿ ಅಣೆಕಟ್ಟು ಯೋಜನೆ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿಶೋ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಜಲ ಸಂಬಂಧಿತ ಘಟನೆಗಳ ವೆಚ್ಚದ ಶೇಕಡ 90%ರಷ್ಟನ್ನು ಕೇಂದ್ರ ಸರ್ಕಾರ ಹಾಗೂ ಉಳಿದ ಶೇಕಡ 10%ರಷ್ಟನ್ನು ಆರ್ಥಿಕ ಹೊರೆಯನ್ನು ಯೋಜನೆಯಲ್ಲಿ ಪಾಲ್ಗೊಳ್ಳುವ 6 ರಾಜ್ಯಗಳು ಹಂಚಿಕೊಳ್ಳಲಿವೆ. ಹೊಸ ನೇಮಕಾತಿಗಳು ನಡೆಯುವವರೆಗೆ ನಿವೃತ್ತರಾಗುತ್ತಿರುವ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು 1 ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಚಿ ಹಾಗೂ ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧೀಕರಣ ಸುಧಾರಣಾ ಕಾಯ್ದೆ 2026 ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರ ಅಧಿಕಾರಾವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಎಂದು ಮತ್ತು ಅವರ ಸೇವೆಯನ್ನು ವಿಸ್ತರಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8ರಂದು ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಮತ್ತು ಸಿಡಿಪಿಒ, ಎಫ್ಎಸ್ಒ ಮತ್ತು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಗಳ ಆಧಾರದ ಮೇಲೆ ಮಾಡಿರುವ ನೇಮಕಾತಿಗಳನ್ನು ರದ್ದುಗೊಳಿಸಿರುವ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ಮೇಲಿನ ತಡೆಯಾಜ್ಞೆಯನ್ನು ಜಾರ್ಖಂಡ್ ಹೈಕೋರ್ಟ್ ಇಂದು ಮುಂದುವರೆಸಿದೆ. ಸಿಐಡಿ ತನಿಖೆಯ ಸ್ಥಿತಿಗತಿಯನ್ನು ಸ್ಪಷ್ಟಪಡಿಸಿ 48 ಗಂಟೆಗಳ ಒಳಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ನ್ಯಾಯಮೂರ್ತಿ ದೀಪಕ್ ರೋಷನ್ ಜಾರ್ಖಂಡ್ ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಸರ್ಕಾರವು ತನ್ನ ಪ್ರತಿಕ್ರಿಯೆಯನ್ನು ಸಲ್ಲಿಸಲು 1 ವಾರದ ಸಮಯವನ್ನು ಕೇಳಿದೆ. ಆದರೆ ಈ ವಿಷಯವು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಮತ್ತು ನೇಮಕಗೊಂಡ ಸಿಬ್ಬಂದಿಗಳ ಭವಿಷ್ಯಕ್ಕೆ ಸಂಬಂಧಿಸಿದೆ. ಅನಗತ್ಯ ವಿಳಂಬ ಮಾಡಬಾರದು ಎಂದು ನ್ಯಾಯಾಲಯ ಹೇಳಿದೆ. ಪ್ರಕರಣದ ಮುಂದಿನ ವಿಚಾರಣೆ ಇದೇ 18ಕ್ಕೆ ನಡೆಯಲಿದೆ. ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ್ ಉತ್ತರಾಖಂಡದಲ್ಲಿ ಇಂದು ಆರಂಭವಾಯಿತು. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟನಲ್ಲಿ ಈ ತರಬೇತಿ ನಡೆಯುತ್ತಿದೆ.

0: ಸೇರಿದಂತೆ ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದ್ದು ಇದು ಭಾಗವಹಿಸುವಿಕೆ, ಸಂವಾದ, ಸಮಾನತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ತತ್ವಗಳ ಮೇಲೆ ದೃಢವಾಗಿ ನಿಂತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರತಿಯೊಬ್ಬ ನಾಗರಿಕನಿಗೂ ಧ್ವನಿ ನೀಡುವ ಪ್ರಜಾಪ್ರಭುತ್ವದ ಸ್ಫೂರ್ತಿಯನ್ನು ನಾಗರಿಕರು ಸಂಭ್ರಮಿಸಬೇಕು, ಅಲ್ಲದೆ ಮುಂದಿನ ಪೀಳಿಗೆಗಾಗಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಅವರು ಜನರಿಗೆ ಕರೆ ನೀಡಿದ್ದಾರೆ. ಏಡ್ಸ್ ಚಿಕಿತ್ಸೆಗಾಗಿ ಬೋಟ್ಸವಾನದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಇಂದು ಅಲ್ಲಿಗೆ 10 ಟನ್ ಆಂಟಿ ರೆಟ್ರೋವೈರಲ್ ಔಷಧಗಳನ್ನು ಕಳುಹಿಸಿದೆ. ಜಾಗತಿಕ ದಕ್ಷಿಣ ಪಾಲುದಾರ ರಾಷ್ಟಗಳೊಂದಿಗೆ ಆರೋಗ್ಯ ಸಹಕಾರ ಬಲಪಡಿಸುವ ತನ್ನ ಬದ್ದತೆಯನ್ನು ಈ ಕ್ರಮ ಪುನರುಚ್ಚರಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ದೇಶವನ್ನು ಕಟ್ಟುವ ದಿಸೆಯಿಂದ ಕ್ರೀಡಾಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ ಹೇಳಿದ್ದಾರೆ. 3 ದಿನಗಳ ಮಿಜೋರಾಂ ಪ್ರವಾಸದಲ್ಲಿರುವ ಕೇಂದ್ರ ಸಚಿವರು ಮಿಜೋರಾಂ ಕ್ರೀಡಾ ಸಚಿವ ಲ್ಯಾಂಗಿನ್ ಗ್ಲೋವಾ ಹಮರ್ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದರು. ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರಿಗೆ ಇಂತಿಷ್ಟೇ ಕಾಲ ಉಳಿಯಬಹುದು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಹೊರಡಿಸಿದ್ದ ನಿಯಮಗಳಿಗೆ ಅಲ್ಲಿನ ಒಕ್ಕೂಟ ನ್ಯಾಯಾಲಯ ತಡೆ ಒಡ್ಡಿದೆ. ಮ್ಯಾಸಾಚ್ಯುವೇಟ್ಸ್ ಜಿಲ್ಲಾ ನ್ಯಾಯಾಧೀಶರ ಈ ತಡೆಯಾಜ್ಞೆ ಅಂತಾರಾಷ್ಟೀಯ ವಿದ್ಯಾರ್ಥಿಗಳಿಗೆ ನಿರಾಳತೆ ತಂದಿದೆ. ಇಂತಹ ನಿರ್ಧಾರಗಳು ಅಮೆರಿಕದ ಆರ್ಥಿಕತೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಉಸಿರುಗಟ್ಟಿಸುತ್ತವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕಳೆದ ಜುಲೈನಲ್ಲಿ ಟ್ರಂಪ್ ಆಡಳಿತ ಹೊರಡಿಸಿದ ನಿಯಮಗಳ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕ ನೆಲೆಯಲ್ಲಿ 4 ವರ್ಷಗಳ ಕಾಲ ಮತ್ತು ಪತ್ರಕರ್ತರು ಗರಿಷ್ಠ 240 ದಿನಗಳ ಕಾಲ ಮಾತ್ರ ಇರಬಹುದು ಎಂದು ಹೇಳಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಪುರುಷರ 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 2.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 11 ರನ್ ಗಳಿಸಿ ಆಟವಾಡುತ್ತಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲ್ಲಿದೆ. ಸರಣಿಯ 3ನೇ ಪಂದ್ಯ ಇದೇ 17ರಂದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಣ್ಣರಿಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಎಸ್ ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅಭಿಜಿತ್ ಚಿತ್ರದ ಗೀತೆ.

ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 8 ಗಂಟೆ ಆಗ್ತಾಯಿದೆ.

0: ఏ పుట్టు, ఏ పుట్టు, అలా ఈ నోడి ఏం తింది నోడు నేనుగాకి యా పుట్టు, నన్ను కూడా మాతాడుదులని ಹೊಸ ಫ್ರಾಕು ಕೇಕು ಎಲ್ಲ ತಂದಿ ನೋಡಿಲ್ಲ
1: ನೀ ತಂದಿದ್ದೇನು ಬೇಡ
0: ಯಾಕೆ ಅಷ್ಟೊಂದು ಬೇಸರ ನನ್ನ ಮೇಲೆ
1: ಬಾಯಿ ಎಲ್ಲ ಅಂಗಿ ಸತಕ್ಕೆ ಚುಟ್ಟ ವಾಸನೆ
0: ಏ ರಾಣಿ
1: ಬಿಡು ನನ್ನ ಕೈ ಬಿಡು ದೂರ ಸರಿ ಮನೆ ತುಂಬಾ ಚುಟ್ಟ ವಾಸನೆ ಸಾಕಾಗಿ ಹೋಗು ನೋಡಲ್ಲ ಪಪ್ಪು ಸಹಿತ ಮೊದ್ಲೋಗಿ ಕೈಯಾಗಿನ ಚುಟ್ಟ ಅನ್ನ
0: ಆಯ್ತು ಆಯ್ತು ಇವತ್ತು ನನ್ನ ಕಣ್ ತೆರಿತು ಪುಟ್ಟ ಇವತ್ತು ನನ್ನ ಕಣ್ ತೆರಿತು
1: ನನ್ನ ಶಾನೇಪ್ಪ ಹಂಗ್ ಬಜನಾ

ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 8:30 ಆಗುತ್ತಲಿದೆ. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ಎಚ್ಎಂ ಸ್ಮಿತಾ, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ತ್ರಿಚಿ ಕೃಷ್ಣಸ್ವಾಮಿ. ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯಲ್ಲಿ ಹಂಸಾನಂದಿ ರಾಗ ತಾನ ಪಲ್ಲವಿ, ತಿಶ್ರಜತಿ ತ್ರಿಪುಟ ತಾಳ.

ಇದುವರೆಗೆ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯಲ್ಲಿ ಹಂಸಾನಂದಿ ರಾಗಾತಾನ ಪಲ್ಲವಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಎಚ್ಎಂ ಸ್ಮಿತಾ, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ತ್ರಿಚಿ ಕೃಷ್ಣಸ್ವಾಮಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಇದು ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭಕ್ಕೆ ಗಂಗಾ ಯಮುನಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ, ವಿದ್ಯಾಸಾಗರ್ ಅವರ ಸಂಗೀತ.